ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:24. ಇಂದಿನ ಪಂಚಾಂಗ: ಶಕವರ್ಷ 1948, ಶ್ರಾವಣ ಮಾಸದ 2ನೇ ದಿನ, ಅಂದರೆ 2026 ಇಸವಿಯ ಜುಲೈ ತಿಂಗಳ 24ನೇ ತಾರೀಕು ಶುಕ್ರವಾರ. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಇಂದಿನ ಶುಭ ನುಡಿ: ನೀವು ಮಾನವೀಯತೆಯಲ್ಲಿ ಯಾವತ್ತೂ ಸಹ ನಂಬಿಕೆಯನ್ನು ಕಳೆದುಕೊಳ್ಬಾರದು. ಮಾನವೀಯತೆ ಅನ್ನೋದು ವಿಶಾಲ ಸಮುದ್ರದಂತೆ. ಕೆಲವು ಹನಿಗಳು ಅಪವಿತ್ರವಾದರೆ ಇಡೀ ಸಮುದ್ರ ಅಪವಿತ್ರ ಆಗೋದಿಲ್ಲ ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು.
2: ಬಾನುಲಿಯಲ್ಲಿ ಮನತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ. ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ. ಟ್ಯೂನ್ ಮಾಡಿ 101.3 ಎಫ್ಎಂ.
4: ಅಂದಕೊಟ್ಟ ಭಾಷೆ,
1: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
5: ರೋಮಾಂಚನವಿ ಕನ್ನಡ.
4: ಕನ್ನಡ ನಮ್ಮ ಕನಸು,
1: ಕನ್ನಡ ನಮ್ಮ ಮನಸ್ಸು.
4: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
6: ಇದೇ ನಾಡು, ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ.
1: ಕನ್ನಡ ನಮ್ಮ ನಿಮ್ಮೆಲ್ಲ.

0: ಎಲ್ಲರ ಮನೆಯ ಮನದ ಮಾತಾಗಲಿ.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
2: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:43. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಮತ್ತೊಮ್ಮೆ ಶುಭೋದಯ. ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. 6:10 ಆಗ್ತಾ ಇದೆ. ನಾದಾರ್ಚನೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಕಾರ್ಯಕ್ರಮದ ಆರಂಭದಲ್ಲಿ ಗಣಪತಿಯ ಆರಾಧನೆ, ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:14. ತನ್ನ ತಾನರಿದಡೆ ತಾನೇ ದೇವನೋಡ. ಮುಂಜಾನೆಯ ಶಾಂತ ವಾತಾವರಣದಲ್ಲಿ ನಿಮ್ಮ ಮನಸ್ಸನ್ನು ಅಂತರಂಗದ ಕಡೆಗೆ ತಿರುಗಿಸೋದಕ್ಕೆ ಕಾಯ್ತಾ ಇರುವಂತಹ ಎಲ್ಲ ಆತ್ಮೀಯ ಕೇಳುಗರಿಗೆ ನಿಮ್ಮ ರೇಂಬುಗಳಿಯ ಸಚಿನ್ ಬನವಾಸಿಯ ಶುಭೋದಯ. ಆಕಾಶವಾಣಿ FM ರೇಂಬೋ ವಾಹಿನಿಯಲ್ಲಿ ಇದು ಭಾವ ಮತ್ತು ಭಕ್ತಿಯ ಪವಿತ್ರ ಸಂಗಮ ನಾದಾರ್ಚನೆ. ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಗಮನವೆಲ್ಲ ಹೊರ ಜಗತ್ತಿನ ಮೇಲಿರುತ್ತೆ, ಅಂದರೆ ಕೆಲಸ, ಜಂಜಾಟ, ಫೋನ್, ಜನಗಳು. ಆದರೆ ನಮ್ಮ ಬದುಕಿನ ನಿಜವಾದಂತಹ ನೆಮ್ಮದಿ ಇರೋದು ಹೊರ ಜಗತ್ತಿನಲ್ಲ, ನಮ್ಮ ಒಳಗಿನ ಮೌನದಲ್ಲಿ. ಅದಕ್ಕೆ ಇವತ್ತಿನ ನಮ್ಮ ನಾದಾರ್ಚನೆಯ ವಿಷಯ ಅಂತರಂಗದ ಪಯಣ. ನಮ್ಮನ್ನು ನಾವು ಹುಡುಕಿಕೊಳ್ಳುವಂತಹ, ನಮ್ಮ ಆತ್ಮಸಾಕ್ಷಿಯನ್ನು ಜಾಗೃತಗೊಳಿಸುವಂತಹ ಈ ಪಯಣವನ್ನು ಇದೀಗ ಮುಂದುವರೆಸೋಣ. ಸಂಗೀತ ಕಟ್ಟಿಯವರ ಧ್ವನಿಯಾಗಿರುವಂತಹ ಈ ಒಂದು ಭಕ್ತಿಗೀತೆಯ ಮುಖಾಂತರ

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:22. ನಾದಾರ್ಜುನೆಯ ಕಾರ್ಯಕ್ರಮದಲ್ಲಿ ನಾವು ಅಂತರಂಗದ ಪಯಣದಲ್ಲಿ ಸಾಗ್ತಾ ಇದ್ವಿ. ಆಧ್ಯಾತ್ಮ ಅಂತಂದ್ರೆ ಎಲ್ಲವನ್ನ ತೊರೆದು ಕಾಡಿಗೆ ಹೋಗುವುದಲ್ಲ, ಬಹಿರಂಗದ ಜಂಜಾಟಗಳ ನಡುವೆಯೂ ಸಹ ನಮ್ಮ ಅಂತರಂಗದ ಧ್ವನಿಗೆ ಕಿವಿಗೊಡುವಂತಹದ್ದು. ನಾವು ಪ್ರತಿಯೊಂದು ಕೆಲಸ ಮಾಡುವಾಗಲೂ ಸಹ ನಮ್ಮೊಳಗೊಬ್ಬ ನಮಗೆ ಸರಿ ತಪ್ಪುಗಳನ್ನ ಎಚ್ಚರ ಮಾಡ್ತಾ ಇರ್ತಾರೆ. ಅದನ್ನೇ ನಾವು ಆತ್ಮಸಾಕ್ಷಿ ಅಂತ ಕರಿತೀವಿ. ಹೊರ ಜಗತ್ತಿನ ನಾವು ಸುಳ್ಳು ಹೇಳಬಹುದು, ಆದರೆ ನಮ್ಮ ಅಂತರಂಗದ ಆತ್ಮಸಾಕ್ಷಿಯಲ್ಲಿ ಸುಳ್ಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂತರಂಗವನ್ನು ಶುದ್ಧವಾಗಿಟ್ಕೊಂಡಾಗ ಮಾತ್ರ ಮುಂಜಾನೆಯ ಈ ಪವಿತ್ರ ಗಾಳಿ ನಮ್ಮ ಮನಸ್ಸನ್ನು ನಿಜವಾಗಿ ಮುಟ್ಟತ್ತೆ. ಸ್ನೇಹಿತರೆ, ಮತ್ತಷ್ಟು ಮಾತುಕತೆ ಆಡ್ತಾ ಸಾಗೋಣ ಇವತ್ತಿನ ನಾದಾರ್ಜುನೆ ಕಾರ್ಯಕ್ರಮದಲ್ಲಿ. ಸದ್ಯಕ್ಕೆ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ ಮುಡಿಬರ್ತಾ ಇದೆ.

ಸ್ನೇಹಿತರ ಸಮಯ ಆಗ್ತಾ ಇದೆ 6:34. ಅಂತರಂಗದ ಪಯಣದಲ್ಲಿ ಅತ್ಯಂತ ಮುಖ್ಯವಾದಂತಹ ಹಂತ ಅಂತಂದ್ರೆ ಅದು ಮೌನ. ಮೌನ ಅಂತಂದ್ರೆ ಬರೀ ಮಾತನ್ನ ನಿಲ್ಲಿಸೋದಂತಲ್ಲ, ಮನಸ್ಸಿನ ಅನಗತ್ಯ ಆಲೋಚನೆಗಳನ್ನ ಶಮನಗೊಳಿಸುವಂತಹದ್ದು. ಜಗತ್ತಿನ ಎಲ್ಲ ದೊಡ್ಡ ಸತ್ಯಗಳು ಹುಟ್ಟಿದ್ದು ಸುಮ್ಮನೆ ಮೌನವಾಗಿ ಕುಳಿತಾಗ. ದಿನಕ್ಕೆ ಕನಿಷ್ಠ 10 ನಿಮಿಷಗಳ ಕಾಲ ಕಣ್ಮುಚ್ಚಿ ನಿಮ್ಮ ಉಸಿರಾಟವನ್ನು ಗಮನಿಸ್ತಾ ಮೌನವಾಗಿದ್ದು ನೋಡಿ. ಆ ಮೌನದಲ್ಲಿ ನಿಮಗೊಂದು ಅಪಾರವಾದಂತಹ ಶಾಂತಿ ಮತ್ತು ಶಕ್ತಿ ಸಿಗುತ್ತೆ. ಈ ಆಂತರಿಕ ಶಾಂತಿ ಎಲ್ಲರನ್ನ ಆವರಿಸಲಿ ಅನ್ನುವಂತಹ ಒಂದು ಆಶಯದೊಂದಿಗೆ ನಮ್ಮ ಮುಂದಿನ ಗೀತೆ ಇದೀಗ ಮುಡಿಬರ್ತಾ ಇದೆ.

6:41 ಆಗ್ತಾ ಇದೆ ಸ್ನೇಹಿತರೆ. ಇನ್ನು ಆಧಾರ್ಚನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಅಂತರಂಗದ ಪಯಣದಲ್ಲಿ ಸಾಗುವಂತಹ ಮನುಷ್ಯನಿಗೆ ಸಿಗುವಂತಹ ದೊಡ್ಡ ನಿಧಿ ಅಂತಂದ್ರೆ ಸಾಕ್ಷಿಭಾವ. ಜೀವನದಲ್ಲಿ ಸುಖ ಬರಲಿ ಕಷ್ಟ ಬರಲಿ, ರಸ್ತೆಯ ಬದಿಯಲ್ಲಿ ನಿಂತು ಹೋಗುವಂತಹ ಗಾಡಿಗಳನ್ನು ನೋಡುವಂತೆ ನಮ್ಮ ಭಾವನೆಗಳನ್ನು ನೋಡೋದನ್ನು ನಾವು ಕಲಿಬೇಕಾಗುತ್ತೆ. ಪ್ರಕೃತಿಯಲ್ಲಿರುವಂತಹ ಮರಗಿಡಗಳು ನದಿಗಳು ಎಷ್ಟೊಂದು ಶಾಂತವಾಗಿದ್ದವಲ್ವಾ? ಯಾಕಂತಂದರೆ ಅವು ಭೂತಕಾಲ ಅಥವಾ ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡೋದಿಲ್ಲ, ಪ್ರಸ್ತುತ ಕ್ಷಣದಲ್ಲಿ ಬದುಕ್ತವೆ. ನಾವು ಸಹ ಅಂತರಂಗದ ಹಾದಿಯಲ್ಲಿ ನಡೆಯುವಾಗ ಈ ಪ್ರಸ್ತುತ ಕ್ಷಣವನ್ನು ಆನಂದಿಸೋದನ್ನು ಕಲಿಬೇಕಾಗತ್ತೆ. ಸ್ನೇಹಿತರೆ, ಇದೀಗ ಮುಡಿ ಬರ್ತಾ ಇದೆ ಜಗದೀಶ ಸರ್ವೇಶ ಅನ್ನುವಂತಹ ಗೀತೆ, ಬದುಕು ಬಂಗಾರವಾಯಿತು ಚಲನಚಿತ್ರದ ಹಾಡು. ಎಸ್ ಜಾನ್

ಸ್ನೇಹಿತರೆ, ನಮ್ಮೊಳಗಿನ ಅಂತರಂಗದ ಧ್ವನಿಯನ್ನ ಆಲಿಸ್ತಾ ಮೌನದ ಅರಿವನ್ನ ಪಡೀತಾ ಮುಂಜಾನೆಯ ಈ ನಾದಾರ್ಚನೆ ಕಾರ್ಯಕ್ರಮದ ಮುಕ್ತಾಯದ ಘಟ್ಟಕ್ಕೆ ನಾವು ಬಂದಿದ್ದೀವಿ. ಸ್ನೇಹಿತರೆ, ನೆನಪಿರಲಿ, ದೀಪವನ್ನ ಎಷ್ಟೇ ಸುಂದರವಾಗಿ ಅಲಂಕಾರ ಮಾಡಿದ್ರೂ ಸಹ ಅದರೊಳಗಿರುವಂತಹ ಎಣ್ಣೆ ಮತ್ತು ಬತ್ತಿ ಬಹಳ ಮುಖ್ಯವಾಗಿರುತ್ತೆ. ಹಾಗೇನೆ ನಮ್ಮ ಹೊರಗಿನ ರೂಪ ಉಡುಪು ಏನೇ ಇರಲಿ, ನಮ್ಮೊಳಗಿನ ಅಂತರಂಗ ಪವಿತ್ರವಾಗಿದ್ದಾಗ ಮಾತ್ರ ನಮಗೆ ನಿಜವಾದಂತಹ ಶಾಂತಿ ಸಿಗೋದಕ್ಕೆ ಸಾಧ್ಯ. ಇವತ್ತಿನ ದಿನದಲ್ಲಿ ನಿಮ್ಮ ಅಂತರಂಗದ ಧ್ವನಿಗೆ ಗೌರವ ನೀಡಿ, ಪ್ರೀತಿ ಮತ್ತು ಕರುಣೆಯಿಂದ ದಿನವನ್ನ ಕಳೀರಿ ಅಂತ ಹೇಳ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 7:15 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
1: ಆಕಾಶವಾಣಿ
2: ಆಯಿಸು ಕನ್ನಡ ಡಿಂ ಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಭುಶಂಕರ, ಲೇಖಕರು, ಅಧ್ಯಾಪಕರು, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಪ್ರಥಮ ಪ್ರಾಧ್ಯಾಪಕರಾಗಿದ್ದರು. ಕನ್ನಡದಲ್ಲಿ ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಪ್ರಕಟವಾಗುವಾಗ ಅವರು ಸಲ್ಲಿಸಿದ ಸೇವೆ ಗಮನಾರ್ಹ. ವಿದ್ವತ್ತು ಮತ್ತು ವಿನೋದದ ಸಂಗಮ ಪ್ರಭುಶಂಕರ, ಅನೇಕರಿಗೆ ಸ್ಫೂರ್ತಿಯಾಗಿದ್ದರು. ಪ್ರಭುಶಂಕರ ಅವರ ಮಾತಿನ ವೈಖರಿ.
4: ಒಬ್ಬ ಹುಡುಗ 11:05 ಬಂದ ಅವನು ಕ್ಲಾಸ್ ಒಳಗೆ. ನಾನು ನೋಡಿ ದಿಗ್ಭ್ರಾಂತನವರ ಹಾಗೆ ನಿಂತು ಬಿಟ್ಟು ಅಂತೇಳಿ ನನಗೆ ಯಾವ ವಿವರಣೆಯೂ ನಾನು ಕೇಳೋದಿಲ್ಲ. ಆದ್ರೆ ಯಾಕೆ ತಡವಾಗಿ ಬಂದ್ರಿ ಅಂತ ನೀವು ಒಂದೇ ಒಂದು 10 ಗಂಟೆ ದಯವಿಟ್ಟು ಹೇಳ್ತೀರಾ ನನಗೆ. ನನಗೆ ನಿಮ್ಮನ್ನೇನು ಪ್ರಕ್ಷೇಪಿಸೋ ಇದಿಲ್ಲ. ನೀವು ಪಾಠ ಮಾಡಿಬಿಟ್ಟು ಹೊರಟೋಗಿರ್ತೀರಿ ಅಂತ ಬಂದೆ ಸರ್, ಇನ್ನೂ ಇದ್ದೀರಿ ನೀವು, ನಾನೇನು ಮಾಡ್ತೀನಿ ಅಂತ. ಏನ್ ಮಾಡ್ತೀರಿ ಹೇಳಿ. ಮಿನಿಸ್ಟರ್ ಆದವನಿಗೆ ಹೊಟ್ಟೆಗೆ ಎಷ್ಟು ಹಂಡೆ ಹಾಲು ಕೊಡಿಸಾಗಬೇಕು ಇಂಥದನ್ನೆಲ್ಲ ಕೇಳಿ ಅದನ್ನ ನಾವು ಇದು ಮಾಡಲೇಬೇಕಾಗತ್ತೆ, ಕಲಿಸ್ಕೊಳ್ಳಬೇಕಾಗಿತ್ತು. ಇನ್ನೊಬ್ಬ ಹುಡುಗ ನಮ್ಮ ಕಸ್ತೂರಿಯವರಂತ ಬಹಳ ಒಳ್ಳೆ ಮೇಯಿಸ್ತು, ನಾ ಕಸ್ತೂರಿಯವ್ರು ಕೇಳಿದಿರಲ್ಲ, ನಂಗೂ ಮೇಯಿಸ್ತು ಅವರು. ಅವನು ಕ್ಲಾಸ್ ಅಲ್ಲಿ ಬರ್ಕೋತಾ ಇದೆ, ಪಾಠ ಬರ್ಕೊಂಡ್ರೆ ಕೂತ್ಕೊಂಡಿಲ್ಲ. ನಮ್ ಕಾಲದಲ್ಲಿ ಹಾಗಿರ್ಲಿಲ್ಲ, ಅವ್ರು ಗ್ರೀಕ್ ಅಂಡ್ ರೋಮನ್ ಹಿಸ್ಟ್ರಿ ಪಾಠ ಹೇಳೋರು, ಅವ್ರು ಕಷ್ಟವಾದ್ದು ಒಂದು ಟೆಕ್ಸ್ಟ್ ಅಂತ ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಸೊಗಸಾಗಿ ನೋಟ್ಸ್ ಬರ್ತವ್ರು, ಚೆನ್ನಾಗಿ ವಿವರಣೆ ಮಾಡಿಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಪಾಠ ಹೋಗೋದು ನಮಗೆ. ಅದ್ರ ಜೊತೆಲೆಯೇ ಒಳ್ಳೆ ನೋಟ್ಸ್ ಬರ್ತವ್ರು ಅವರು. ಅವನು ಬರ್ಕೋತಾ ಇಲ್ಲ. ಅವ್ರು ಕೇಳಿದ್ರು, ಹೇಳಪ್ಪ ಯಾಕೆ ನೀನು ಬರ್ಕೋತಾ ಇಲ್ಲ, ಹೇಳಪ್ಪ ಯಾಕೆ ಬರ್ಕೋತಾ ಇಲ್ಲ. ನನ್ನ ಹತ್ರ ನಮ್ಮ ಅಪ್ಪಂದು ಚರಿತ್ರೆ ನೋಟ್ಸ್ ಇದೆ, ಅದನ್ನ ನೀವೇ ಬರ್ತಿದ್ದು. ಸರಿ, ಒಂದು ವೆರೈಟಿ ತರೋದಿಗೆ ವೈವಿಧ್ಯ ತರೋದು ಅಂತ ಪ್ರತಿ ವರ್ಷ ಚರಿತ್ರೆ ಅದು ಬದಲಾಯಿಸಬೇಕಾಗುತ್ತೆ. ಔರಂಗಜೇಬ, ಜಹಾಂಗೀರ್ ಎಲ್ಲ ಮಾಡಿದ್ದು ಒಂದೇ ತಾನೆ. ಅದೇ ಪಾಪ ಅವರು ಗ್ರೀಕ್ ರೋಮನ್ ಹಿಸ್ಟ್ರಿ ಅದೇನು ಬದಲಾವಣೆ ಆಗಿಲ್ಲ, ಬರ್ತಾ ಇದ್ದಾರೆ. ಅವನ ಕೆಟ್ಟಾಗಿ ಕೈ ಕಟ್ಕೊಂಡು ಕೂತಿದ್ದಾರೆ. ಇಂಥ ಪ್ರಸಂಗಗಳು ಬಂದು ಬಂದು ಬಂದು ಬಂದು ಬಂದು ನಮಗೂ ನೋಡಿ ನೋಡಿ ನೋಡಿ ನೋಡಿ ಆಗ ನಮ್ಗನ್ಸುತ್ತೆ, ಮುಂದಿನ ತರಗತಿಯಲ್ಲಿ ಯಾರು ನಿದ್ದೆ ಮಾಡದೇ ಇದ್ದಾಗ ನೋಡ್ಕೊಳ್ಳೋಣ, ಮುಂದಿನ ತರಗತಿಯಲ್ಲಿ ಒಬ್ಬ ಹುಡುಗ ನೋಟ್ಸ್ ಬರ್ಕೊಳ್ಳದೆ ಇದ್ದ ಹಾಗೆ ಮಾಡೋಣ, ಬರ್ಕೊಳ್ಳೋ ಹಾಗೆ ಮಾಡೋಣ ಪ್ರತಿಯೊಬ್ಬರು. ಹೀಗೆಂತ ಅನೇಕ ಸಂದರ್ಭಗಳಲ್ಲಿ ನಮಗನ್ಸಿ ಸ್ಫೂರ್ತಿ ಬಂದು ಒಳ್ಳೆ ಮಿಸ್ ಆಗೋದಕ್ಕೆ ಪ್ರಯತ್ನ ಪಡ್ತೀವಿ. ನಮಗಿದ್ದಂಥ ಮಿಸ್ಟಗಳು ಅಷ್ಟೇ, ರಾಜರತ್ನಮ್ಮ ಅವರು, ಟಿನಂಶಿಕಂಠನ್ ಅವರು, ಎಂತೆಂಥ ಒಳ್ಳೆ ಮಿನಿಸ್ಟರ್ಗಳು ನಮಗೆ ಇಂಟರ್ಮೀಡಿಯೇಟ್ ಅಲ್ಲಿ ಇದ್ರು ಅಂತೀರಿ, ಅವರಿಂದಾನು ನಮಗೆ ಸ್ಫೂರ್ತಿ. ಶ್ರೀಕಂಠಯ್ಯನ ಅವರು ಬೇರೆ ನಿಯಮ ನಿಷ್ಠೆಗಳು ಎಲ್ಲ ಇತ್ತಲ್ಲ, ಅಷ್ಟಾಗ ಅದನ್ನ ಪಾಲಿಸೋರು. ತಾವೇ ಭಾರತೀಯ ಕಾನೂನು ಮೇಲೆ ಪುಸ್ತಕ ಬರ್ದಿದ್ದಾರೆ ಅವರು. ಒಂದಿನ ನನ್ನ ಕ್ಲಾಸಿಗೆ ಬಂದು ಇವತ್ತು ನಾನು ರಜಾ ಹಾಕ್ತಾ ಇದ್ದೀನಿ, ನೀವು ಯಾಕೆ ರಜಾ ಹಾಕ್ತೀನಿ, ಏನಾಗಿದೆ ಬಂದಿದ್ದೀರಲ್ಲ ಅಂತ. ಇಲ್ಲ ನಾನು ನೋಟ್ಸ್ ತಂದಿಲ್ಲ, ನಾನು ಹಾಗೆ ಬಂದುಬಿಟ್ಟಿದ್ದೀನಿ, ಬೆಂಗಳೂರಿಂದ ಬಂದೆ, ರೈಲಲ್ಲಿ ಡಿಕ್ಷನರಿ ಬೇಕಿಂದ ತಂದಿಲ್ಲ, ನಾನು ಮನೆಗೆ ಹೋಗಿ ನೋಟ್ಸ್ ತರಬೇಕು, ಅಷ್ಟು ಟೈಮ್ ಇಲ್ಲ, ರಜಾ ಹಾಕ್ತೀನಿ. ಭಾರತೀಯ ಕಾನೂನು ಮೀಮಾಂಸೆ ಮೇಲೆ ಪುಸ್ತಕ ಬರೆದಿದ್ದೀರಿ, ನೋಟ್ಸ್ ಯಾಕೆ ನಿಮಗೆ ಅಂದ್ರೆ ನೋಟ್ಸ್ ಇಲ್ಲದೆ ಪಾಠ ಹೇಳಬಾರದು ಅಂತ. ಈ ತರ ಮಿಸ್ಟ್ರಿಗಳು ನಮ್ಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಕಾರಣ ಏನಂದ್ರೆ ಅಂತಹ ಒಳ್ಳೆ ಮೇಸ್ತ್ರಿಗಳಿರ್ತಾರೆ, ನಮಗೆ ದಿನೇ ದಿನೇ ಆ ಥರ ಒಳ್ಳೆ ಮೇಸ್ತ್ರ ಆಗಬೇಕು, ನಾವು ಸಂಬಳ ತಗೊಳ್ಳೋದಕ್ಕೆ ಸರಿಯಾಗಿ ಪಾಠ ಹೇಳಬೇಕು, ಹುಡುಗರಿಗೆ ಇದನ್ನ ಬೋಧಿಸ್ಬೇಕು ಅಂತಕ್ಕಂಥ ಸಂಕಲ್ಪ ತಾನಾಗೆ ನಮ್ಮ ಮನಸ್ಸಲ್ಲಿ ಹೋಗುತ್ತೆ. ನಾವು ಸದಾದಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕಾಗುತ್ತೆ.
3: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಪ್ರಭುಶಂಕರ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:44:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿಬರಲಿದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಗಂಗವಾರಃ ನೂತನಃ ಉಚ್ಚಶಿಕ್ಷಾ ಸಚಿವಃ ಭವಿಷ್ಯತಿ. ಟಿಕೆ ಅನಿಲ್ ಕುಮಾರಃ ವಿದ್ಯಾಲಯ ಶಿಕ್ಷಾಯಾಃ ಸಾಕ್ಷರತಾಯಾಃ ಚ ಸಚಿವಃ ಭವಿಷ್ಯತಿ. ಆವಾಸನ್ ನಗರ ಕಾರ್ಯ ವಿಭಾಗಸ್ಯ ಸಚಿವಃ ಕಟಿ ಕಿಥಲಾ ಶ್ರೀನಿವಾಸಃ ಪೂರ್ವೋತ್ತರ ಕ್ಷೇತ್ರಸ್ಯ ವಿಕಾಸ ಮಂತ್ರಾಲಯಸ್ಯ ಸಚಿವತ್ವೇನ ನಿಯುಕ್ತಃ ಅಭವತ್. ಕೇಶವಚಂದ್ರ ಇತ್ಯೇಷಃ ಖನನ ಮಂತ್ರಾಲಯಸ್ಯ ಸಚಿವಃ ಭವಿಷ್ಯತಿ. ಚಂದ್ರಭೂಷಣ ಕುಮಾರಶ್ಚ ಶ್ರಮಾಜೀವಿಕಾ ಮಂತ್ರಾಲಯಸ್ಯ ಸಚಿವಃ ಭವಿಷ್ಯತಿ. ಸುಶೀಲ ಕುಮಾರ ಲೋಹಾನಿ ಇತ್ಯೇಷಃ ಪಶುಪಾಲನಸ್ಯ ದುಗ್ಧ ವ್ಯವಸಾಯಸ್ಯ ಚ ಸಚಿವಃ ಭವಿಷ್ಯತಿ. ಸತೇಂದ್ರ ಸಿಂಹ ನಗರ ವಿಕಾಸ ವಿಭಾಗಸ್ಯ ಸಚಿವತ್ವೇನ ಭವಿಷ್ಯತಿ. ಪಿಯೂಷ ಗೋಯಲಃ ರಾಷ್ಟ್ರೀಯ ಮಾನವಾಧಿಕಾರ ಆಯೋಗಸ್ಯ ಮಹಾಸಚಿವಃ ಭವಿಷ್ಯತಿ. ಮಂತ್ರಿಮಂಡಲಸ್ಯ ನಿಯುಕ್ತಿ ಸಮಿತ್ಯಾ ಏತೇಷಾಂ ನಿಯುಕ್ತಿ ಸ್ವೀಕೃತಾ ಅಸ್ತಿ. ದಿಲ್ಲಿ ಮೆಟ್ರೋ ರೈಲ್ ನಿಗಮಃ DMRC ಇತ್ಯೇಷಃ ಸೂಚಿತವಾನ್ ಯತ್ ಅದ್ಯ ಪ್ರಾತಃ ಸಾರ್ಧ ಸಪ್ತವಾದನಾತ್ ರಾಷ್ಟ್ರೀಯ ರಾಜಧಾನ್ಯಾಂ ಸುರಕ್ಷಾ ಕಾರಣಾತ್ ಅಗ್ರಿಮ ನಿರ್ದೇಶ ಪರ್ಯಂತಂ 17 ಮೆಟ್ರೋ ಸ್ಥಾನಕಾನಿ ಪಿಹಿತಾನಿ ಭವಿಷ್ಯಂತಿ. ಏತೇಷು ಸ್ಥಾನಕೇಷು ಲೋಕಕಲ್ಯಾಣ ಮಾರ್ಗಃ ರಾಜೀವ್ ಚೌಕ್ ಪಟೇಲ್ ಚೌಕ್ ಆಶ್ರಿ ರಾಮಕೃಷ್ಣ ಆಶ್ರಮ ಮಾರ್ಗಃ ಬಾರಾಖಂಭಾ ಮಾರ್ಗಃ ಸರ್ವೋಚ್ಚ ನ್ಯಾಯಾಲಯಃ ಸೇವಾ ತೀರ್ಥಾದಿ ಸ್ಥಾನಕಾನಿ ಸಂತಿ. ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:04. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ನಶೆ ಮುಕ್ತ ಕರ್ನಾಟಕ. ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಜನಾಂದೋಲನ. ರಾಷ್ಟ್ರೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ, ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ. ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚುಗಾರ ಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಈಗ ವಾರ್ತೆಗಳ ವಿವರ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್, ನಿರಾಕರಿಸಿ, ತಿಳಿಸಿ, ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ, ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಗ್ರಾಮೀಣಾಭಿವೃದ್ಧಿ ತಜ್ಞ, ಸಮಾಜ ವಿಜ್ಞಾನಿ ಧಾರವಾಡದ ಡಾ ಪ್ರಕಾಶ್ ಭಟ್ ನೇತೃತ್ವದಲ್ಲಿ ಧಾರವಾಡ ಹಾಗೂ ಗದಗ್ ಜಿಲ್ಲೆಯ ಆಯ್ದ 12 ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದಲ್ಲಿ ಗ್ರಾಮ ವಿಕಾಸ ಕಾರ್ಯ ನಡೆಯುತ್ತಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿ ಕೊಪ್ಪದಲ್ಲಿ ಗ್ರಾಮದ ಮಹಿಳೆಯರು, ಮಕ್ಕಳು ಹಾಗೂ ಯುವಜನತೆ ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಸಂಪೂರ್ಣ ನಿಲ್ಲಿಸುವಂತೆ ಹಕ್ಕೊತ್ತಾಯ ಮಂಡಿಸಿ ಗಮನ ಸೆಳೆದಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಡಾ ಪ್ರಕಾಶ್ ಭಟ್.
1: ಸುರಶೆಟ್ಟಿಕೊಪ್ಪ ಕಲಗಡಿಗೆ ತಾಲೂಕಿನ ಹಳ್ಳಿ, ತಮ್ಮೂರಲ್ಲಿ ನಡೆಯುತ್ತಿರುವಂತಹ ಕಾನೂನು ಪರವಾನಿಗೆ ಇಲ್ಲದಂತಹ ಮದ್ಯದಂಗಡಿಗಳನ್ನ ಮೊದಲು ಮುಚ್ಚಿಸಬೇಕು, ಅವುಗಳಿಂದಾಗಿ ತಮ್ಮೂರಲ್ಲಿ ಕುಡಿತ ಜಾಸ್ತಿಯಾಗಿದೆ ಅಂತನ್ನುವ ಕಾರಣಕ್ಕೆ ಅವರು ಬೇರೆ ಬೇರೆ

0: ರೀತಿಯ ಕಾರ್ಯಚಟುವಟಿಕೆಗಳನ್ನು ಹಾಕೊಂಡ್ರು. ಅವುಗಳಲ್ಲಿ ಒಂದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳಿಗೆ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿ ಪತ್ರ ಕೊಟ್ಟು ಇದನ್ನು ನೀವು ಪರಿಹರಿಸಿಕೊಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದು. ಹೆಣ್ಣು ಮಕ್ಕಳು, ಗಂಡಸು ಮಕ್ಕಳು ಎಲ್ಲರೂ ಸೇರಿ ತಮ್ಮ ಊರಲ್ಲಿ ಇರುವಂತಹ ಮನೆಯಲ್ಲಿ ಮದ್ಯ ವ್ಯಾಪಾರ ಮಾಡ್ತಾ ಇರುವಂತಹ ಪರವಾನಿಗೆ ಇಲ್ಲದ ವ್ಯವಸ್ಥೆಯನ್ನ ಮುಚ್ಚಬೇಕು ಅಂತ ಹೇಳಿ ಎಕ್ಸೈಸ್ ಅಬಕಾರಿ ಇಲಾಖೆಯವರು ಬಂದಿದ್ರು, ಪೊಲೀಸ್ ಇಲಾಖೆಯವರು ಬಂದಿದ್ರು. ಅವರು ಸಹ ತಾವು ಅದನ್ನ ಮುಚ್ಚುತ್ತೇವೆ ಅಂತ ಹೇಳಿದ್ದಾರೆ. ಈಗ ಹಳ್ಳಿಯ ಸುತ್ತಲೂ ಹೋದಂತಹ ಜಾಥಾ ಯಶಸ್ವಿಯಾಗಿದೆ ಅಂತ ಈಗ ಕಾಣ್ತಾ ಇದೆ, ನೋಡೋಣ.
1: ರಾಷ್ಟೀಯ ಶಿಕ್ಷಣ ನೀತಿ 2020, ಬಹುಶಿಸ್ತೀಯ ಶಿಕ್ಷಣ, ಸಂಶೋಧನೆ, ನಾವೀನ್ಯತೆ ಹಾಗೂ ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ವಿಶೇಷ ಒತ್ತು ನೀಡಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಗದಗ್ ಜಿಲ್ಲೆ ಗಜೇಂದ್ರಗಡದ ಭಗವಾನ್ ಮಹಾವೀರ್ ಜೈನ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಘಟಿಕೋತ್ಸವದಲ್ಲಿ ಅವರು ಮಾತನಾಡಿದರು. ಆಯುರ್ವೇದ ಶಿಕ್ಷಣವನ್ನು ಆಧುನಿಕ ಸಂಶೋಧನೆ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ, ಡಿಜಿಟಲ್ ಆರೋಗ್ಯ ಹಾಗೂ ಪುರಾವೆ ಆಧಾರಿತ ವೈದ್ಯಕೀಯದೊಂದಿಗೆ ಸಂಯೋಜಿಸುವುದು ಕಾಲದ ಅಗತ್ಯವಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ರಾಷ್ಟೀಯ ಆಯುಷ್ ಮಿಷನ್, ಆಯುಷ್ಮಾನ್ ಭಾರತ, ಡಿಜಿಟಲ್ ಹೆಲ್ತ್ ಮಿಷನ್ ಯೋಜನೆಗಳ ಮೂಲಕ ಭಾರತದ ಸಾಂಪ್ರದಾಯಿಕ ವೈದ್ಯಕೀಯ ವ್ಯವಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಉತ್ತೇಜಿಸುತ್ತಿದೆ ಎಂದರು. ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿಚಾರಣೆಗೆ 4 ರಾಜ್ಯಗಳಲ್ಲಿ ತ್ವರಿತ ನ್ಯಾಯಾಲಯ ರಚಿಸಲಾಗಿದೆ. ಈ ಕುರಿತು ಸಂಬಂಧಿಸಿದ ಉಚ್ಚ ನ್ಯಾಯಾಲಯಗಳ ಮುಖ್ಯ ನ್ಯಾಯಮೂರ್ತಿಗಳಿಗೆ ಶೀಘ್ರ ಪತ್ರ ರವಾನಿಸಲಾಗುವುದು ಎಂದು ಕೇಂದ್ರ ಕಾನೂನು ಖಾತೆ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಮಧ್ಯರಾತ್ರಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಲೈವ್ನಲ್ಲಿ ಪ್ರಧಾನಮಂತ್ರಿಯವರು ಸ್ಪಷ್ಟಪಡಿಸಿದ್ದು, ಇಂದು ಕೇಂದ್ರ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಸೋಮವಾರ ಸದನದಲ್ಲಿ ಕಠಿಣ ಶಿಕ್ಷೆಯ ಪ್ರಾವಧಾನಗಳೊಂದಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ಮಸೂದೆ ಮಂಡನೆಯಾಗಲಿದೆ ಎಂದರು. ಕೇಂದ್ರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿ ಅಭಿವೃದ್ಧಿಪಡಿಸಲಾದ ಕಿಸಾನ್ ಸಾರಥಿ ಅಪ್ಲಿಕೇಶನ್ ರೈತರಿಗೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ರಾಜಶೇಖರ್ ಬಸನಾಯಕ್ ತಿಳಿಸಿದ್ದಾರೆ. ರೈತರಿಗಾಗಿ ಆಯೋಜಿಸಿದ್ದ ಕಿಸಾನ್ ಸಾರಥಿ ಆಪ್ ಬಳಕೆ ವಿಶೇಷ ತರಬೇತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ರೈತರು ನೂತನ ಆಪ್ ಮೂಲಕ ಕೃಷಿ ವಿಜ್ಞಾನಿಗಳನ್ನು ಸಂಪರ್ಕಿಸಿ ವೈಜ್ಞಾನಿಕ ಸಲಹೆ ಪಡೆಯಬಹುದು. ಹವಾಮಾನ ವೈಪರೀತ್ಯ, ಕೀಟ ಹಾಗೂ ರೋಗಗಳ ಹಾವಳಿ, ಮಣ್ಣಿನ ಫಲವತ್ತತೆ, ಬೆಳೆ ನಿರ್ವಹಣೆ, ಮಾರುಕಟ್ಟೆ ಬೆಲೆ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ತ್ವರಿತ ಮಾಹಿತಿ ಪಡೆಯಲು ಆಪ್ ಸಹಕಾರಿಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ 137ನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಇಂದು ಸಂಜೆ 5:30 ಕನ್ನಡ ಪ್ರಪಂಚ ಡಾ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಲಿದೆ. ಮಹಾರಾಷ್ಟದ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಪರವಾಗಿ ಸಂಸ್ಥಾಪಕ ಅಧ್ಯಕ್ಷ ಡಾ ಆರ್.ಕೆ. ಪಾಟೀಲ್ ಅವರಿಗೆ ಸಂಘದ ಗೌರವ ಉಪಾಧ್ಯಕ್ಷ ಡಾ ಅಜಿತ್ ಪ್ರಸಾದ್ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಅಥಣಿಯ ವಿಮೋಚನಾ ಸಂಸ್ಥೆ ಅಧ್ಯಕ್ಷ ಬಿಎಲ್ ಪಾಟೀಲ್ ಅಭಿನಂದನಾ ನುಡಿಗಳನ್ನಾಡುವರು. ಸಿಯು ಬೆಳ್ಳಕ್ಕಿ ಅವರು ರಚಿಸಿದ ಪಾಟೀಲ್ ಪುಟ್ಟಪ್ಪ ಪುಸ್ತಕ ಬಿಡುಗಡೆಯಾಗಲಿದೆ. ಸ್ವ ಆರೈಕೆ ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇರಿಸುತ್ತದೆ. ಪರೀಕ್ಷಿಸಿ, ಜಾಡು ಹಿಂಬಾಲಿಸಿ, ಸುದೃಢರಾಗಿ ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟೀಯ ಸ್ವ ಆರೈಕೆ ದಿನಾಚರಣೆ. ವಿಶ್ವ ಆರೋಗ್ಯ ಸಂಸ್ಥೆ ಸ್ವ ಆರೈಕೆ ಮೂಲಕ ರೋಗ ತಡೆಗಟ್ಟಿ, ಒತ್ತಡ ನಿಭಾಯಿಸಿ, ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಸ್ವ ಆರೈಕೆ ಮಾಸಿಕ ಕಾರ್ಯಕ್ರಮಕ್ಕೆ ಇಂದು

0: ವಿವಿಧೆಡೆ ಚಾಲನೆ ನೀಡಲಾಗುತ್ತಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಿನ್ನೆ ಗುರುವಾರ ಆರಂಭವಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಕಂಚಗಾರಕೊಪ್ಪಲಿನ ವಿಶೇಷಚೇತನ ಕ್ರೀಡಾಪಟು ಕೆಎಸ್ ಶಿಲ್ಪಾ F57 ಶಾರ್ಟ್ಪಟ್ ಡಿಸ್ಕಸ್ ವಿಭಾಗದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿದ್ದಾರೆ. ಪದಕ ಗೆಲ್ಲುವ ಭರವಸೆ ಮೂಡಿಸಿರುವ ಶಿಲ್ಪಾ ಭಾರತದ ಇಬ್ಬರು ಪ್ಯಾರಾ ಅಥ್ಲೀಟ್ಗಳ ಪೈಕಿ ಒಬ್ಬರಾಗಿದ್ದಾರೆ. ಅಂತಾರಾಷ್ಟೀಯ ಅಥ್ಲೀಟ್ ಹಾಗೂ ಖ್ಯಾತ ತರಬೇತುದಾರ ಅರ್ಜುನ ಪ್ರಶಸ್ತಿ ಪುರಸ್ಕೃತ ಬೆಂಗಳೂರಿನ ಎಸ್ಟಿ ಈಶನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ವಿದ್ಯಾರ್ಥಿ ಕೆಎಸ್ ಶಿಲ್ಪಾ ಅವರ ಬಗ್ಗೆ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನನ್ನೊಂದು ಅಥ್ಲೆಟ್ ಶಿಲ್ಪಾ ಕೆಎಸ್ ಕಾಮನ್ವೆಲ್ತ್ ಗೇಮ್ಸ್ ಗೆ ಸೆಲೆಕ್ಟ್ ಆಗಿದ್ದಾರೆ. 27 ಜುಲೈ ಸ್ಕಾಟ್ಲೆಂಡ್ ನ ಗ್ಲಾಸ್ಕೋನಲ್ಲಿ ನಡೆಯುತ್ತದೆ. ಬಹಳ ಸಂತೋಷ, ಕಾರಣ ಏಕೈಕ ಅಥ್ಲೆಟ್ಸ್ ಕರ್ನಾಟಕ ರಾಜ್ಯದಿಂದ ಸೆಲೆಕ್ಟ್ ಆಗಿರುವಂತದ್ದು ಬಹಳ ಹೆಮ್ಮೆಯ ವಿಷಯ. ಜೊತೆಯಲ್ಲಿ ಶಿಲ್ಪಾ ಸುಮಾರು 2 ವರ್ಷಗಳಿಂದ ಶಾರ್ಟ್ಪುಟ್ ಡಿಸ್ಕಸ್ ನಂತರ ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಮೈಸೂರು ಡಿಸ್ಟಿಕ್ಟ್ ಕೆಆರ್ ಪೇಟೆ ತಾಲೂಕಿನ ಒಂದು ಕುಗ್ರಾಮ ಅಲ್ಲಿಂದ ಬಂದಂತ ಅಥ್ಲೆಟ್ ಶಿಲ್ಪಾ. ಬಹಳ ಡೆಡಿಕೇಟೆಡ್, ಡಿಟರ್ಮಿನೇಷನ್ಸ್ ಮತ್ತು ಕಮಿಟೆಡ್ ಅಥ್ಲೀಟ್. ಆ ದೃಷ್ಟಿಯಿಂದ ಮುಂದಿನ ಒಂದು ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಸಹ ನಮ್ಮ ತರಬೇತಿ ನಡೆಯುತ್ತೆ. ಕಾಮನ್ವೆಲ್ತ್ ಗೇಮ್ಸ್ ಸುಮಾರು 2 ತಿಂಗಳ ಹಿಂದೆ ದುಬೈನಲ್ಲಿ ಸೆಲೆಕ್ಷನ್ಸ್ ಪ್ರೊಸೀಜರ್ ನಡೆದಿದೆ. ಶಿಲ್ಪ ಕ್ವಾಲಿಫೈ ಆಗ್ತಾರೆ, ನಂತರ ಈಗ ಗ್ಲಾಸ್ಕೋಗೆ ತೆರಳಿದ್ದಾರೆ. ಬಟ್ ಅವಳಿಗೂ ಸಹ ಆಲ್ ದ ಬೆಸ್ಟ್, ಗುಡ್ ಲಕ್, ಚೆನ್ನಾಗಿ ಮಾಡಲಿ ಅಂತ ನಾನು ಭಾವಿಸ್ಕೊಂಡು ಆಸ್ ಎ ಕೋಚ್ ಆಗಿ ಅವರಿಗೆ ನಾನು ಇದರ ಒಂದು ಒಲಿಂಪಿಕ್ಸ್ಗೂ ಸಹ ತರಬೇತಿಯನ್ನು ಮುಂದುವರಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್.
0: ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 myGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. 1922ಕ್ಕೆ ಮಿಸ್ ಕಾಲ್ ನೀಡಿ ಲಿಂಕ್ ಪಡೆದು ತಮ್ಮ ಅಭಿಪ್ರಾಯವನ್ನು ನೇರವಾಗಿ ಸಹ ಹಂಚಿಕೊಳ್ಳಬಹುದು. ಮೈಸೂರು ಮಲ್ಲಿಗೆ ಕವಿ ಕೆಎಸ್ ನರಸಿಂಹಸ್ವಾಮಿ ಟ್ರಸ್ಟ್ ಕೊಡಮಾಡುವ 2025ನೇ ಸಾಲಿನ ಕೆಎಸ್ನ ಸಾಹಿತ್ಯ ಪ್ರಶಸ್ತಿಗೆ ಕವಿ ಬಿಆರ್ ಲಕ್ಷ್ಮಣರಾವ್ ಹಾಗೂ ಕಾವ್ಯಗಾಯನ ಪ್ರಶಸ್ತಿಗೆ ಪುತ್ತೂರು ನರಸಿಂಹನಾಯಕ್ ಆಯ್ಕೆಯಾಗಿದ್ದಾರೆ. ಸಾಮಾಜಿಕ ಭದ್ರತಾ ಯೋಜನೆ ವಿಜಯಪುರ ಜಿಲ್ಲೆಯ ಫಲಾನುಭವಿಗಳ ಸಮಸ್ಯೆ ಪರಿಹರಿಸಲು 15 ಗ್ರಾಮಗಳಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಪಿಂಚಣಿ ಅದಾಲತ್ ನಡೆಯಲಿದೆ. ಚಿತ್ರದುರ್ಗದ ಅನುಭವ ಮಂಟಪದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಾಳೆ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಶೆ ಮುಕ್ತ ಕರ್ನಾಟಕ, ಧಾರವಾಡ ಜಿಲ್ಲೆ ಸೂರಶೆಟ್ಟಿ ಕೊಪ್ಪದಲ್ಲಿ ಅಕ್ರಮ ಮದ್ಯ ಮಾರಾಟದ ವಿರುದ್ದ ಜನಾಂದೋಲನ. ರಾಷ್ಟೀಯ ಶಿಕ್ಷಣ ನೀತಿ, ಭಾರತೀಯ ಜ್ಞಾನ ಸಂಪ್ರದಾಯಗಳ ಏಕೀಕರಣಕ್ಕೆ ಒತ್ತು, ರಾಜ್ಯಪಾಲರ ಅಭಿಮತ. ಕನ್ನಡ ಪ್ರಪಂಚ ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿ, ಸಾಂಗ್ಲಿ ಜಿಲ್ಲೆ ಸಂಘದ ಶ್ರೀ ಶಿವಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಇಂದು ಪ್ರದಾನ. ಮೈಸೂರು ಜಿಲ್ಲೆ ಕಂಚಗಾರಕೊಪ್ಪಲಿನ ಕ್ರೀಡಾಪಟು ಕೆಎಸ್ ಶಿಲ್ಪಾ ಸ್ಕಾಟ್ಲೆಂಡ್ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
2: ಶುಕ್ರವಾರ ಬೆಳಗ್ಗೆ 8:30 ಕ್ಕೆ ಎಫ್ಎಂ ರೈನ್ಬೋ

0: 1.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
1: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:19. ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ. ಸುಂದರವಾಗಿರುವಂತಹ ಭಾವಗೀತೆಗಳು ಇವತ್ತಿನ ಪ್ಲೇಲಿಸ್ಟ್ ಅಲ್ಲಿ ರೆಡಿಯಾಗಿ ಕೂತಿವೆ. ಪ್ಲೇ ಮಾಡೋದಷ್ಟೇ ಬಾಕಿ ಇರುವಂತಹದ್ದು ಇವತ್ತಿನ ಕಾರ್ಯಕ್ರಮದ ಮೊದಲ ಹಾಡಾಗಿ ಮುಡಿ ಬರ್ತಾ ಇದೆ. ಎಲ್ಲಿರುವೆಯೋ ಘನಶ್ಯಾಮ ಅನ್ನುವಂತಹ ಗೀತೆ. ನಾಗಚಂದ್ರಿಕ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಹೆಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮದ ಮೊದಲ ಗೀತೆಯಾಗಿ

ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ

0: ಆಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: रहेगा तब उम्मीद यही होगी कि दुनिया भारत की उपलब्धियों को याद रखे। तिरंगा सबसे ऊंचा लहराए और राष्ट्रगान की गूंज हर भारतीय के हृदय में गर्व का एक नया इतिहास लिख जाए। आकाशवाणी पर लगातार आप कॉमनवेल्थ गेम्स 2026 में भारतीय खिलाड़ियों के प्रदर्शन की संपूर्ण जानकारी प्राप्त करते रहेंगे। तो सुनते रहिए आकाशवाणी।
1: प्रोड्यूसर शाहनवाज खान के साथ प्रेरणा और दर्पण की खास रिपोर्ट।
2: जी हाँ, अभी आप सुन रहे थे डेली हाइलाइट्स कॉमनवेल्थ गेम्स यानी दैनिक झलकियां कॉमनवेल्थ गेम्स की दर्पण टिरकिया और प्रेरणा शर्मा की आवाज में।
3: ಸ್ನೇಹಿತರೆ, ಇದುವರೆಗೂ ಕೇಳಿದಿರಿ ಕಾಮನ್ವೆಲ್ತ್ ಗೇಮ್ಸ್ 2026 ಡೈಲಿ ಹೈಲೈಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
4: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ.
5: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ನಮಸ್ಕಾರ ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. 7:46 ಆಗ್ತಾ ಇದೆ ಸ್ನೇಹಿತರೆ. ಹೌದು, ಇದೀಗ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರೆಸುವಂತಹ ಸಮಯ. ಸುಮಧುರವಾಗಿರುವಂತಹ ಭಾವಗೀತೆಗಳು ಸದ್ಯಕ್ಕೆ MD ಪಲ್ಲವಿ ಮತ್ತು ಅರ್ಚನಾ ಉಡುಪ ಅವರೊಡನೆಯಾಗಿರುವಂತಹ ಸದ್ದು ಮಾಡಬೇಡಿ ಅನ್ನುವಂತಹ ಗೀತೆ. ಎಸ್ ನಾಗಭೂಷಣ ರಾವ್ ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು.

0: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
1: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾ ರಜನಿ ಪಿ.
0: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
2: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:55. ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಸಂದೇಶವನ್ನ ಕಳಿಸಿದ್ರು ಹೊನ್ನೂರ ಅಲಿ, ಶುಭ ಮುಂಜಾನೆ ಅಂತ ಹೇಳ್ತಿದ್ದಾರೆ. ತಮಗೂ ಸಹ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಶಿವಗಂಗಾ ಅವರು ಹೆಬ್ಬಾಳ ಇಂದ, ತೀರ್ಥೇಶ್ ಅವರು ಚನ್ನಪಟ್ಟಣ ಇಂದ, ಇನ್ನು ಎಸ್ ರಾಜು ಚಿಕ್ಕಾಂಕನಹಳ್ಳಿಯಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಬೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ ಮತ್ತು ಪವನ್, ರಾಹುಲ್, ಲಿಖಿತ ಅವರು ಸಂದೇಶವನ್ನ ಕಳಿಸಿದ್ದಾರೆ ಗುಡ್ ಮಾರ್ನಿಂಗ್ ಅಂತ. ತಮಗೂ ಸಹ ವೆರಿ ಗುಡ್ ಮಾರ್ನಿಂಗ್. ಮಂಜುಳಾ ಮುನಿಯಪ್ಪ ಪಂತರಪಾಳ್ಯದಿಂದ, ಸುಧಾಮಣಿ, ರಮೇಶ್ ಬಾಬು, ಧನುಷ್, ದೀಕ್ಷಿತ್ ಹೆಚ್ ಎಲ್ ಕೆ ರಸ್ತೆ ಚಿತ್ರದುರ್ಗ ಇಂದ, ಇನ್ನು ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮೌನದ ಜೊತೆಗೆ ತಾಳ್ಮೆ ಸಹ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಹ ಫೇಸ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸದ್ದಿಲ್ಲದೆ ಹಾಡನ್ನು ಕೇಳ್ತಾ ಇದ್ದೀನಿ, ಭಾವಗೀತೆಗಳು ತುಂಬ ಖುಷಿಯನ್ನು ನೀಡ್ತಾ ಇದ್ದಾವೆ ಅಂತ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ ಸ್ನೇಹಿತರೆ. ಎಂ ಡಿ ಪಲ್ಲವಿ ಅವರು ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಇವತ್ತಿನ ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ. ವಿಜಯಮೂರ್ತಿ ಅವರ ಸಾಹಿತ್ಯ ರಚನೆಯಲ್ಲಿ ಈ ಒಂದು ಗೀತೆ ಇದೀಗ ನಿಮಗಾಗಿ ಎಂ ಡಿ ಪಲ್ಲವಿಯವರು ಧ್ವನಿಯಾಗಿದ್ದಾರೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ 8:45 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: Before we end the bulletin, the headlines once again. Prime Minister Narendra Modi promises new law to tackle paper leaks. Today's cabinet meeting to come out with stricter measures to deal with the issue. Delhi High Court sets up special fast-track court for paper leak cases after PM Modi's announcement. Activist Sonam Wangchuk ends his hunger strike in presence of Union Ministers JP Nadda and Jitendra Singh. India develops its first expendable turbojet engine of 350 kilograms thrust class. India and Romania sign 3 agreements in the fields of science and technology, education and sports. And with that, we end the morning news. Have a nice day.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:30. ಇದೀಗ ಮೂಡಿ ಬರಲಿದೆ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ.
2: ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ನಮಸ್ಕಾರ ಶ್ರೋತೃಗಳೇ. ಜೂನ್ 26 ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನವನ್ನ ಆಚರಿಸಲಾಯಿತು. ಇದೇ ದಿನ ರಾಜ್ಯದ ಮುಖ್ಯಮಂತ್ರಿಗಳು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅಭಿಯಾನಕ್ಕೆ ಚಾಲನೆ ನೀಡಿದರು. ಏನಿದು ಆಪರೇಷನ್ ರೈಸ್ ಹಾಗೂ ಬೇಡಾ ಬ್ರೋ ಅನ್ನೋದಾದ್ರೆ, ರೈಸ್ RISE, ಆರ್ ಅಂದ್ರೆ ರೆಫ್ಯೂಸ್ ನಿರಾಕರಣೆ, ಐ ಅಂದ್ರೆ ಇನ್ಫರ್ಮ್ ಮಾಹಿತಿ ನೀಡುವಿಕೆ, ಎಸ್ ಅಂದ್ರೆ ಸಪೋರ್ಟ್ ಬೆಂಬಲ ನೀಡೋದು, ಇ ಅಂದ್ರೆ ಎಂಪವರ್ ಸಬಲೀಕರಣ. ಈ ವಿಷಯದ ಮೇಲೆ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಹಾಗೆ ಬೇಡಾ ಬ್ರೋ 2028 ವೇಳೆಗೆ ಮಾದಕ ವಸ್ತು ಮುಕ್ತ ಕರ್ನಾಟಕ ರೂಪಿಸೋದು ಇದರ ಉದ್ದೇಶ. ಅದಕ್ಕಾಗಿ ಯುವಜನತೆ, ಶಿಕ್ಷಣ ಮತ್ತು ಸಮುದಾಯದ ಒಂದು ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ವಿಷಯವಾಗಿ ಇನ್ನೂ ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
4: ನಮಸ್ಕಾರ.
3: ಎಷ್ಟೇ ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ರು, ಸಮಾಜಕ್ಕೆ ಏನೇ ವಿಷಯವನ್ನ ತಲುಪಿಸ್ತಾ ಇದ್ರು, ಇದರಿಂದ ಮುಕ್ತರಾಗೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ವ್ಯಸನಿಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಅಂತ ನಿಮಗೆ ಅನ್ಸತ್ತೆ?
4: ಮದ್ಯ, ಮಾದಕ ವಸ್ತು ಸೇವನೆ ದುರುಪಯೋಗದಿಂದ ಉಂಟಾಗುವಂತದ್ದು ಒಂದು ಆರೋಗ್ಯ ಸಮಸ್ಯೆಗಳು. ಎಲ್ರಿಗೂ ಗೊತ್ತು, ದೈಹಿಕ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳಾಗುತ್ತೆ, ಸ್ಪಿರಿಚುವಲ್ ಸ್ವಾಸ್ಥ್ಯನೂ ಹಾಳಾಗುತ್ತೆ. ಅದಲ್ದಿರ ಹಾರ್ಮ್ ಟು ಸೆಲ್ಫ್ ಅಂತ ಮೊದಲು ಜಾಸ್ತಿ ಅದರ ಬಗ್ಗೆನೇ ಹೇಳ್ತಾ ಇದ್ದೀವಿ, ನಿಮ್ಗೇನ್ ತೊಂದರೆ ಆಗುತ್ತೆ, ನಿಮ್ಗೇನ್ ತೊಂದರೆ ಆಗುತ್ತೆ. ಈಗ ಹಾರ್ಮ್ ಟು ಅದರ್ಸ್, ಮನೆಯಲ್ಲಿ ಒಂದು ಯಂಗ್ ಅಡಲ್ಟ್ ತಗೊಳ್ತಾ ಇದ್ರಿ ಮಾದಕ ವಸ್ತುವನ್ನ, ಸುತ್ತ ಇರೋರ್ಗೆ ಏನೇನ್ ತೊಂದರೆಗಳಾಗ್ತಾ ಇದೆ. ನಾವು ಸ್ಮೋಕಿಂಗ್ ಅಲ್ಲಿ ನೋಡ್ತಾನೆ ಇದೀವಿ, ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ನೀವ್ ಯಾವಾಗ ಹೊಗೆ ಸೇವನೆ ಮಾಡ್ತೀರಾ, ಒಂದ್ 20-30% ಅಷ್ಟೇ ಒಳಗಡೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಆಚೆ ಬರುತ್ತೆ. ಸೊ ಹಾರ್ಮ್ ಟು ಅದರ್ಸ್ ಅಂತೂ ಹ್ಯೂಜ್ ತುಂಬಾ. ಈ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಬೇರೆ ರಸ್ತೆ ಅಪಘಾತಗಳು, ಕಾನೂನು
3: ಉಲ್ಲಂಘನೆಗಳು,
4: ಮತ್ತೆ ಈವನ್ ಜೈಲ್ ಸೇರುವಂತದ್ದು, ಈ ಲೆವೆಲ್ ಗೆ ಅವ್ರಿಗೆ ತೊಂದರೆಗಳಾಗತ್ತೆ. ಸೊ ಕುಟುಂಬ ಕಲಹ ಅಂತೂ ಕೇಳೋ ಅಷ್ಟೇ ಇಲ್ಲ, ಗಂಡ ಮಾನಸಿಕ ತೊಂದರೆಗಳು, ಮತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ, ಉತ್ಪಾದನೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ, ಹಿಂಗೆ ಹಲವಾರು ಸಮಸ್ಯೆ ಇದ್ರಲ್ಲಿ.
3: ಈ ರೀತಿಯ ಯುವ ಜನರು ಈ ಮಾದಕ ವಸ್ತುಗಳ ಕಡೆಗೆ ಆಕರ್ಷಿತರಾಗೋದಿಕ್ಕೆ ಏನ್ ಕಾರಣ ಅಂತೀರಾ?
4: ಹಲವಾರು ಕಾರಣಗಳು. ಒಂದು ವಲ್ನರಬಿಲಿಟಿ ಅಂತ ಹೇಳ್ತೀವಿ, ಜೆನೆಟಿಕ್ ವಲ್ನರಬಿಲಿಟಿ. ಏನಂದ್ರೆ ತಂದೆ ತಾಯಿಗಳಲ್ಲಿ ಈ ಮದ್ಯ ಮಾದಕ ವಸ್ತು ಸೇವನೆಯ ಒಂದು ಚಟ ಇದ್ದಾಗ ಒಂದು ಮಟ್ಟದ ವಲ್ನರಬಿಲಿಟಿ ಇರುತ್ತೆ. ಅದಲ್ದಿರ ಕ್ಯೂರಿಯಾಸಿಟಿ, ಇದ್ ಹೇಗಿರುತ್ತೋ ಏನೋ ನೋಡ್ಬೇಕು ಅಂತ ಹೇಳ್ಬಿಟ್ಟು. ಪಿಯರ್ ಪ್ರೆಷರ್, ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಇನ್ನೊಬ್ರು, ಏ ಏನಾಗಲ್ಲ ಒಂದ್ ತಗೋ, ಇದ್ ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡಿ ನೋಡು, ಈ ತರ ಇದು. ಆಮೇಲೆ ನೋ ಅಂತ ಹೇಳಕ್ಕೆ ಕಲ್ತಿರಲ್ಲ. ಆ ಒಂದು ಜೀವನ ಕೌಶಲ್ಯ ಬಹಳಷ್ಟು ಮುಖ್ಯ. ಮತ್ತೆ ಸ್ಟ್ರೆಸ್, ಒತ್ತಡ, ಈ 16 ವಯಸ್ಸಲ್ಲಿ ಅದೊಂದು ವಸಂತ ಕಾಲ ಇದ್ದಂಗೆ ಎಲ್ಲಾ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಎಕ್ಸಾಮ್ ಫಿಯರ್ ಇರ್ಬೋದು, ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರಬಹುದು. ಸೊ ಆತಂಕ, ಬೇಜಾರು, ಖುಷಿ ಅಂಡ್ ಮಾಡ್ಲಿಂಗ್ ಬಿಹೈಂಡ್ ವೇರಿಯಸ್ ಅದರ್ ಪೀಪಲ್, ಅನುಕರಣೆ ಮಾಡುವಂತದ್ದು, ಹಿಂಗೆ ಹಲವಾರು ಕಾರಣಗಳಲ್ಲಿ ಶುರುವಾಗತ್ತದು. ಯಾವುದೇ ಸಮಸ್ಯೆಗಳನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ, ಸರಿಯಾದ ರೂಟ್ ಅನ್ನ ಕಂಡಿಡ್ಕೋಬೇಕು.
3: ಇನ್ನು ಈ ಯಾರಾದ್ರೂ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ನಾವು ಗುರುತಿಸೋದು ಹೇಗೆ? ಯಾಕೆಂತಂದ್ರೆ ಕುಟುಂಬದಲ್ಲಿ ಮಕ್ಕಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗಮನಿಸ್ತಾರೆ.

0: ಇದ್ರು ಅವ್ರ ಹಿಂದೆನೆ ಬಿದ್ದಿರೋದಕ್ಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಗುರುತಿಸೋದು ಹೇಗೆ?
1: ನಂಬಿಕೆ. ತಂದೆ ತಾಯಿ ಪಾಪ ನಂಬಿಕೆ ಇಟ್ಟಿರ್ತಾರೆ ಮಕ್ಕಳ ಮೇಲೆ, ಏನು ಮಾಡಲ್ಲ, ನನ್ನ ಮಗ ಇರ್ಬೋದು ನನ್ನ ಮಗಳಿರ್ಬೋದು, ಬಹಳಷ್ಟು ನಮ್ಗೆ ಒಬಿಡಿಯಂಟ್ ಆಗಿರ್ತಾರೆ, ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾರೆ.
0: ಯಾಕಂದ್ರೆ ಮನೆಯಲ್ಲಿ ಅವ್ರ ವರ್ತನೆ ಹಾಗೆ ಇರುತ್ತೆ.
1: ಹೌದು ಹೌದು. ಸೊ ಏನೇನ್ ನೋಡ್ಬೇಕು ಅಂದ್ರೆ ಅವ್ರ ವರ್ತನೆಯಲ್ಲಿ ಸ್ವಲ್ಪ ಹಠಾತ್ ಬದಲಾವಣೆಗಳು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂತದ್ದು, ಕುಟುಂಬದವರಿಂದ ಸ್ವಲ್ಪ ದೂರ ದೂರ ಇರುವಂತದ್ದು, ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಲೇಟ್ ಆಗಿ ಬರೋದು, ಸಡನ್ ಆಗಿ ಎರಡು ದಿನ ಕಾಣಿಸೋದೇ ಇಲ್ಲ, ಹೆಚ್ಚು ಹಣದ ಅಗತ್ಯತೆ ಬರುವಂತದ್ದು, ನಿದ್ರೆ ಮತ್ತೆ ಆಹಾರದಲ್ಲಿ ಏರ್ಪೇರಾಗುವಂತದ್ದು, ಸಾಮಾನ್ಯ ಕಣ್ಣು ಕೆಂಪುಗಾಗಿರುವಂತದ್ದು, ದೈಹಿಕ ಸ್ವಚ್ಛತೆ ಕಡೆ ಅವರು ಜಾಸ್ತಿ
0: ಗಮನ
1: ಕೊಡೋದಿಲ್ಲ. ಇಂತ ಯಾವುದೇ ಲಕ್ಷಣಗಳು ಬಂದ್ರೆ ಮತ್ತೆ ಅವರ ಸ್ನೇಹಿತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಂಗಂತ ಇವತ್ತು ಇವಾಗ ಹೇಳ್ಬಿಟ್ಟಿದೀವಿ ಅಂತ ಪೂರ್ತಿ ಅವ್ರನ್ನ ಮೈಕ್ರೋ ಮ್ಯಾನೇಜ್ ಮಾಡಕ್ ಹೋದ್ರೆ ಅವ್ರಿಗೆ ಇರಿಟೇಷನ್ ಶುರುವಾಗತ್ತೆ, ಆದ್ರೆ ತುಂಬಾ ಗಾಬರಿ ಮಾಡ್ಕೊಂಡ್ರೇನು ಸಮಸ್ಯೆ ಆಗುತ್ತೆ. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಏನಕ್ಕೂ ಇರಬಹುದದು, ಮಾನಸಿಕ ಒತ್ತಡಗಳು ಸಮಸ್ಯೆಗಳು ಇರುತ್ತೆ. ಈ ಯುವ ಜನರನ್ನ ಚಿಕ್ಕ ಹುಡುಗರನ್ನ ಸಾಮಾನ್ಯವಾಗಿ ನೋಡುವಂತದ್ದು ಬಹಳ ಮುಖ್ಯ. ಇನ್ನೊಂದೇನು ಅಂದ್ರೆ 21 ವರ್ಷದ ಕೆಳಗೆ ನೀವು ಈ ಯಾವುದೇ ಮದ್ಯ ಮಾದಕ ವಸ್ತುಗಳ ಸೇವನೆಯನ್ನ ಶುರು ಮಾಡಿದ್ರೆ ಅಡಿಕ್ಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಾಮಾನ್ಯ ಯೂಸ್ 1-2 ಶುರುವಾಗುತ್ತೆ. ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಟಾಲರೆನ್ಸ್ ಅಂತ ಹೇಳ್ತೀವಿ ಬ್ರೈನ್ ಅಲ್ಲಿ. ಈಗೇನು 1 ಕುಡಿತಾ ಇರ್ತಾರೆ ಅದು 3, 8, 12, 30, 80 ತನಕ ಹೋಗ್ಬಿಡುತ್ತೆ. ಸೊ ಹಿಂಗೆ ಟಾಲರೆನ್ಸ್ ಡೆವಲಪ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ 21 ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಬ್ರೈನ್ ಮೆದುಳಿನ ಮುಂಭಾಗ, ಅದು ಪೂರ್ತಿ ಮೆಚೂರ್ ಆಗೋದು 21-22 ಆಗುತ್ತೆ. ನಮ್ಮ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರಬಹುದು, ತೀರ್ಮಾನಗಳು, ಡಿಸಿಷನ್ ತಗೊಳ್ಳುವಂತ ಒಂದು ಕೆಪಾಸಿಟಿ, ಮತ್ತೆ ಉದ್ವೇಗ ಪ್ರವೃತ್ತಿ, ಇವೆಲ್ಲವೂ ಕಂಟ್ರೋಲ್ಗೆ ಬರಕ್ಕೆ ಆ ವಯಸ್ಸಾಗುತ್ತೆ. ಅದಕ್ಕೆ ಮದುವೆಗೂ ಕೂಡ ಆ
0: ವಯಸ್ಸನ್ನು
1: ಇಟ್ಟಿರೋಂಥದ್ದು. ಏನೋ ಕಾರಣಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಥವಾ ಇನ್ನೂ ಹೆಚ್ಚು ತೊಂದರೆಗಳಾಗೋಯ್ತು, ಅಡಿಕ್ಷನ್ ರೆಡ್ ಝೋನ್ಗೆ ಹೊರಟೋಗಿದ್ದಾರೆ, ಅವಲಂಬಿತರಾಗ್ಬಿಟ್ಟಿದ್ದಾರೆ, ಆ ಮಾದಕ ವಸ್ತು ಇಲ್ಲ ಅಂದ್ರೆ ಏನೂ ಕೆಲಸ ಮಾಡಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್, ಕೈಕಾಲ್ ನಡ್ಕ ಬರುವಂತದ್ದು, ಏನೋ ಹುಚ್ಚಿಡದ್ ಬಿಡುತ್ತೇನೋ ಅಂತ ಆಗೋದು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲಸ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಹಿಂಗೆ ಹಲವಾರು ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಯ್ತು ಅಂದ್ರೆ ಯಾವುದೇ ಸಮಯದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಬಹುದು, ಮನೋವೈದ್ಯರ ಸಂಪರ್ಕ ಮಾಡಬಹುದು. ಅಥವಾ ನಾನು ಮನೇಲಿ ಇದ್ದೀನಿ, ನನ್ಗೆ ಅಥವಾ ನೇರ ಹೋಗಿ ಹೇಳ್ಕೊಳಕ್ಕೆ ನನಗೆ ಮುಜುಗರ, ಏನಾದ್ರೂ ಬೇರೆಯವ್ರಿಗೆ ಹೇಳ್ಬಿಡ್ತಾರಾ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಟೆಲಿಮನಸ್ಗೆ ಕಾಲ್ ಮಾಡಬಹುದು, 1-44-16 24 ಕಾಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು, ಶುರು ಮಾಡಬಾರ್ದು. ಏನು ಆತಂಕಕಾರಿ ವಿಷಯ ಅಂದ್ರೆ ಈವನ್ ಲೋಯೆಸ್ಟ್ ಏಜ್ ಅಂದ್ರೆ 8 ಮಕ್ಕಳು ಶುರು ಮಾಡೋ ಅಂತದ್ದು. ಆಮೇಲೆ ಇನ್ನೂ ಒಂದ್ ಏನಂದ್ರೆ ಈ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹೇಗಿರುತ್ತೆ ಗಾಂಜಾ, ನಾವೇನ್ ಚಿತ್ರದಲ್ಲಿ ನೋಡಿದಾಗ ಆ ಎಲೆ ಸೊಪ್ಪು ಈ ತರದ್ದೆಲ್ಲ ತೋರಿಸಿರ್ತಾರೆ, ಬಟ್ ವಿಭಿನ್ನ ಪ್ಯಾಕೇಜಸ್ ಬರ್ತಾ ಇದೆ ಇವಾಗ. ಈವನ್ ಚಾಕ್ಲೇಟ್ಸ್, ಕ್ಯಾಂಡೀಸ್, ಇ ಸಿಗರೇಟ್ಸ್, ವೇಪ್ಸ್, ಸೊ ರೂಪದಲ್ಲಿ
0: ಮಾಡೋದಕ್ಕೆ ಈ ರೀತಿ ಎಲ್ಲ ಪ್ಯಾಕೇಜ್
1: ಖಂಡಿತ ಅಟ್ರಾಕ್ಟ್ ಮಾಡ್ತಾರೆ. ಸೊ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು.
0: ಸೊ ಹಾಗಾದ್ರೆ ಇಂತ ಮಾದಕ ವ್ಯಸನವನ್ನ ಗುಣಪಡಿಸೋದಕ್ಕೆ ನೀವು ಹೇಳಿದ್ರಿ ಚಿಕಿತ್ಸೆಗಳಿದೆ, ಸಮಾಲೋಚನೆಗೆ ಬರಬಹುದು, ಟೆಲಿಮನಸ್ಗೆ ಕಾಲ್ ಮಾಡಿ ಅವರು ಸಲಹೆಯನ್ನ ಕೂಡ ಪಡಿಬಹುದು ಅಂತ. ಆದ್ರೆ ಪೋಷಕರು ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ದೂರ ಇಡೋದಕ್ಕೆ ಏನ್ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ?
1: ಸೊ ಒಂದು ಚಿಕ್ಕ ವಯಸ್ಸಿನಿಂದನೇ ಈ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಯಾವ ರೀತಿ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು, ಒಂದು ಚಿಕ್ಕ ವಯಸ್ಸಿನಿಂದನೇ ಅವ್ರ ಜೊತೆ ಟೈಮ್ ಸಮಯ ಕಳೆಯುವಂತದ್ದು. 40% ಏನ್ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಾವು ಅವ್ರನ್ನ ಯಾವಾಗ್ಲೂ ನಿಮ್ಮ ಬಾಲ್ಯ ಹೇಗಿತ್ತು ಸಾಮಾನ್ಯ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ, ನಮ್ ಬಾಲ್ಯ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ, ನಮ್ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೊರಟೋಗ್ಬಿಡ್ತಿದ್ರು, ನಮ್ಮನ್ನ ಇಲ್ಲ ಕೇರ್ ಟೇಕರ್ ಜೊತೆ ಬಿಟ್ಬಿಡ್ತಿದ್ರು, ಇಲ್ಲ ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿನ, ಇಲ್ಲ ಇನ್ನು ಕ್ರೀಚ್ ಅಲ್ಲಿ ಒಂದಷ್ಟು ಜನ,
0: ಇನ್ನೊಂದ್ ದಿನ ರಿಲೇಟಿವ್ಸ್.
1: ಆ ವಾತಾವರಣ ಎಷ್ಟೊಂದ್ ಮನೇಲಿ, ಅಫ್ಕೋರ್ಸ್ ಪಾಪ ತಂದೆ ತಾಯಿ ಅವ್ರಿಗೆ ಆಗಷ್ಟು ಟ್ರೈ ಮಾಡಿರ್ತಾರೆ, ಯಾರು ಮಕ್ಕಳನ್ನ ಬೇರೆ ಕಡೆ ಬಿಟ್ಟಿರ್ಬೇಕು ಅಂತ ಆಸೆ ಇರಲ್ಲ. ಬಟ್ ಈಗಿರುವಂತ ಒಂದು ಒತ್ತಡದ ಜೀವನ, ಒಂದ್ ಟ್ರಾಫಿಕ್, ಹೋಗಿ ಬರ್ಲಿಕ್ಕೇನೆ 3-4 ಆಗತ್ತೆ,
0: ಜೊತೆಗೆ ಮೊಬೈಲ್.
1: ಹಾ, ಮೊಬೈಲ್ ಇಡೀ ಪ್ರಪಂಚನೇ ಕೈಯಲ್ಲಿದೆ, ಆನ್ಲೈನ್ ಅಲ್ಲೇನೆ ಸುಮಾರು ವಿಚಾರಗಳು ಸಿಗ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಿಂದನೇ ಮೊಬೈಲ್ ನ ಬಂದು ಡಿಲೇ ಇನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಏನಂದ್ರೆ ಅದನ್ನ ತೋರಿಸುವಂತದ್ದು ವಯಸ್ಸನ್ನೇ ಬಹಳ ಡಿಲೇ ಮಾಡಬೇಕು. ಮುಂಚೆ ಎಲ್ಲ ಏನ್ ಹೇಳ್ತಿದ್ವಿ, ನೀವು 12th ತನಕ ಮೊಬೈಲೇ ಕೊಡಬೇಡಿ ಅಂತ ಎಲ್ಲ ಹೇಳ್ತಿದ್ವಿ ಒಂದು 10 ವರ್ಷ ಮುಂಚೆ. ಈಗ ಕೋವಿಡ್ ಸಮಯದಿಂದ ಏನಾಗ್ಬಿಟ್ಟಿದೆ, ಮೊಬೈಲ್ ಒಂದು ಅನಿವಾರ್ಯ ಆಗ್ಬಿಡ್ತು. ಸೊ ಮಕ್ಕಳ ಜೊತೆ ಕ್ವಾಲಿಟಿ

0: ಟೈಮ್ ಸ್ಪೆಂಡ್ ಮಾಡಿ, ಅರ್ಧ ಗಂಟೆ ಇರ್ಬೋದು. ಸೊ ಒಂದು ಮಗು ಬಂದ್ಬಿಟ್ಟು ನಂಗೆ ಯಾರೋ ಹೊಡೆದ್ರು ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ತಂದೆ ತಾಯಿದು,
1: ನೀನೇನೋ
0: ಗೊತ್ತಿಲ್ವಾ, ನೀನೇನೋ ಮಾಡ್ಬಿಟ್ಟಿರ್ತೀಯ. ಸೊ ಹಿಂಗೆ ದಯಮಾಡಿ ಮಾಡಬೇಡಿ. ಅದ್ ಏನೇ ಇರ್ಲಿ, ನಿಮ್ ಮಗುಗೆ ಪ್ಲೀಸ್ ಸಪೋರ್ಟ್ ಯುವರ್ ಚೈಲ್ಡ್. ಇಲ್ಲಾಂದ್ರೆ ಏನೋ ದೊಡ್ಡ ದೊಡ್ಡ ಅನಾಹುತ ಆದ್ರೆ ಏನೋ ಬಂದ್ ಹೇಳೋದಿಲ್ಲ ಮಕ್ಕಳು. ಹಂಗಾಗಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್. ಇದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ಸೊ ಆ ಮಕ್ಕಳ ಜೊತೆ ಸಮಯ ಕಳಿಬೇಕು, ಅವ್ರದ್ದೇನೇ ಸಮಸ್ಯೆ ಇದೆಯೋ ಕಿವಿಗೊಟ್ಟು ಆಲ್ಸಿ, ಯಾವಾಗೂ ಮಾರ್ಕ್ಸ್ ಈ ತರ ತಗೋಬೇಕು, 98 ತಗೋಬೇಕು, ಇದೇ ಮಾತುಗಳಿರುತ್ತೆ. ನೀನ್ ಒಂದ್ ಕಷ್ಟ ಬಂದ್ರೆ ಹೇಗ್ ನಿಭಾಯಿಸೋದು. ಅಂಡ್ ತಂದೆ ತಾಯಿಗಳಲ್ಲಿ ಜಗಳಗಳು ಅಕಸ್ಮಾತ್ ಬಂತು ಅಂದ್ರೆ ಕೂಡ ಅದನ್ನ ಬೇಗ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ತಮ್ಮ ಹತ್ರ ಸಾಲ್ವ್ ಆಗಿಲ್ಲ ಅಂದ್ರೆ ಮನೋವೈದ್ಯರ ಹತ್ರ ಬಂದು ಒಂದು ಸಮಾಲೋಚನೆ, ಒಂದು ಡಿಸ್ಕಷನ್ ಮಾಡಿ. ತಂದೆ ತಾಯಿಗಳಲ್ಲಿ ಜಗಳ ಇದ್ರೆ ಕೂಡ ಚಿಲ್ಡ್ರನ್ ಅವರು ಬಂದು
1: ಮಾನಸಿಕ ಆರೋಗ್ಯ
0: ಹದಗೆಡುತ್ತೆ. ಸೊ ಮಾನಸಿಕ ಆರೋಗ್ಯ ಹದಗೆಟ್ಟ ತಕ್ಷಣ ಆತಂಕ, ಬೇಜಾರು ಇವೆಲ್ಲ ಶುರುವಾದಾಗ ಈ ಕಡೆ ಬೇರೆ ಯಾರ ಪ್ರೀತಿ ತೋರಿಸ್ತಾರೆ, ಯಾರೇನೋ ಒಂದ್ ಬೇರೆ ಸಬ್ಸ್ಟೆನ್ಸಸ್, ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಸಾಮಾನ್ಯವಾಗಿ ಮಕ್ಕಳು ಈಗಂತೂ ಬೆಳಗ್ಗೆನೆ ಹೋದ್ರೆ ಮತ್ತೆ ಅವರು ಬರೋದೇ ಸಂಜೆ.
0: ಹೌದು,
1: ಸಾಕಷ್ಟು ಸಮಯವನ್ನ ಶಾಲಾ ಕಾಲೇಜುಗಳಲ್ಲೇ ಕಳೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಈ
0: ಟೀಚರ್ಸ್ ಪಾತ್ರನೂ ಅದು ಇಂಪಾರ್ಟೆಂಟ್. ಯಾಕಂದ್ರೆ ಈ ಪೋಷಕರು ಒಂದ್ ಸ್ವಲ್ಪ ಟೈಮ್ ಸಿಗ್ತಾರೆ, ಬಟ್ ಟೀಚರ್ಸ್ಗೆ ಮಕ್ಕಳು ಬಹಳಷ್ಟು ಸಮಯ ಸಿಗ್ತಾರೆ. ಅಗೇನ್ ಟೀಚರ್ಸ್ಗೂ ಅದೇನೆ, ಯಾವುದೇ ಮಗು ಬಂದು ಲೇಟ್ ಆಗಿ ಬರ್ತಾ ಇದೆ, ಬಂಕ್ ಮಾಡ್ತಾ ಇದೆ, ಅಥವಾ ಗಮನ ಹರಿಸ್ತಾ ಇಲ್ಲ, ಏನೋ ಒಂದು ಅನುಮಾನಾಸ್ಪದವಾದ ಒಂದು ನಡವಳಿಕೆ, ಇದು ಯಾವುದೇ ಇದ್ರೂ ಟೀಚರ್ಸ್ಗೆ ಬೇಗ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಸಡನ್ ಆಗಿ ಏನೋ ಬ್ಯಾಕ್ ಚೆಕ್ ಮಾಡೋದು, ಇನ್ನೇನೋ ಒಂದ್ ಎಲ್ಲಾರ ಮುಂದೆ ತೆಗೆದುಬಿಡೋದು, ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ಬಿಡೋದು, ಈ ತರ ಮಾಡೋದು ಬಹಳ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಇವಾಗ ರ್ಯಾಂಡಮ್ ಆಗಿ ಬ್ಯಾಗ್ಸ್ ಚೆಕ್ ಮಾಡಿದ್ರೆ ಕೂಡ ಏನೋ ಒಂದು ಪದಾರ್ಥ ಸಿಕ್ತು, ಅವರಿಗೆ ಡೌಟ್ ಬಂತು, ಅಥವಾ ಖಚಿತವಾಗಿ ಗೊತ್ತಾಯ್ತು ಅಂದ್ರೆ ಸಪರೇಟ್ ಆಗಿ ಹೋಗಿ ಮಗುವನ್ನ ಯಾರಿಗೂ ಗೊತ್ತಾಗದಂಗೆ ಕರ್ಕೊಂಡು ಹೋಗಿ, ಯಂಗ್ಸ್ಟರ್ ಇರಬಹುದು, ಹದಿಹರೆಯದವ್ರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡಿಸಿ ಸಮಾಲೋಚನೆ ಮಾಡಿ ಏನಾದ್ರು ದೊಡ್ಡ ತೊಂದರೆ ಇತ್ತು ಅಂದ್ರೆ ಮತ್ತೆ ನಮ್ಮ ತರಹ ಮನೋವೈದ್ಯರ ಹತ್ರ ಕಳಿಸಬಹುದು. ಸೊ ಹೀಗಾಗಿ ಆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಬಹಳ ಮುಖ್ಯ. ಇಲ್ಲಾಂದ್ರೆ ಎಷ್ಟೋ ಕಡೆ ನಾನು ಕೇಳಿದೀನಿ, ಮಕ್ಕಳು ಸ್ಕೂಲ್ಗೆ ಹೋಗೋದ್ ನಿಲ್ಸ್ತಾರೆ, ಕಾಲೇಜ್ಗೆ ಹೋಗೋದ್ ನಿಲ್ಸ್ತಾರೆ, ಓದೋದ್ ನಿಲ್ಸ್ಬಿಡ್ತಾರೆ, ಮತ್ತೆ ಈವನ್ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಇದನ್ ತಡಿಬೇಕು ಅಂದ್ರೆ ಬೇಗ ಗುರುತಿಸೋದು, ಬೇಗ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು.
1: ಈಗ ಕುಟುಂಬದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ಕುಟುಂಬ ಸದಸ್ಯರು ಏನ್ ಮಾಡ್ಬೇಕು?
0: ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ. ಯಾಕಂದ್ರೆ ಇವ್ರು ಕಂಡಿಡಿದ ತಕ್ಷಣ ಇವನು ಕುಡುಕ, ಇವನು ದಡ್ಡ, ಅಥವಾ ಇವನು ಕೆಟ್ಟವನು, ಈ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬ್ರೈನ್ ಡಿಸೀಸ್, ಅಡಿಕ್ಷನ್ ಬಂದು ಒಂದು ಮೆದುಳಿನ ಕಾಯಿಲೆ ಅದು. ಸೊ ಬೇರೆ ನೀವು ಕೆಮ್ಮು, ನೆಗಡಿ, ಜ್ವರ, ಟಿಬಿ, ಫ್ರಾಕ್ಚರ್ ಆದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದಕ್ಕೂ ಅದೇ ತರ ಪೋಷಣೆ ಮಾಡ್ಬೇಕು. ಓಕೆ, ಈ ಸಮಸ್ಯೆ ಆಗೋಗಿದೆ, ಇದಕ್ಕೆ ಏನ್ ಸಮಾಲೋಚನೆ ಬೇಕು, ಏನ್ ಚಿಕಿತ್ಸೆ ಬೇಕು, ಅದನ್ನ ಕೊಡಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಈ ಚಿಕಿತ್ಸೆಗೆ ಹೋದ್ರೆ ಕೂಡ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿಡ್ಲಾಗುತ್ತೆ. ಈಗ ನಾವೇನೇ ಶೇರ್ ಮಾಡಿದ್ರೇನೋ ಅವ್ರಿಗೆ ಒಂದು ಅವೇರ್ನೆಸ್ ಗೊತ್ತಾಗ್ಲಿ ಅಂತ ಶೇರ್ ಮಾಡ್ತೀವಿ, ಆದ್ರೆ ಯಾರದೇ ಹೆಸರಾಗ್ಲಿ, ಅವರ ವಯಸ್ಸಾಗ್ಲಿ, ಇನ್ನೊಂದಾಗ್ಲಿ, ಅದನ್ನ ಯಾರಿಗೂ ಹೇಳೋದಿಲ್ಲ. ಸೊ ಅದರಿಂದ ಧೈರ್ಯವಾಗಿ ಮನೆಯವರು ಇವರಿಗೆ ಕರ್ಕೊಂಡು ಹೋಗಿ ಸಮಾಲೋಚನೆ ಮತ್ತೆ ಚಿಕಿತ್ಸೆ ಕೊಡಿಸ್ಬೋದು. ಇನ್ ಕೆಲವರಿಗೆ ಭಯ, ಚಿಕಿತ್ಸೆಯಿಂದ ಏನಾದ್ರು ತೊಂದರೆ ಆಗ್ಬಿಡತ್ತಾ ಅಂತ. ನಾವು ಕೊಡೋ ಒಂದು ಮಾತ್ರೆಯಿಂದ ತೊಂದರೆ ಆಗುತ್ತಾ, ಅದೊಂದು ಪ್ರಶ್ನೆ. ಆ ಮಾತ್ರೆಗಳಿಂದ ಏನೂ ಸಮಸ್ಯೆಗಳಾಗಲ್ಲ, ಅವ್ರಿಗೆ ಸುಲಭವಾಗಿ ಅದರಿಂದ ಆಚೆ ಬರ್ಲಿಕ್ಕೆ, ವಿತ್ಡ್ರಾಯಲ್ ಸಿಂಪ್ಟಮ್ಸ್ ಅನ್ನ ಸರಿ ಮಾಡಿಕೊಂಡು ಸ್ಮೂತ್ ಆಗಿ ಅದರಿಂದ ಆಚೆ ಬರ್ಲಿಕ್ಕೆ ಚಿಕಿತ್ಸೆ ಸಮಾಲೋಚನೆ ಇದೆ, ಅದನ್ನ ಆರಾಮಾಗಿ ತಗೋಬಹುದು.
1: ಇದರಲ್ಲಿ ಸಮಾಜದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ?
0: ತುಂಬಾ ಜಾಸ್ತಿ ಇದೆ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಬರೀ ಮೀಡಿಯಾ ಇಷ್ಟಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿ 7 ಕೋಟಿ ಜನ ಇದಾರೆ ಇಲ್ಲಿ ಅಂದ್ರೆ ಅಷ್ಟು ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಕ್ರಾಸ್ ಮಾಡಬಹುದು. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದ್ಯಾ, ಅವ್ರೇನಾದ್ರು ಕಷ್ಟದಲ್ಲಿದ್ದಾರ, ಇಂಪಾರ್ಟೆಂಟ್. ಒಬ್ರಿಗೊಬ್ರು ಸಹಾಯ ಮಾಡಿ ಈ ಒಂದು ದೊಡ್ಡ ಪಿಡುಗಿನಿಂದ ಆಚೆ ಬರ್ಲಿಕ್ಕೆ ಪ್ರತಿಯೊಬ್ಬರೂನು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ.
1: ಸೊ ಈ ರೀತಿ ಆದಾಗ ಮಾತ್ರ 2028 ವೇಳೆಗೆ ನಮ್ಮ ಕರ್ನಾಟಕ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳಬಹುದು. ಇನ್ನು ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಶ್ರೋತೃಗಳೇ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗಿದೆ. ಜಾಗೃತಿ, ಎಚ್ಚರಿಕೆ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಸಹಕಾರದಿಂದ ಆರೋಗ್ಯವಂತ, ಸುರಕ್ಷಿತ ಹಾಗೂ ವ್ಯಸನಮುಕ್ತ ಕರ್ನಾಟಕವನ್ನ ನಾವೆಲ್ಲರೂ ನಿರ್ಮಿಸೋಕೆ ಕೈಜೋಡಿಸೋಣ. ವ್ಯಸನಮುಕ್ತ ಯುವ ಜನತೆ, ಆರೋಗ್ಯವಂತ ಕುಟುಂಬ, ಸದೃಢ ಕರ್ನಾಟಕ. ಶ್ರೋತೃಗಳೇ, ಆರೋಗ್ಯಕರ ಜೀವನ ಆರಿಸಿಕೊಳ್ಳೋಣ, ಮಾದಕ ವಸ್ತುಗಳಿಂದ ದೂರವಿರೋಣ. ವ್ಯಸನ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:46. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಹಲೋ ಕರ್ನಾಟಕ ಅಂತ ಹೇಳುವಂತಹ ಸಮಯ ಇದು. ಸೂಪರ್ ಹಿಟ್ ಆಗಿರುವಂತಹ ಗೀತೆಗಳು ಜೊತೆಗೆ ಮಾಹಿತಿ ನಿಮಗೆ ಸಿಗುತ್ತೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮೂರ್ಧನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಯಾರೇ ನೀನು ಚೆಲುವೇ, ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದ ಮೊದಲ ಹಾಡಾಗಿ ಮೂಡಿ ಬರ್ತಾ ಇದೆ.

8:51 ಆಗ್ತಾ ಇದೆ ಸ್ನೇಹಿತರೆ. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ? ಎಸ್, ಇವತ್ತು ಗೀತೆಯನ್ನ ಕೇಳ್ತಾ ಇದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾದಂತಹ ಯಾರೇ ನೀನು ಚಲುವೆ ಚಲನಚಿತ್ರದ ಒಂದು ಗೀತೆ. ಸ್ನೇಹಿತರೆ, ಗುರುವಾರ ಆರೋಗ್ಯ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿರುವಂತಹದ್ದು, ಅಂದರೆ ಸಾರ್ವಜನಿಕ ಮತ್ತು ಖಾಸಗಿ ಸ್ಥಳಗಳಲ್ಲಿ ಪಾರಿವಾಳಗಳಿಗೆ ಆಹಾರ ನೀಡೋದ್ರಿಂದ ಉಂಟಾಗ್ತಿರುವಂತಹ ಸಾರ್ವಜನಿಕ ಆರೋಗ್ಯ ಸಮಸ್ಯೆ ಮತ್ತು ಉಸಿರಾಟದ ಕಾಯಿಲೆಗಳನ್ನು ತಡೆಗಟ್ಟುವಂತಹ ಉದ್ದೇಶದಿಂದ ಎಲ್ಲೆಂದರಲ್ಲಿ ಪಾರಿವಾಳಗಳಿಗೆ ಆಹಾರವನ್ನು ನೀಡೋದಕ್ಕೆ ನಿರ್ಬಂಧವನ್ನು ವಿಧಿಸಿದೆ. ಆರೋಗ್ಯ ಇಲಾಖೆ ಗುರುವಾರ ಈ ಮೂಲಕ ಸುತ್ತೋಲೆಯನ್ನು ಹೊರಡಿಸಿರುವಂತಹದ್ದು, ಅಂದರೆ ಉದ್ಯಾನ, ಸಾರ್ವಜನಿಕ, ಖಾಸಗಿ ಸ್ಥಳಗಳಲ್ಲಿ ಆಹಾರವನ್ನು ಹಾಕುವಂತಿಲ್ಲ. ನಿಗದಿತ ಸ್ಥಳಗಳಲ್ಲಿ ಮಾತ್ರ ಆಹಾರವನ್ನು ಪಾರಿವಾಳಗಳಿಗೆ ಹಾಕಬಹುದು. ಆಹಾರ ಹಾಕುವಂತಹ ಸ್ಥಳಗಳನ್ನು ನಿಯಮಿತವಾಗಿ ಸ್ವಚ್ಛವಾಗಿರಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಸಹ ಸುತ್ತೋಲೆಯಲ್ಲಿ ತಿಳಿಸಿರುವಂತಹದ್ದು. ಅದಕ್ಕೋಸ್ಕರ ಪಾರ್ಕಲ್ಲಿ ಎಲ್ಲೋ ಕಂಡು ಪಾರಿವಾಳಗಳು ಅವುಗಳಿಗೆ ಆಹಾರ ಹಾಕೋದಕ್ಕೆ ಹೋಗಿದ್ರೆ ಅಲ್ಲಿ ಕೂಡ ದಂಡ ಹಾಕುವಂತಹ ಸಾಧ್ಯತೆಗಳಿರುತ್ತೆ. ಉಲ್ಲಂಘಿಸಿದರೆ ಕಾನೂನು ಕ್ರಮವನ್ನು ಸಹ ಜಾರಿಗೊಳಿಸುವಂತಹ ವಿಚಾರವನ್ನು ತಿಳಿಸಿದ್ದಾರೆ ಈ ಸುತ್ತೋಲೆಯಲ್ಲಿ. ಎಸ್, ಓಕೆ ಸ್ನೇಹಿತರೆ, ಇದೀಗ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತದ್ದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೇ ಧನಿಯಾಗಿರುವಂತಹ ಮತ್ತೊಂದು ಗೀತೆ ಫ್ರಮ್ ತುತ್ತ ಮುತ್ತ. ಚಿತ್ರ ಅವರು ಸಹ ಧನಿಗೂಡಿಸಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿದ್ರು ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ, ಇನ್ನು ಅರುಣಾ ಮೈತ್ರಿ ಜಯಸಿನಗರ ಪೋಸ್ಟ್ ಆಫೀಸ್ ರೋಡ್ನಿಂದ. ಹಲೋ ಕರ್ನಾಟಕ ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಂಕರ್ ಜಗ್ಲಿ ಗಬ್ಬೂರು ರಾಯಚೂರಿನಿಂದ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪನ್ನಗ್ಗ ಟಿ ಆನಂದ್ ಕುಮಾರ್ ಅವರು ಧನ್ಯವಾದಗಳು. ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ 9 ಗಂಟೆಗೆ ಸರಿಯಾಗಿ ಸಿಗ್ತೀನಿ ನಿಮ್ಮ ರೇನ್ಬೋಗಳೆಯ ಸಚಿನ್ ಬನವಾಸಿ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡ್ತಾ 1 ಗಂಟೆಯನ್ನ ಕಳೆಯೋಣ.
1: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
1: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
3: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
1: ಟ್ಯೂನ್ ಮಾಡಿ 101.3 ಎಫ್ಎಂ.
4: ದಿನಪತ್ರಿಕೆಗಳು ಸಮಾಜಕ್ಕೆ ಕೈಗನ್ನಡಿ ಇದ್ದ ಹಾಗೆ, ಪತ್ರಿಕೆಗಳ ಓದು ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಹಾಗೆ ನಮ್ಮಲ್ಲಿ ಸಾಮಾಜಿಕ ಎಚ್ಚರವನ್ನೂ ಮೂಡಿಸುತ್ತದೆ.
5: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಅಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
4: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜತೆ ಗಾತೀನಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: FM ರೈನ್ಬೋಗೆ ಮೆಸೇಜ್ ಮಾಡಿ.
4: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
6: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
7: ಆಕಾಶವಾಣಿ FM ರೈನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.
8: ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಹ ಶುಭೋದಯ. ಗುಡ್ ಮಾರ್ನಿಂಗ್, ವೆರಿ ವೆರಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. 9:05 ಆಗ್ತಾ ಇದೆ ಈಗ. ಸದ್ಯಕ್ಕೆ ಸಖತ್ ಸಾಂಗು ಅಂತ ಹೇಳುವಂತಹ ಸಮಯ, ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನ ನೀವು ಕೇಳುವಂತಹ ಸಮಯ. ಅದಕ್ಕೋಸ್ಕರ ಏನ್ ಮಾಡಬೇಕು ಗೊತ್ತಲ್ಲ, ತುಂಬಾ ಸಿಂಪಲ್.

ಒಂದು ಸಂದೇಶವನ್ನು ಕಳಿಸ್ಕೊಡಿ, ಯಾವ ನಂಬರ್ಗೆ ಅಂತ ನೀವು ಕೇಳೋದಾದ್ರೆ 9480901013 9489010013. ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶ ಬರಲಿ, ನಿಮ್ಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಿ ಅಂತ ಹೇಳ್ತಾ, ಈಗ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮದ ಆರಂಭದಲ್ಲಿ ಚಿತ್ರ ಅವರುದನಿಯಾಗಿರುವಂತಹ, ಜೊತೆಗೆ ಇಳಿಯರಾಜ ಮತ್ತು ಸಂಗಡಿಗರು ದನಿಗುಡಿಸಿರುವಂತಹ ಶಿವಸೈನ್ಯ ಚಲನಚಿತ್ರದ ಹಾಡು, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯ ರಚನೆಯದೆ, ಇಳಿಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

ಸಕ್ಕರೆಯಂತಹ ಹಾಡಿನ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮ ಆರಂಭ ಆಗಿದೆ ಸ್ನೇಹಿತರೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ರು, ಯಾವ ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಅಂತ ಸಕಲ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಪ್ರಸಾದ್ ಕೆಸರುಮಡು ತುಮಕೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಪಂದಗಟ್ಟಿ, ಅನಂತಕುಮಾರ್ ಅವರು, ನಾಗರತ್ನ ಅವರು, ರಾಜಾಜಿನಗರದಿಂದ ಸುಧಾ ಜಯಶ್ರೀ, ಸುನೀಲ್ ರಾಜಾಜಿನಗರದಿಂದ, ರೋಹಿತ್ ಅವರು ದಾಸನಪುರದಿಂದ, ಬೋಪಾ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ, ಮಂಡಿಕಲ್ ಕೃಪಾ ಉಮೇಶ್ ಅವರು, ನಮಸ್ಕಾರ ಸರ್, ನಮಗೋಸ್ಕರ ಹಾಡನ್ನು ಪ್ರಸಾರ ಮಾಡಿ ಅಂತ ಜೆಪಿ ನಗರದ ಉಮೇಶ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ ಗುಡ್ ಮಾರ್ನಿಂಗ್ ಅಂತ ಸತೀಶ್ ಅವರು ಉಡುಪಿಯಿಂದ ಮೆಸೇಜ್ ಮಾಡ್ತಾ ಇದ್ದಾರೆ. ಸೂರ್ಯವಂಶ ಚಲನಚಿತ್ರದ ಹಾಡಿಗೋಸ್ಕರ ತ್ಯಾಗರಾಜ್ ಅಂಬಿಕಾ, ನಿಶ್ಚಿಕ್ ನಾಯಕ್, ಅರ್ಜುನ್ ನಾಯಕ್, ಸವಿತಾಬಾಯಿ, ಪಂಚಯ್ಯನಹಟ್ಟಿ ಗ್ರಾಮ ಭರಮಸಾಗರ ಇಂದ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಾಲಾ ಅವರು ಹೇಗಿದ್ದೀರಿ ಅಂತ, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಿ? ಎರಡು ಕನಸು ಚಲನಚಿತ್ರದ ಹಾಡಿಗೋಸ್ಕರ ಸಂಜಯ್ ಕುಮಾರ್ ಕೋಟಿ, ದೀಪ್ತಿ ಪರೀಮ್ ಅವರು ಪುಣೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗಣೇಶ್ ಅವರು ಸಾಗರ ಇಂದ, ಜೊತೆಗೆ ತೇಜಸ್ವಿನಿ, ಯಶವಂತ, ಚನ್ನನಕುಂಟೆ, ಶಿರಾ, ರೂಪಾ ಮತ್ತು ಲಕ್ಷ್ಮೀಕಾಂತ್ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಾಲ್ಮೀಕಿ ಚಲನಚಿತ್ರದ ಹಾಡಿಗೋಸ್ಕರ ಉಮಾ ರವಿಕುಮಾರ್ ಉಜ್ಜನಹಳ್ಳಿ ಚನ್ನಪಟ್ಟಣ ತಾಲೂಕಿನಿಂದ, ಶೃಂಗಾರ ಕಾವ್ಯ ಚಿತ್ರದ ಹಾಡಿಗೋಸ್ಕರ ಶಿವಲಿಂಗಪ್ಪ, ಮನೀಷಾ, ಕಲಾಶ್ರೀ, ಭದ್ರೆ ಮತ್ತು ಬಂಧುಗಳು ಭಾಗ್ಯಜ್ಯೋತಿ ಮತ್ತು ಭದ್ರೆ ಅವರು ಸಂದೇಶವನ್ನು ಕಳಿಸ್ತಾರೆ ಮಾದನ ಹಿಪ್ಪರಗಿಯಿಂದ. ಥ್ಯಾಂಕ್ ಯು ಸೋ ಮಚ್. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತಗೌಡಹಳ್ಳಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ತಮ್ಮ ಎಲ್ಲ ಸಂದೇಶಗಳಿಗೋಸ್ಕರ ಅಂತ ಹೇಳ್ತಾ ಮತ್ತಷ್ಟು ಸಂದೇಶಗಳಿವೆ, ನೋಡೋಣ ಈ ಒಂದು ಹಾಡಿನ ನಂತರ. ರಾಜೇಶ್ ಅವರ ಧ್ವನಿಯಾಗಿರುವಂತಹ ಗೀತೆ, ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಫ್ರಮ್ ಬೇಟ ಕೃಷ್ಣ ರಂಗಿನಾಟ, ಮಂಜುಳಾ ಗುರುರಾಜ್ ಅವರು ಸಹ ದನಿಗೂಡಿಸಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಹಾಡನ್ನು ಕೇಳ್ತಾ ಇದ್ರೆ ನಮ್ಮ ಮನಸ್ಸು ಸಹ ತಮ್ ನಮ್ ನಮ್ ನಮ್ ಅಂತ ಇದೆ. ಎರಡು ಕನಸು ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಇ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. ಸ್ನೇಹಿತರೆ, ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ ಒಳ್ಳೊಳ್ಳೆ ಹಾಡುಗಳನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ನಾನು ಸಹ ನಿಮ್ಮ ಪ್ಲೇಲಿಸ್ಟನ್ನು ಎಂಜಾಯ್ ಮಾಡ್ತಾ ಇದ್ದೀನಿ. ಇದೊಂಥರ ಹಾಡಿನ ಹಾರ ಆಯಿತು. ಬಂಗಾರ ರಾಜು ಅವರು ಆಧುನಿ ಕರ್ನೂಲ್ ಡಿಸ್ಟ್ರಿಕ್ಟಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇನ್ನು ಸೌಮ್ಯ ಅವರು ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಉಷಾ ಕಾರ್ತಿಕ್ ಮತ್ತು ದೀಪಕ್ ರಾಜು ಅವರು, ರವಿ ರಾಜು ರೋಜಾ ಕೊಪ್ಪಳ ಜಿಲ್ಲೆ ಬೆಟಗೇರಿಯಿಂದ, ಪ್ರಜ್ಞಾ ಭಟ್ ಭರತನಹಳ್ಳಿಯಿಂದ, ಇನ್ನು ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ರಾಜೇಶ್ವರಿ ಅವರು ತರೀಕೆರೆಯಿಂದ, ಗಜಾನನ ಭಟ್ ಬೊಳನಮಕ್ಕಿ ಹೊನ್ನಾವರದಿಂದ, ನಾಗೇಶ್ ದೀಪ ಋತುವಿಗ್ ಮತ್ತು ಜಾರ್ವಿ ಕೆಸಗೂಡು ಬೇಲೂರು ತಾಲೂಕು ಹಾಸನ ಡಿಸ್ಟಿಕ್ಟಿಂದ, ಕೊಪ್ಪಳದಿಂದ ನಾಗರತ್ನ ಅವರು, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ, ಸತೀಶ್ ಎನ್ ಎಚ್ ನಗರಗೆರೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಮುಧೋಳ ತಾಲೂಕು ವಂಟಗೋಡಿ ವಿಲೇಜಿಂದ ಒಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಆದರೆ ತಮ್ಮ ಹೆಸರನ್ನು ಟೈಪ್ ಮಾಡಿ ಕಳಿಸಿಲ್ಲ. ನಂಬರ್ ಎಂಡಿಂಗ್ ವಿತ್ 110 ಮುಂದಿನ ಸಂದೇಶದಲ್ಲಿ ತಮ್ಮ ಹೆಸರು ಸಹ ಇರಲಿ. ಶಂಕರ್ ಜಗ್ಲಿ ಗಬ್ಬೂರ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿದರೆ, ವಿಶ್ವನಾಥ್ ಪಾಟೀಲ್ ಚಿಕ್ಕಸಗೂರಿನಿಂದ, ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾನಗರ ದಾವಣಗೆರೆಯಿಂದ, ರೂಪಾ ಲಕ್ಷ್ಮೀಕಾಂತ್ ತೇಜಸ್ವಿನಿ ಯಶವಂತ್ ಸುಮಲತಾ ಚನ್ನನಕುಂಟೆಯಿಂದ, ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂದಾದೀಪ ರಂಜಿತಾ ದರ್ಶಿನಿ ಅವರು, ಎಸ್ ಥ್ಯಾಂಕ್ ಯು ಸೋ ಮಚ್ ತಮ್ಮ ಎಲ್ಲ ಸಂದೇಶಗಳಿಗೋಸ್ಕರ. ಇನ್ನು ಮಹದೇಶ್ವರ ಬೆಟ್ಟದಿಂದ ಸುಪ್ರೀತಾ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ರಾಜೇಶ್ ಕೃಷ್ಣನ್ ಅವರು ಧ್ವನಿಯಾಗಿದ್ದಾರೆ. ಸೂರ್ಯವಂಶ ಚಲನಚಿತ್ರದ ಹಾಡು, ನಂದಿತಾ ಅವರು ಸಹ ಧ್ವನಿಗೂಡಿಸಿದ್ದಾರೆ. ಎಸ್ ನಾರಾಯಣ ಅವರ ಸಾಹಿತ್ಯ ರಚನೆಯಲ್ಲಿ ಈ ಗೀತೆ ನಿಮಗಾಗಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಆಕಾಶವಾಣಿ FM ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:32. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಸಕತ್ ಸಾಂಗು ಕಾರ್ಯಕ್ರಮದಲ್ಲಿ ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಸಿಂಧನೂರಿನಿಂದ ಸುರೇಶ್ ಬಳ್ಳೊಟ್ಟಿಗೆ ಅವರು ಶುಭೋದಯ ಅಂತ ಹೇಳ್ತಿದ್ರೆ, ತಮಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್. ಮುದೋಳದಿಂದ ತನುಶ್ರೀ, ಅದ್ವೈತ್ ಮತ್ತು GS ಶಂಕರ್ ಅವರು ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಶಿವಶಂಕರ್ ವೇದಾವತಿ, ತನ್ಮಯ್ ಆನೇಕಲ್, ಶಂಕರ್ ಮಠ ಇಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ನಮ್ಮ ರನ್ನಿಂಗ್ ವಿತ್ 550 JP ನಗರದಿಂದ ಉಮೇಶ್ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ. ರಾಜು, ರತ್ನ, ಪೂಜಾ, ವರ್ಣಿಕಾ, ರಾಜಾಜಿ ನಗರ ಇಂದ ಹಾಯ್ ಸರ್ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಿಂದ ಸಂದೇಶವನ್ನು ಕಳಿಸಿರುವಂತವರು ಬಸವರಾಜ್, ಮಾನಸ, ಸಂಜು, ಶಿವ, ಧನ್ಯವಾದಗಳು ತಮಗೆ. ಇನ್ನು ನಮಸ್ತೆ ಶುಭೋದಯ ಅಂತ ಅನಸೂಯ ಮೂರ್ತಿ ಮತ್ತಿಕೆರೆ ಇಂದ, ಶೃಂಗೇರಿಯಿಂದ ಕಿಗ್ಗಾ ಇಂದ ಸಹನಾ ಗಾಯತ್ರಿ, ನಂದಕಿಶೋರ್ ಅವರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಳಗನೂರಿನಿಂದ ಬಸವರಾಜ್ ಅವರು, ನಮಸ್ತೆ ಸರ್, ನಾವು ಈ ಒಂದು ಹಾಡನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ಯಶಸ್ವಿನಿ, ಗಿರಿಜಮ್ಮ, ಅನ್ನಪೂರ್ಣ, NES ಬಡಾವಣೆ ಹೊಸದುರ್ಗದಿಂದ HB ಯೋಗ ನರಸಿಂಹನ್ ಬೆಂಗಳೂರಿನಿಂದ ನಮಸ್ತೆ, ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಅವರು, ಲಕ್ಷ್ಮೀ ಮಹಾಲಕ್ಷ್ಮಿ ಚಲನಚಿತ್ರದ ಹಾಡಿಗೋಸ್ಕರ ಸುಪ್ರೀತಾ ಅವರು ಮಲೆ ಮಹದೇಶ್ವರ ಬೆಟ್ಟದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಪ್ರಶಾಂತ್, HP ಜಯರಾಮ್ ಅವರು ರಾಜಾಜಿನಗರದಿಂದ, ಗಗನ್ ರಾಜ್ಕುಮಾರ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ ವಿಜಯನಗರ ಜಿಲ್ಲೆ ಇಂದ ಸಂದೇಶವನ್ನು ಕಳಿಸ್ತಾ ಇರುವಂಥವರು, ಕಮಲಾಪುರದಿಂದ ಮಾರ್ಕಂಡೇಶ್ ಕಮಲಾಪುರ ಅವರು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಈ ಒಂದು ಗೀತೆ ಮೂಡಿ ಬರ್ತಾ ಇದೆ, ಫ್ರಮ್ ಅಮೇರಿಕಾ ಅಮೇರಿಕಾ, ಬಾನಲ್ಲಿ ಓಡೋ ಮೇಘ ಅನ್ನುವಂತಹ ಗೀತೆ. ರಾಜೇಶ್ ಕೃಷ್ಣನ್ ಮತ್ತು ರಮೇಶ್ ಚಂದ್ರ ಸಂಗೀತ ಕಟ್ಟಿಯವರು ಧ್ವನಿಯಾಗಿದ್ದಾರೆ. HS ವೆಂಕಟೇಶ್ ಮೂರ್ತಿಯವರ ಸಾಹಿತ್ಯ ರಚನೆಯಲ್ಲಿ, ಮನೋಮೂರ್ತಿಯವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ. ಈ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು ಅಂತಂದ್ರೆ 9480901013 9490913 ಈ ನಂಬರ್ಗೆ ನಿಮ್ಮ ವಾಟ್ಸಪ್ ಸಂದೇಶ ಬರಲಿ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಧ್ವನಿಯಾದಂತಹ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ ರಾಜ್ಕೋಟಿ ಅವರ ಸಂಗೀತ ಸಂಯೋಜನೆಯಲ್ಲಿ ರಾಯರು ಬಂದರು ಮಾವನ ಮನೆಗೆ ಚಲನಚಿತ್ರದ ಈ ಒಂದು ಮುದ್ದಾಗಿರುವಂತಹ ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. 9:44 ಆಗ್ತಾ ಇದೆ. ಇನ್ನು 15 ನಿಮಿಷಗಳ ಕಾಲ ಸಖತ್ ಸಾಂಗ್ಸ್ಗಳು ಪ್ರಸಾರವಾಗ್ತಾ ಇರುತ್ತೆ. ಈಗ ಸದ್ಯಕ್ಕೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಆಶಾ ಶ್ರೀನಿವಾಸ್ ಅವರು ಬಿನ್ನಿಪೇಟೆಯಿಂದ, ನಾಗೇಂದ್ರ ದಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ, ಕಲಬುರಗಿ ಜಿಲ್ಲೆ ಕಡಗಂಚಿ ಇಂದ ಧರ್ಮಣ್ಣ ದನ್ನಿ ಅವರು, ಶುಭೋದಯ ಎಫ್ ಎಂ ರೈನ್ಬೋ ಅಂತ ಬಾಗೇಪಲ್ಲಿ ಜಗದೀಶ್ ಶಾಸ್ತ್ರಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ, ಸಖತ್ ಸಾಂಗು ಕಾರ್ಯಕ್ರಮ ಸಖತ್ತಾಗಿ ಮೂಡಿಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಸುಬಾನ್ ಕೋರಿ ಹಂಪಸಾಗರದಿಂದ, ಮುಧೋಳ್ ತಾಲೂಕಿನ ಅಕ್ಕಿಮರಡಿಯಿಂದ ವಿಠಲ ಕಂಬಾರ ಅವರು, ಜೊತೆಗೆ ಕೃಷ್ಣಬಾಯಿ, ಸಿಂಧು, ಪ್ರಿಯಾಂಕ, ಪವನ ಮತ್ತು

ಈಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಾಗಿರುವಂತಹ ಈ ಒಂದು ಗೀತೆ ಫ್ರಮ್ ಭೂಮಿ ತಾಯಿಯ ಚೊಚ್ಚಲ ಮಗ ಚಲನಚಿತ್ರದ ಹಾಡು, ವಿ ಮನೋಹರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಆಷಾಢ ಇರುವಾಗಲೇ ಶ್ರಾವಣ ಮಾಸವನ್ನು ತರಿಸ್ಬಿಟ್ಟಿದ್ದೀವಿ ನಾವು ನಮ್ಮ ಎಫ್ ಎಂ ರೇನ್ಬೋನಲ್ಲಿ ಈ ಹಾಡಿನ ಮುಖಾಂತರ. ಡಾಕ್ಟರ್ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಧ್ವನಿಯಾದಂತಹ ಚಿಯುದಿಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯಲ್ಲಿ ಶ್ರಾವಣ ಬಂತು ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. 9:56 ಆಗ್ತಾ ಇದೆ. ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇವತ್ತಿನ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ, ಯಾಕೆಂತಂದ್ರೆ ಇದು ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಹಾಡಿನ ಹಾರ ಆಗಿತ್ತು. ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಬಿ ಆರ್ ಛಾಯಾ ಅವರು ಧ್ವನಿಯಾಗಿರುವಂತಹ ಓ ಮಲ್ಲಿಗೆ ಚಲನಚಿತ್ರದ ಈ ಒಂದು ಹಾಡು. ಸುಜಾತ ದತ್ ಮತ್ತು ಸಂಗಡಿಗರು ಧ್ವನಿಯಾಗಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ರಚನೆಯಲ್ಲಿ ಮತ್ತು ಅವರದೇ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮದ ಕೊನೆಯ ಹಾಡಾಗಿ ಮೂಡಿ ಬರ್ತಾ ಇದೆ. ಇದಾದ ನಂತರ 10:00 ಸರಿಯಾಗಿ ನಿಮ್ಮ ಜೊತೆ ಆಗ್ತೀನಿ ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಏನವೇ ಇವತ್ತಿನ ಸಮಾಚಾರ?

0: भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
4: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
3: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
4: ನಿಮ್ಮ ಆದಾಯ ತೆರಿಗೆ ರಿಟರ್ನ್ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
3: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
5: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.
6: ದೇಶ

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:05. ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ಎಸ್ ಸ್ನೇಹಿತರೆ, ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಈ ಒಂದು ಸಿನಿಮಾಗಳ ಬಗ್ಗೆ. ಅಂದರೆ ನಮ್ಮ ಇವತ್ತಿನ ನಮ್ಮ ಸಿನಿ ಚಿಟ್ಟೆ ನಿಮ್ಮ ಮನಸ್ಸಿನ ಅಂಗಳಕ್ಕೆ ಬಂದು ಕೂರುವಂಥ ಟೈಮ್ ಇದು. ಇವತ್ತು ನಮ್ಮ ಸಿನಿ ಚಿಟ್ಟೆ ಹಾರ್ತಾ ಎಲ್ಲಿಗೆ ಹೋಗಿ ಕೂತಿದೆ ಗೊತ್ತಾ? ನಮ್ಮಿಷ್ಟದ ಶಾಲಾ ದಿನಗಳ ಕಡೆಗೆ. ಎಸ್, ಇವತ್ತಿನ ನಮ್ಮ ಹಾಟ್ ಆ್ಯಂಡ್ ಸ್ವೀಟ್ ಟಾಪಿಕ್ ಶಾಲಾ ದಿನಗಳ ಸಿನಿಮಾ ಕ್ರೇಜ್. ಬೆನ್ನ ಮೇಲೊಂದು ಬ್ಯಾಗು, ಕೈಯಲ್ಲೊಂದು ವಾಟರ್ ಬಾಟ್ಲು, ಆದರೆ ತಲೆಯಲ್ಲಿ ಮಾತ್ರ ಬರೀ ಸಿನಿಮಾದೇ ಥಾಟ್ಸ್ಗಳಿರುತ್ತೆ. ಆ ಬಾಲ್ಯದ ಸಿನಿಮಾಗಳಲ್ಲಿ ನಮಗೆ ಸಿನಿಮಾಗೆ ಇದ್ದಂತಹ ಕ್ರೇಜ್ ಇದೆಯಲ್ಲ, ಅವ್ವ ಆ ಸಿಹಿ ನೆನಪುಗಳನ್ನು ಇವತ್ತು ರಿವೈಂಡ್ ಮಾಡೋಣ. ಹಾಗಾದರೆ ಬನ್ನಿ, ನಮ್ಮ ಶಾಲಾ ದಿನಗಳ ಮೂಡ್ಗೆ, ಆ ಒಂದು ಹುಟ್ಟ ಸಮಯಕ್ಕೆ, ಆ ಒಂದು ಅಂಗಳಕ್ಕೆ ಈಗ ಹೋಗೋಣ ಅಂತ ಹೇಳ್ತಾ, ಬಾರೆ ಸಂತೆಗೆ ಹೋಗೋಣ ವಾ ಅನ್ನುವಂಥ ಗೀತೆ ಮೂಡಿ ಬರ್ತಾ ಇದೆ. ಫ್ರಮ್ ನೀನು ನಕ್ಕರೆ ಹಾಲು ಸಕ್ಕರೆ ಚಲನಚಿತ್ರದ ಹಾಡು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರೊಡನೆಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಹೌದು, ಒಂದಾನೊಂದು ಕಾಲದಲ್ಲಿ ಆರಂಭವಾಗಿತ್ತು ಆ ಒಂದು ಸಿನಿಮಾ ಕ್ರೇಜ್ ಆ ಬಾಲ್ಯದಲ್ಲಿ ಅಂತ ಹೇಳ್ಬೋದು. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಿನಿ ಚಿಟ್ಟೆ ಆನ್ ಎಫ್ ಎಂ ರೈನ್ಬೋ 101.3
1: ಆಕಾಶವಾಣಿ ಎಫ್ ಎಂ ರೈನ್ಬೋ.
0: ಮ್ಯೂಸಿಕಲ್ ಯುವರ್ಸ್, ಮ್ಯಾಜಿಕಲ್ ಯುವರ್ಸ್ ಎಫ್ ಎಂ ರೈನ್ಬೋ ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ನಿಮಗೆ ಆ ಒಂದು ಬಾಲ್ಯದ ಸಿನಿಮಾ ಕ್ರೇಜ್ ಅಂತಂದ್ರೆ ಏನ್ ನೆನಪಾಗುತ್ತೆ? ನನಗಂತೂ ಮೊದಲು ನೆನಪಾಗೋದೇನಪ್ಪ ಅಂತಂದ್ರೆ ಆ ಒಂದು ಹೊಸ ನೋಟ್ಬುಕ್ಗಳ ಮೇಲೆ ಹಚ್ಚುವಂತ ಸಬ್ಜೆಕ್ಟ್ ಲೇಬಲ್ಸ್ ಮತ್ತು ನೋಟ್ಬುಕ್ನ ಕೊನೆ ಪೇಜ್. ಲೇಬಲ್ ಅಲ್ಲಿ ಹೆಸರು ಕ್ಲಾಸ್ ಬರೆಯೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಯಾರ ಸಿನಿಮಾ ಹೀರೋ ಅಥವಾ ಹೀರೋಯಿನ್ ಪೇ ಸ್ಟಿಕ್ಕರ್ ಇದೆ ಅನ್ನೋಂಥದ್ದೇ ದೊಡ್ಡ ಮ್ಯಾಟರ್ ಆಗ್ತಿತ್ತು. ಇನ್ನು ಕ್ಲಾಸ್ ಬೋರ್ ಹೊಡೆದಾಗ ನೋಟ್ಬುಕ್ನ ಕೊನೆಯ ಪೇಜ್ನಲ್ಲಿ ಹೀರೋಗಳ ಹೆಸರನ್ನ ಡಿಫ್ರೆಂಟ್ ಆಗಿ ಬರೆಯುವಂಥದ್ದು, ಫ್ಲೇಮ್ಸ್ ಆಡುವಂಥದ್ದು ಅಥವಾ ಫೇವ್ರೇಟ್ ಸಿನಿಮಾದ ಡೈಲಾಗ್ ಬರೆದು ಪಕ್ಕದ ಫ್ರೆಂಡ್ಗೆ ತೋರಿಸುವಂತಹದ್ದು, ನಿಜವಾಗ್ಲೂ ಅವೆಲ್ಲ ಒಂದು ಗೋಲ್ಡನ್ ಡೇಸ್ ಅಂತಲೇ ನಾವು ಪರಿಗಣಿಸಬಹುದು. ಎಸ್, ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡೋದಾದ್ರೆ ಮಾಹಿತಿ ತುಂಬಾ ಚೆನ್ನಾಗಿದೆ ಅಂತ ಗೀತಾ ಶ್ರೀನಿವಾಸ್ ಅವರು ಜೆಪಿ ನಗರ ಮೈಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಶಾಲಾ ದಿನಗಳನ್ನು ಮರೆಯೋ ಹಾಗೆ ಇಲ್ಲ, ಬಹಳ ಖುಷಿ ಕೊಟ್ಟಂತಹ ದಿನಗಳವು, ಗೋಲ್ಡನ್ ಡೇಸ್ ಅಂತ ಅವರು ಹೇಳ್ತಾರೆ. ನಾಗರತ್ನ ಅವರು ರಾಜಾಜಿನಗರ ಇಂದ. ಇನ್ನು ತಾಯಿ ಶಾರದೆ ಲೋಕಪೂಜ್ಯತೆ ಈ ಹಾಡಂತೂ ನನಗೆ ಬಾಲ್ಯದಲ್ಲಿ ತುಂಬಾ ಇಷ್ಟ ಆಗಿತ್ತು ಅಂತ ಉಷಾ ಅವರು ಹಲಸೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವಂದನಾ, ವಿಶ್ವ, ಖುಷಿ, ಕೃಷ್ಣವೇಣಿ ಅವರು ಸಹ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಬಂದಳೋ ಬಂದಳೋ ಕಾಂಚನಾ ಫ್ರಮ್ ಸಾಂಗ್ಲಿಯಾನ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಿನಿ ಚಿಟ್ಟಿಯ ಪಯಣ ಮುಂದುವರಿತಾ ಇದೆ. ಈಗ ನಾನು ಹೇಳುವಂತಹ ವಿಷಯವನ್ನು ಕೇಳ್ತಾ ಇದ್ರೆ ನಿಮಗೂ ತುಂಬ ಜನಕ್ಕೆ ಅನಿಸ್ಬೋದು ಹೌದಲ್ವಾ ಅಂತ, ನಾನು ಈ ಥರ ಮಾಡಿದ್ದೆ ಅಲ್ವಾ ಅಂತ ಅಂದ್ಕೊಳ್ಬೋದು. ಅದೇನು ಗೊತ್ತಾ, ಸಿನಿಮಾಗೋಸ್ಕರ ಸ್ಕೂಲ್ ಅಥವಾ ಟ್ಯೂಷನ್ಗೆ ಬಂಕ್ ಹೊಡೆದಿರುವಂಥದ್ದು. ಶುಕ್ರವಾರ ಹೊಸ ಸಿನಿಮಾ ರಿಲೀಸ್ ಆಯಿತು ಅಂದರೆ ಸಾಕು, ಹೊಟ್ಟೆ ನೋವು, ಜ್ವರ ಇವೆಲ್ಲ ಬರ್ತಾ ಇದ್ವು, ಈ ರೀತಿಯಂಥ ನೆಪಗಳೆಲ್ಲ ಬರ್ತಾ ಇದ್ವು. ಶಾಲೆಗೆ ರಜಾ ಹಾಕ್ತಿದ್ದು, ಜೊತೆಗೆ ಇನ್ನು ಕೆಲವರಂತೂ ಮ್ಯಾಟ್ನಿ ಶೋಗೆ ಟ್ಯೂಷನ್ ಬಂಕ್ ಮಾಡಿ ಬ್ಯಾಗ್ನ ಸೈಕಲ್ ಕ್ಯಾರಿಯರ್ನಲ್ಲಿ ಇಟ್ಕೊಂಡು ಥಿಯೇಟರ್ ಕಡೆ ಓಡ್ತಾ ಇದ್ದಿದ್ದಂಥದ್ದು. ಥಿಯೇಟರ್ನಲ್ಲಿ ಎಲ್ಲಿ ಸ್ಕೂಲ್ ಟೀಚರು ಅಥವಾ ನೆರೆಹೊರೆಯವರು ಅಕ್ಕಪಕ್ಕದವರು ನೋಡ್ಬಿಡ್ತಾರೋ ಅನ್ನೋಂತಹ ಭಯದಲ್ಲೇ ಆ ಸಿನಿಮಾನ ಎಂಜಾಯ್ ಮಾಡುವಂಥದ್ದು ಇದೆಯಲ್ಲ. ಸೊ ಅದು ಜಗತ್ತಿನ ಯಾವ ಮಲ್ಟಿಪ್ಲೆಕ್ಸ್ನಲ್ಲೂ ಸಹ ಸಿಗಲ್ಲ. ಎಲ್ಲ ಅಪ್ರತಿಮ ಸಿನಿಮಾ ಪ್ರೇಮಿಗಳಿಗೆ ನನ್ನ ಕಡೆಯಿಂದ ಒಂದು ಬಿಗ್ ಸಲ್ಯೂಟ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸದ್ಯಕ್ಕೆ ಸಂದೇಶವನ್ನು ನೋಡೋದಾದರೆ, ನಮಸ್ತೆ ಸರ್, ಶುಭೋದಯ ಎಫ್ ಎಂ ರೇಡಿಯೋಗೆ ನಮಸ್ಕಾರ ಅಂತ ನರೇಶ್ ಅವರು ದೊಡ್ಡಬಳ್ಳಾಪುರ ಎಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ವಿಷ್ಣುವರ್ಧನ್ ಅವರಂದರೆ ನಂಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅರುಣ ಮೈತ್ರಿ ಜೆ ಸಿ ನಗರ ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸರ್, ಬಾಲ್ಯದಿಂದಲೂ ಇಂದಿನವರೆಗೂ ಸಹ ನಾನು ವಿಷ್ಣು ಸರ್ ಅಭಿಮಾನಿಯಾಗಿದ್ದೀನಿ. ಬಾಲ್ಯದಲ್ಲಿ ನಾನು ಪೇಪರ್ನಲ್ಲಿ ಬರ್ತಾ ಇದ್ದಂತಹ ಅವರ ಫೋಟೋಗಳನ್ನು ಕಟ್ ಮಾಡಿ ಅದಕ್ಕಾಗಿ ಇಟ್ಟಿದ್ದಂತಹ ಬುಕ್ನಲ್ಲಿ ಅಂಟಿಸ್ತಾ ಇದ್ದೆ ಅಂತ ಸಂಧ್ಯಾ ಸಂತೋಷ್ ವಸಂತಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಬಾಲ್ಯದ ನೆನಪುಗಳನ್ನು ಅವರು ಮತ್ತೆ ಮರುಕಳಿಸ್ಕೊಳ್ತಾ ಇದ್ದಾರೆ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಈ ಥರ ಮಾಡಿರ್ತೀರಾ ಅಲ್ವಾ? ಆ ಒಂದು ಅದಕ್ಕೆ ಅಂತಲೇ ಒಂದು ಬುಕ್ ಇಡೋವಂತಹದ್ದು, ಒಂದು ಲಾಂಗ್ ನೋಟ್ಬುಕ್ ಅಥವಾ ಸಣ್ಣದ ಒಂದು ಸೈಜಿನ ಬುಕ್ಕು, ಪೇಪರಲ್ಲಿ ಬರ್ತಾ ಇರುವಂಥ ಎಲ್ಲ ಫೋಟೋಗಳನ್ನು ಅದರಲ್ಲಿ ಅಂಟಿಸ್ತಾ ಇರುವಂತಹದ್ದು. ಆಮೇಲೆ ಸ್ಪೋರ್ಟ್ಸ್ ಪೇಜಲ್ಲೂ ಸಹ ಬರ್ತಾ ಇರುವಂತಹ ಐಕಾನ್ಗಳನ್ನು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಸೌರವ್ ಗಂಗೂಲಿ ಆಗಿರ್ಬೋದು, ನಮ್ಮ ಟೈಮಿಂದ ಹೇಳ್ತಾ ಇದ್ದೀನಿ, ಅವರೆಲ್ಲ ಫೋಟೋಸ್ಗಳನ್ನ ಅಂಟಿಸುವಂತಹದ್ದು. ಇವೆಲ್ಲ ಸಿನಿಮಾಗೂ ಸಹ ಸಂಬಂಧಪಟ್ಟಿರುವಂಥ ಫೋಟೋಗಳನ್ನು ಅಲ್ಲಿ ಅಂಟಿಸ್ತಾ ಇದ್ರು. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮತೇಗೌಡ ಹಳ್ಳಿ, ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಿಮ್ಮ ಬಾಲ್ಯದ ನೆನಪುಗಳು, ಅದರಲ್ಲೂ ಸಹ ಸಿನಿಮಾ ಕ್ರೇಜ್ ಬಗ್ಗೆ ಇದ್ದಂತಹ ಆ ಒಂದು ನೆನಪುಗಳ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಬೋದು ಅಂತಂದರೆ ಖಂಡಿತವಾಗ್ಲೂ ನೀವು ಸಂದೇಶವನ್ನು ಸಹ ಕಳಿಸ್ಬೋದು. 9480901013 9489091013 ಈ ನಂಬರ್ಗೆ ಸಂದೇಶ ಕಳಿಸ್ಬೋದು. ಜೊತೆಗೆ ಆನ್ ಏರ್ ಅಲ್ಲಿ ನಾನು ಮಾತಾಡ್ತೀನಿ ಪರವಾಗಿಲ್ಲ ಅನ್ನೋದಾದರೆ 0800228106 ಈ ನಂಬರ್ಗೆ ನೀವು ನಿಮ್ಮ ಸಂದೇಶವನ್ನು, ಅಂದರೆ ನೀವು ಕಾಲನ್ನು ಮಾಡಬಹುದು. ನಿಮ್ಮ ಸಂದೇಶವನ್ನು ನಮ್ಮ ಮಾತಿನ ಮುಖಾಂತರವೇ ನೀವು ತಿಳಿಸಬಹುದು. ಸದ್ಯಕ್ಕೆ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಕಿರಾತಕ ಚಲನಚಿತ್ರದ ಈ ಒಂದು ಹಾಡು. ವಾಣಿ ಜಯರಾಮ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಇದೆ ಈ ಹಾಡಿಗೆ.

ಸತಿ.

ಅಂಜದ ಗಂಡು ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಮಂಜುಳಾ ಅವರು ಈ ಒಂದು ಹಡಗಿದನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ, ನಿಮ್ಮ ರೆಸ್ಪಾನ್ಸ್ಗಳ ಕಡೆಗೆ ನೋಡೋದಾದ್ರೆ, ಎಲ್ಲರೂ ಸಹ ತಮ್ಮ ಬಾಲ್ಯದ ನೆನಪುಗಳನ್ನು ಹಂಚಿಕೊಳ್ತಾ ಇದ್ದೀರಿ ನನ್ನ ಜೊತೆಗೆ. ಇಳಕಲ್ನಿಂದ ವಾಣಿಶ್ರೀ ಅವರು ಸಂದೇಶವನ್ನು ಕಳಿಸ್ತಾ ಇದ್ರೆ, ಟಿವಿಯಲ್ಲಿ ಮೊದಲ ಸಾರಿ ಪ್ರೇಮಲೋಕ ಚಿತ್ರದ ಒಂದು ಚಿತ್ರ ಪ್ರಸಾರ ಆಗ್ತಾ ಇತ್ತು. ಮರುದಿನ ಸ್ಕೂಲ್ಗೆ ಹೋದಾಗ ನೋಡಿ, ಒಂದು ವಾರ ಪೂರ್ತಿ ಅದರದ್ದೇ ಮಾತು, ಆ್ಯಕ್ಷನ್ನು, ಡೈಲಾಗು, ಹಾಡುಗಳು ಇವೆಲ್ಲ ಹಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ನಾವು. ಒಂದು ವಾರ ಆದ್ರೂ ಆ ಗುಂಗಿಂದ ಹೊರಗೆ ಬಂದಿರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ವಾಣಿಶ್ರೀ ಅವರು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಂದೇಶಗಳಿಗೋಸ್ಕರ. ಶಕುಂತಲಾ ಶಂಕರ್ ಮಂಡ್ಯ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ಸಿನಿಚಟ್ಟೆ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಬಸವರಾಜ್ ಕೊಳಕಿ ಗೋಕಾಕಿಂದ, ನಾನಂತೂ ಯಾವುದಕ್ಕೂ ಭಯಪಟ್ಟಿಲ್ಲ ಸರ್, ಶಾಲೆ ಮುಗಿದ ಕೂಡಲೇ ಯೂನಿಫಾರ್ಮಲ್ಲೇ ಚಿತ್ರಮಂದಿರಕ್ಕೆ ಹಾಜರ್, ನಾಳೆ ಪರೀಕ್ಷೆ ಇದೆ ಅಂತಂದ್ರೂ ತಾಳೆ ಕೆಡಿಸ್ಕೊತಾ ಇರಲಿಲ್ಲ ಅಂತ ಅನುಷ್ ಅವರು ಬಿಂದಾಸಕ್ಕೆ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಗುಡ್, ಸೂಪರ್. ಇನ್ನು ನೀವು ಹೇಳಿದ ಹಾಗೆ ಖಂಡಿತ ನಾನು ಬಂಕು ಗಿಂಕು ಎಲ್ಲ ಮಾಡಿಲ್ಲ, ಬಟ್ ನಮಗೆ 5 ರೂಪಾಯಿ ಪರ್ ಹೆಡ್ ಕಲೆಕ್ಟ್ ಮಾಡಿಕೊಂಡು ಸ್ಕೂಲಲ್ಲೇ ಸ್ಕೂಲಿಗೆ ಇದು ಕರ್ಕೊಂಡು ಹೋಗ್ತಾ ಇದ್ರು ಥಿಯೇಟರ್ಗೆ. ಮೂರು ಜನ ಕೈ ಕೈ ಹಿಡ್ಕೊಂಡು ಹೋಗ್ತಾ ಇದ್ವಿ. ಅವೆಲ್ಲ ತುಂಬ ಚೆನ್ನಾಗಿ ನೆನಪಾಗುತ್ತೆ. ಇನ್ನು ಟಿವಿಯಲ್ಲಿ ಫ್ರೈಡೇ ಬರ್ತಾ ಇದ್ದಂತಹ ಚಿತ್ರಮಂಜರಿ ಹಾಡಿನ ಪೋಸ್ಟರ್ ನೋಡೋಕ್ಕೆ ಒಂದು ಖುಷಿ ಆಗ್ತಾ ಇತ್ತು ಅಂತ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಾನು ಬಾಲ್ಯದಿಂದಲೂ ಸಹ ಇವತ್ತಿನ ತನಕವೂ ಸಹ ಸೌಂದರ್ಯ ಅವರ ಕಟ್ಟ ಅಭಿಮಾನಿ. ನನ್ನ ಬಾಲ್ಯದ ದಿನಗಳು, ಶಾಲಾ ದಿನಗಳಲ್ಲಿ ನಾನು ಕೂಡ ನನ್ನ ನೆಚ್ಚಿನ ನಟ ನಟಿಯರ ಒಂದು ಪೋಸ್ಟರ್ಗಳನ್ನ, ಅವರ ಭಾವಚಿತ್ರಗಳನ್ನು ಒಂದು ಪುಸ್ತಕದಲ್ಲಿ ಅಂಟಿಸಿ ಇಡ್ತಿದ್ದೆ, ನೋಡಿ ಆನಂದ ಪಡ್ತಾ ಇದ್ದೆ. ಆದರೆ ಈಗ ಆ ಪುಸ್ತಕ ಎಲ್ಲೋ ಕಳೆದೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಪಲ್ಲವಿ ಗೌಡ ಅವರು ಮೈಸೂರು ರಸ್ತೆ ಬೆಂಗಳೂರಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹುಡುಕಿ ಖಂಡಿತವಾಗ್ಲೂ ಸಿಗಬಹುದು, ಅಷ್ಟು ಮಧುರವಾದಂತಹ ನೆನಪುಗಳನ್ನು ಇಟ್ಕೊಂಡಿರೋದಲ್ವಾ ಅದು, ಅದಕ್ಕೋಸ್ಕರ. ಇನ್ನು ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮ್ಮ ಬಾಲ್ಯದಲ್ಲಿ ಸಿನಿಮಾ ನೋಡುವಂತಹ ಆಸೆ ಎಷ್ಟಿರ್ತಿತ್ತು ಅಂತಂದರೆ, ಕೆಲವೊಮ್ಮೆ ಸಿನಿಮಾ ನೋಡೋದಕ್ಕೆ ಶಾಲೆಗೆ ಚಕ್ಕರ್ ಹೊಡೆದದ್ದು ಉಂಟು. ಆ ಕಾಲದಲ್ಲಿ ಇವತ್ತಿನ ಥರ ಮೊಬೈಲು, ಇಂಟರ್ನೆಟ್ಟು ಎಲ್ಲ ಇರಲಿಲ್ಲ. ಸಿನಿಮಾ ಪೋಸ್ಟರ್ಗಳನ್ನು ನೋಡೋದೇ ಒಂದು ರೀತಿ ಅಂತ ಸಂತೋಷ ಆಗಿತ್ತು. ನಾವು ಶಾಲೆಗೆ ಹೋಗುವಾಗ ನಮ್ಮ ಪುಸ್ತಕಗಳಿಗೆ ಸಿನಿಮಾ ಪೋಸ್ಟರ್ಗಳನ್ನು ಬೈಂಡಿಂಗ್ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ನೆಚ್ಚಿನ ನಟ ನಟಿಯರ ಚಿತ್ರಗಳು ಪುಸ್ತಕದ ಮೇಲೆ ಇರ್ತಾ ಇದ್ರೆ ಆ ಪುಸ್ತಕವೇ ನಮಗೆ ತುಂಬ ವಿಶೇಷ ಆಗಿರ್ತಾ ಇತ್ತು. ಸ್ನೇಹಿತರ ಜೊತೆಗೆ ಆ ಪೋಸ್ಟರ್ಗಳ ಬಗ್ಗೆ ಮಾತನಾಡುವಂಥದ್ದು, ಸಿನಿಮಾದ ಕತೆಗಳನ್ನು ಚರ್ಚೆ ಮಾಡುವಂಥದ್ದು, ಇವೆಲ್ಲವೂ ಸಹ ಬಾಲ್ಯದ ಮಧುರ ನೆನಪುಗಳನ್ನು ಮತ್ತೊಮ್ಮೆ ನಮಗೆ ಮರುಕಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ಶಾಂತಾಚಾರ್ ಬಡಿಗೇರ ಕೊಕ್ಕನೂರಿನಿಂದ. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ. ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇರುವಂತಹದ್ದು, ಒಂದೇ ಕ್ಷಣದಲ್ಲಿ ಪರಿಚಯವಾಯಿತು ಅನ್ನುವಂತಹ ಗೀತೆ ಫ್ರಮ್ ನವತಾರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಹಂಸಲೇಖ ಅವರು ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಲೋ ಮರಿ ಹೋಗಿ ಈ ಬಟ್ಟೆ ಸ್ವಲ್ಪ ಇಸ್ತ್ರಿ ಮಾಡಿಸ್ಕೊಂಡು ಬಾಪ.
1: ಹಾಗೆ ಈ ಮಿಕ್ಸಿ ರಿಪೇರ್ ಮಾಡಿಸ್ಕೊಂಡು ಬಾಪ.
2: ಹಾಗೆ ಆ ಟೈಲರ್ ಹತ್ರ ಬ್ಲೌಸ್ ಲೂಸ್ ಮಾಡಿಸ್ಕೊಂಡು ತನ್ರಿ.

ಬೊಂಬಾಟ್ ಹೆಂಡತಿ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. ನಮ್ಮ ಬಾಲ್ಯದಲ್ಲಿ ಸಿನಿಮಾ ಕ್ರೇಜ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ತುಂಬ ಜನ ಸಂದೇಶವನ್ನ ಕಳಿಸಿದ್ರು. ಸರ್, ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ, ನಾವು ಸಹ ಹಬ್ಬದ ವಿಶೇಷದಲ್ಲಿ ಸಿನಿಮಾ ಹೊಸ ಹೊಸ ಚಿತ್ರಗಳ ಹೆಸರು ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇತ್ತು, ಪೇಪರ್ನ ಚಿತ್ರಗಳು ಪುಸ್ತಕಕ್ಕೆ ಹಾಕಿ ಕವರ್ ಮಾಡಿ ಸುಂದರವಾಗಿ ಕಾಣುವಂತ ಇಟ್ಕೊಳ್ತಾ ಇದ್ವಿ ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರದಿಂದ ಪದ್ಮಶ್ರೀಧರ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಸ್ತೆ ಶುಭೋದಯ ಅಂತ ವೀರೇಶ್ ಇಳಿಗೇರ್ ಹಿಟ್ನಾಳ ಕೊಪ್ಪಳದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಎಸ್ ಎಲ್ ಸಿ ಅಲ್ಲಿ ಇದ್ದಾಗ H2O ಆಡಿಯೋ ಕ್ಯಾಸೆಟ್ಗೋಸ್ಕರ ಸ್ಕೂಲ್ ಬಂಕ್ ಹೊಡೆದು ಹೋಗಿದ್ದು, ಮರುದಿನ ಮೇಷ್ಟ್ರ ಹತ್ರ ಏಟ್ ತಿಂದಿದ್ದು, ಇವೆಲ್ಲವೂ ಸಹ ಹಚ್ಚ ಹಸಿರಾಗಿದೆ. ಥ್ಯಾಂಕ್ ಯು ಸೋ ಮಚ್ ಇವೆಲ್ಲವನ್ನು ನೆನಪು ಮಾಡಿಕೊಟ್ಟಿದ್ದಕ್ಕೆ ಅಂತ. ಇನ್ನು 3ನೇ 4ನೇ ಕ್ಲಾಸ್ ಓದ್ತಾ ಇರುವಾಗ ಪೆನ್ನು ಪೆನ್ಸಿಲ್ ತಗೊಳ್ಳೋಕೆ ಕಾಸಿರ್ತಾ ಇರಲ್ಲ, ಕಷ್ಟಪಟ್ಟು ಹಣ ಹೊಂದಿಸ್ಕೊಂಡು ಚಿತ್ರಗೀತೆ ಪುಸ್ತಕ

ಕಲಿಸ್ಕೊಂಡು ಹಾಡುಗಳನ್ನ ಹಾಡ್ತಾ ಇದ್ವಿ ಅಂತ ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಎಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ನಮ್ಮ ಬಾಲ್ಯದಲ್ಲಿ ಒಳಗೆ ಹೋಗಿ ಈಜೋದಕ್ಕೆ ಎಂಜಾಯ್ ಮಾಡ್ತಾ ಇದ್ವಿ ನಾವು ಅಂತ ಹೇಳ್ತಾ ಇದ್ದಾರೆ. ನಾಗೇಶ್ ಕೆಸಗೋಡು ಹಾಸನ ಡಿಸ್ಟ್ರಿಕ್ಟಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಪಾರ್ವತಿ ಮೋಹನ್ ಕೆ ಎಚ್ ಬಿ ಕಾಲೋನಿಯಿಂದ ಹುಬ್ಬಳ್ಳಿ ಅಲ್ಲಹ ಲೋಹಿಯ ನಗರ ಇಂದ ಚನ್ನಬಸಪ್ಪ ಕರ್ಮಡಿ ಮತ್ತು ಮಧುಮತಿ ಕರ್ಮಡಿ ಅವರು, ಓಂಕಾರ್ ಅವರು ರಾಯಬಾಗಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅನುಷಾ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ, ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ. ಯಶಸ್ವಿನಿ ಗಿರಿಜಮ್ಮ ಎನ್ ಎಸ್ ಬಡಾವಣೆ ಅನ್ನಪೂರ್ಣ ಅವರು ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸ್ನೇಹಿತರೆ, ವಯಸ್ಸು ಬೆಳೀತಾ ಇದ್ದ ಹಾಗೆ ಜವಾಬ್ದಾರಿಗಳು ಜಾಸ್ತಿ ಆಗಬಹುದು. ಸಿನಿಮಾ ನೋಡೋಕ್ಕೆ ಮಲ್ಟಿಪ್ಲೆಕ್ಸ್ಗಳು, ಓ ಟಿ ಟಿಗಳು ಬರಬಹುದು. ಆದರೆ ಆ ಶಾಲಾ ದಿನಗಳಲ್ಲಿ 5-10 ರೂಪಾಯಿ ಪಾಕೆಟ್ ಮನಿ ಉಳಿಸಿ ಸ್ನೇಹಿತರ ಜೊತೆ ಥಿಯೇಟರ್ನಲ್ಲಿ ನೆಲದ ಮೇಲೆ ಕೂತು ವಿಜಯಲ್ ಹೊಡಿತಾ ಇದ್ದಂತಹ ಸಿನಿಮಾ ನೋಡ್ತಾ ಇದ್ದಂತಹ ಖುಷಿ ಇದೆಯಲ್ಲ, ಅದು ಯಾವತ್ತಿಗೂ ಸಹ ಅಮರವಾಗಿರುವಂತಹದ್ದು. ಇವತ್ತಿನ ಸಿನಿ ಚಿಟ್ಟೆಯ ಕಾರ್ಯಕ್ರಮದಲ್ಲಿ ಸ್ಕೂಲ್ ಡೇಸ್ನಲ್ಲಿ ನಮಗಿದ್ದಂತಹ ಸಿನಿಮಾ ಕ್ರೇಜ್ ಬಗ್ಗೆ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ. ನಿಮ್ಮ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿದೆ ಅಂತ ನಾನು ಭಾವಿಸ್ತೀನಿ. ಬೆಳಗ್ಗೆ 10-11 ಗಂಟೆಯವರೆಗೆ ಈ ಸಮಯದಲ್ಲಿ ಹೋಯ್ತಲ್ಲ ಈ ಕಾರ್ಯಕ್ರಮ ತುಂಬ ಖುಷಿ ಕೊಟ್ಟಿದೆ ತಮ್ಮೆಲ್ಲರಿಗೂ ಅಂತ ಭಾವಿಸ್ತಾ, ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಸ್ನೇಹಿತರೆ, 2 ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ ಮುಂದಿನ ಮಂಗಳವಾರ ಇದೇ ಸಮಯದಲ್ಲಿ ಮತ್ತಷ್ಟು ಮಾಹಿತಿ ಮಗದಷ್ಟು ಮನರಂಜನೆಯೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ಸಹ ಟಾಟಾ ಬಾಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.

0: मुक्त भारत अभियान।
1: निक्षय मित्र तो हम सबका साथ निभाते। टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जीत और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದ ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಆಕಾಶವಾಣಿ FM ರೇನ್ಬೋ.
6: ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮರವಿಲ್ಲು. ನಮಸ್ಕಾರ ಸ್ನೇಹಿತರೆ, ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್. ಕನ್ನಡದ ನಿಮ್ಮ ನೆಚ್ಚಿನ ಕಾರ್ಯಕ್ರಮ, ಹಿಂದಿ ಸಾಂಗ್ ಗಳ ರಿಕ್ವೆಸ್ಟ್ ಶೋ ಆಪ್ ಕಿ ಪಸಂದ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮೊಂದಿಗೆ RJ ಶಾಂತಲಾಜೆ. ಇಂದಿನ ಒಂದು ಗಂಟೆ ನಿಮ್ಮ ಮನಸ್ಸಿಗೆ ಹತ್ತಿರವಾದ ಹಿಂದಿ ಹಾಡುಗಳು, ಅವುಗಳ ಹಿಂದಿರುವ ಸ್ವಲ್ಪ ಕುತೂಹಲಕಾರಿ ಸಂಗತಿಗಳು, ನಿಮ್ಮ ಸಂದೇಶ, ನಿಮ್ಮ ನೆನಪು, ಇದೆಲ್ಲರದೊಂದಿಗೆ ಇವತ್ತಿನ ಸುಂದರ ಸಂಗೀತದ ಪಯಣಕ್ಕೆ ಹೊರಡೋಣವೇ. ಇಂದಿನ ದಿನ ವಿಶೇಷವೂ ಹೌದು. ಭಾರತೀಯ ಚಿತ್ರರಂಗದಲ್ಲಿ ದೇಶಭಕ್ತಿಯ ಚಿತ್ರಗಳಿಗೆ ಹೊಸ ಅರ್ಥ ನೀಡಿದ ಭಾರತ್ ಕುಮಾರ್ ಎಂದೇ ಜನಮನದಲ್ಲಿ ನೆಲೆಸಿರುವ ನಟ ನಿರ್ದೇಶಕ ಮನೋಜ್ ಕುಮಾರ್ ಅವರ ಜನ್ಮದಿನ ಕೂಡ. ಅವರ ಸಿನಿ ಪಯಣವನ್ನು ಸ್ವಲ್ಪ ನೆನೆಸಿಕೊಂಡು ನಂತರ ನಿಮ್ಮ ನೆಚ್ಚಿನ ಹಾಡುಗಳನ್ನು ಒಂದೊಂದಾಗಿ ಕೇಳ್ತಾ ಹೋಗೋಣ, ಏನಂತೀರಾ? ಸೊ ವೆಲ್ಕಮ್ ಟು ಆಪ್ ಕಿ ಪಸಂದ್ ರಿಕ್ವೆಸ್ಟ್ ಶೋ.

ಮನೋಜ್ ಕುಮಾರ್ ಅವರ 89ನೇ ಹುಟ್ಟಿದಬ್ಬ ಇವತ್ತು ಅಂತ ನಮಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಅವರಿವತ್ತು ಡಬಲ್ ಆನಿವರ್ಸರಿ ಇದೆ, ಮತ್ತೆ ಇವತ್ತು ಮನೋಜ್ ಕುಮಾರ್ ಹಾಗೆ ಆಕ್ಟರ್ ಉತ್ತಮ್ ಕುಮಾರ್ ಅವರ 46ನೇ ಡೆತ್ ಆನಿವರ್ಸರಿ, ಮನೋಜ್ ಕುಮಾರ್ ಅವರ 89ನೇ ಬರ್ತ್ಡೇ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾವು ಮನೋಜ್ ಕುಮಾರ್ ಅವರ ಬಗ್ಗೆ ಸ್ವಲ್ಪ ಟ್ರಿವಿಯಾ ಹೇಳಬೇಕು ಅಂದರೆ ಅವರ ಮೂಲ ಹೆಸರು ಹರಿಕಿಶನ್ ಗಿರಿಗೋಸ್ವಾಮಿ ಅಂತ. ದಿಲೀಪ್ ಕುಮಾರ್ ಅಭಿನಯದ ಶಬ್ನಮ್ ಚಿತ್ರದ ಮನೋಜ್ ಎಂಬ ಪಾತ್ರ ಪ್ರೇರಿತವಾಗಿ ತಮ್ಮ ಹೆಸರನ್ನು ಮನೋಜ್ ಕುಮಾರ್ ಅಂತ ಬದಲಾಯಿಸ್ಕೋತಾರೆ. 1967 ಉಪ್ಕಾರ್ ಚಿತ್ರದ ಮೂಲಕ ಅವರಿಗೆ ಭಾರತ್ ಕುಮಾರ್ ಎಂಬ ಹೆಸರು ಸಿಕ್ಕಿತ್ತು. ಈ ಚಿತ್ರ ಆಗಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ ಘೋಷಣೆಯಿಂದ ಪ್ರೇರಿತವಾಗಿ ನಿರ್ಮಿಸಲಾಗಿತ್ತು ಅಂತ ಹೇಳ್ತಾರೆ. ಮನೋಜ್ ಕುಮಾರ್ ಅವರಿಗೆ ಪದ್ಮಶ್ರೀ ಹಾಗೂ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ಪ್ರಧಾನವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕೂಡ ದೊರೆತಿದೆ. ಅಂತಹ ಅದ್ಭುತ ಕಲಾವಿದರಿಗೆ ನಮ್ಮ ಸಂಗೀತದ ನಮನ ಸಲ್ಲಿಸುತ್ತಾ ಇವತ್ತಿನ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳುವಂತಹ ಕಾರ್ಯಕ್ರಮ ಕೂಡ ಇದೇ ಆಗಿದೆ.

ಓ ಕೋಂತಿ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಲತಾ ಮಂಗೇಶ್ಕರ್. ನಮಗಾಗಿ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಶೋಭಾ ಅವರು ಕನಕಪುರ ರೋಡಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಅವರಿಗೋಸ್ಕರ ಆಪ್ಕಿಕ್ ಪಸಂದ್ ಕಾರ್ಯಕ್ರಮದಲ್ಲಿ ಅವರ ನೆಚ್ಚಿನ ಗೀತೆ.

ಸೀತಾ ಅವ್ರ ಗೀತಾ ಚಿತ್ರದಿಂದ ಒಸಾತಿ ಚಲ್ ಹಾಡನ್ನು ಕೇಳಿದ್ವಿ. ಹಾಡಿದವರು ಆಶಾ ಭೋಸ್ಲೆ ಮತ್ತು ಕಿಶೋರ್ ಕುಮಾರ್. ಸಾಹಿತ್ಯ ಆಗಿತ್ತು ಆನಂದ್ ಬಕ್ಷಿಯವ್ರದ್ದು ಮತ್ತು ಸಂಗೀತ ಆರ್ ಡಿ ಬರ್ಮನ್ ಅವ್ರದ್ದಾಗಿತ್ತು. ಆಶಾ ಭೋಸ್ಲೆ ಅಂದರೆ ಅದೊಂಥರ ಲೆಜೆಂಡ್ ಅಂತ ಎಲ್ಲರಿಗೂ ಗೊತ್ತು. ಅವರು 10ನೇ ವಯಸ್ಸಿನಲ್ಲಿ ಹಾಡಲು ಆರಂಭಿಸ್ತಾರೆ. ತಂದೆ ಪ್ರಸಿದ್ಧ ಶಾಸ್ತ್ರೀಯ ಗಾಯಕ ಪಂಡಿತ ದೀನನಾಥ್ ಮಂಗೇಶ್ಕರ್. ಅವರ ನಿಧನದ ನಂತರ ಕುಟುಂಬದ ಜವಾಬ್ದಾರಿಯನ್ನು ಹೊರುವ ಸಲುವಾಗಿ ಸಂಗೀತವನ್ನೇ ತಮ್ಮ ಬದುಕಿನ ದಾರಿಯಾಗಿ ಮಾಡಿಕೊಂಡವರು ಆಶಾ ಭೋಸ್ಲೆ. ಆಶಾ ಭೋಸ್ಲೆ ಅವರ ಧ್ವನಿಯ ವಿಶೇಷತೆ ಎಂದರೆ ವೈವಿಧ್ಯತೆ. ಗಜಲ್ ಆಗಿರ್ಬೋದು, ಭಜನೆ ಆಗಿರ್ಬೋದು, ಕವಾಲಿ, ಪಾಪ್, ಕ್ಯಾಬ್ರೆ, ರೊಮ್ಯಾಂಟಿಕ್, ಜನಪದ, ಯಾವ ಶೈಲಿಯ ಹಾಡಾದರೂ ಅದಕ್ಕೆ ತಕ್ಕ ಭಾವವನ್ನು ಅವರು ಅದ್ಭುತವಾಗಿ ಮೂಡಿಸ್ತಾರೆ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:19. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಆಪ್ಕೆ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ನಿಮ್ಮ ನೆಚ್ಚಿನ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಮುಂದೆ ಸಾಗ್ತಾ ಇದ್ವಿ. ಹಾಗೆ ನಮಗೆ ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ಹಾಗೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ನಮಗೆ ಚಲ್ ಸನ್ಯಾಸಿ ಅಂತ ಒಂದು ಹಾಡನ್ನು ಸನ್ಯಾಸಿ ಚಿತ್ರದಿಂದ ನಮಗೆ ಪ್ರಸಾರ ಮಾಡಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಇವರಿಗೋಸ್ಕರ ಈ ಹಾಡು

0: ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಸ್ಟುಡಿಯೋದಲ್ಲಿ ಸಮಯ 11:26.
1: ಆಕಾಶವಾಣಿ ಎಫ್ಎಂ ರೈನ್ಬೋ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬ್ರೇಕ್ ಮುಂಚೆ ಸನ್ಯಾಸಿ ಚಿತ್ರದ ಚಲ್ ಸನ್ಯಾಸಿ ಮಂದಿರ್ ಮೇ ಹಾಡನ್ನ ಕೇಳಿದ್ವಿ. ಈ ಹಾಡಿದವರು ಲತಾ ಮಂಗೇಶ್ಕರ್ ಮತ್ತು ಮುಖೇಶ್ ಅವರಾಗಿದ್ದರು. ಮುಖೇಶ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರ ಗಾಯನ ಪ್ರತಿಭೆಯನ್ನು ಮೊದಲಿಗೆ ಗುರುತಿಸಿದವರು ಅವರ ಸಂಬಂಧಿಕರು ಆಗಿದ್ದ ಖ್ಯಾತ ನಟ ಮೋತಿಲಾಲ್. ತಮ್ಮ ಸಹೋದರಿಯ ಮದುವೆಯಲ್ಲಿ ಮುಖೇಶ್ ಹಾಡುವುದನ್ನು ಕೇಳಿದ ಮೋತಿಲಾಲ್ ಅವರು ಅವರನ್ನು ಮುಂಬೈಗೆ ಕರೆದುಕೊಂಡು ಬಂದು ಸಂಗೀತ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆ ವೃತ್ತಿ ಜೀವನದ ಆರಂಭದಲ್ಲಿ ಮುಖೇಶ್ ಅವರು ತಮ್ಮ ಆರಾಧ್ಯ ಗಾಯಕ ಕೆ ಎಲ್ ಸೈಗಲ್ ಅವರ ಶೈಲಿಯನ್ನು ಆಕ್ಚುಲಿ ಅನುಕರಿಸ್ತಾ ಇರ್ತಾರೆ. ಆಮೇಲೆ ದಿಲ್ ಜಲ್ತಾ ಹೇ ತೋ ಜಲ್ನೆ ದೋ ಹಾಡನ್ನು ಕೇಳಿದ ಸೈಗಲ್ ಈ ಹಾಡನ್ನು ನಾನು ಯಾವಾಗ ಹಾಡಿದೆ ಎಂದು ತಮಾಷೆಯಾಗಿ ಕೇಳಿದ್ರಂತೆ. ಅವಾಗ ಸಂಗೀತ ಲೋಕದಲ್ಲಿ ಈ ಹಾಡು ತುಂಬ ಪ್ರಸಿದ್ಧವಾಗಿದೆ. ನಂತರ ಸಂಗೀತ ನಿರ್ದೇಶಕ ನೌಶಾದ್ ಅವರ ಮಾರ್ಗದರ್ಶನದಲ್ಲಿ ಮುಖೇಶ್ ತಮ್ಮದೇ ಆದ ವಿಶಿಷ್ಟ ಗಾಯನ ಶೈಲಿಯನ್ನು ರೂಪಿಸಿಕೊಂಡ್ರು ಅಂತ ಹೇಳ್ತಾ ಇದು ಮುಖೇಶ್ ಅವರ ಬಗ್ಗೆ ಟ್ರಿವಿಯಾ ಆಗಿತ್ತು. ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ. ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ರಘುನಾರಾಯಣ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಅವರಿಗೆ ಈ ಹಾಡಂದರೆ ಬಹಳ ಇಷ್ಟ ಅಂತೆ. ಸೊ ಅವರಿಗೋಸ್ಕರ ಈ ಹಾಡು

ಅಪ್ನಾ ದೇಶ್ ಚಿತ್ರದಿಂದ ಕಜ್ರಾ ಲಗಾಕೆ ಗಜ್ರಾ ಹಾಡನ್ನು ಕೇಳಿದ್ವಿ. ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿತ್ತು. ಸಾಹಿತ್ಯ ಆನಂದ್ ಬಕ್ಷಿ, ಸಂಗೀತ ಆರ್ ಡಿ ಬರ್ಮನ್ ಅವರದಾಗಿತ್ತು. ಹಾಗೆ ನಮಗೋಸ್ಕರ ಇವತ್ತು ಮನೋಜ್ ಕುಮಾರ್ ಅವರ ಹುಟ್ಟಿದಬ್ಬ, ಅವರಿಗೋಸ್ಕರ ನಮ್ಮನ್ನ ಫೇವ್ರೆಟ್ ಸಾಂಗ್ ಅನ್ನು ಪ್ರಸಾರ ಮಾಡಿ ಅಂತ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ರೋಟಿ ಕಪಡಾ ಅವರ್ ಮಕಾನ್ ಚಿತ್ರದಿಂದ ಮೇನಾ ಬೋಲುಂಗಿ ಹಾಡನ್ನು ಪ್ರಸಾರ ಮಾಡಿ ಇವತ್ತು ಮನೋಜ್ ಕುಮಾರ್ ಅವರ 89ನೇ ಹುಟ್ಟಿದ ಹಬ್ಬ, ಅವರಿಗೆ ನಮ್ಮ ಕಡೆಯಿಂದ ಬರ್ತ್ಡೇ ವಿಶಸ್ ಕೂಡ ತಿಳಿಸಿ ಅಂತ ಹೇಳ್ತಾ ಈ ಹಾಡು ಅವರಿಗಾಗಿ.

ರೋಟಿ ಕಬ್ಡ ಅವ್ರ ಮಕಾನ್ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಮುಕೇಶ್ ಮತ್ತು ಲತಾ ಮಂಗೇಶ್ಕರ್. ಸಾಹಿತ್ಯ ಆಗಿತ್ತು ಸಂತೋಷ್ ಆನಂದ್ ಅವ್ರದ್ದು, ಸಂಗೀತ ಆಗಿತ್ತು ಲಕ್ಷ್ಮೀಕಾಂತ್ ಪ್ಯಾರೆಲಾಲ್ ಅವ್ರದ್ದು. ಹಾಗೆ ಮಾತಾಡ್ತಾ ಇದ್ವಿ. ಮನೋಜ್ ಕುಮಾರ್ ಅವ್ರ ಬಗ್ಗೆ ನಮಗೆ ಸಂದೇಶ ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 49641. ಅವ್ರು ಹೇಳ್ತಾರೆ ಅವರು ಮನೋಜ್ ಕುಮಾರ್ ಅವರ ಅಭಿಮಾನಿ ಅಂತ. ಮತ್ತೆ ಅವರು ಹೇಳಿದ್ರು 1965 ಭಾರತ ಪಾಕಿಸ್ತಾನ್ ಯುದ್ಧದ ನಂತರ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೈ ಜವಾನ್ ಜೈ ಕಿಸಾನ್ ಎಂಬ ಜನಪ್ರಿಯ ಘೋಷಣೆಯನ್ನು ಆಧರಿಸಿ ಚಲನಚಿತ್ರವನ್ನು ನಿರ್ಮಿಸಲು ಕೇಳ್ಕೊಳ್ತಾರಂತೆ. ಇದರ ಪರಿಣಾಮವಾಗಿ ಅವರ ನಿರ್ದೇಶನದ ಚೊಚ್ಚಲ ಚಿತ್ರ ಉಪ್ಕಾರ್ ವಿಮರ್ಶಾತ್ಮಕ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಆ ಸಮಯದಲ್ಲಿ ಮೊಘಲ್ ಎ ಆಜಮ್ ಮತ್ತು ಸಂಗಮ್ ನಂತರ ಮೂರನೇ ಅತಿ ಹೆಚ್ಚು ಗಳಿಕೆಯನ್ನ ಹಿಂದಿ ಭಾಷೆಯ ಚಿತ್ರವಾಗಿ ಹೊರಹೊಮ್ಮಿದ ಈ ಚಿತ್ರ ಅಂತ. ಹಾಗೆ ಈ ಚಿತ್ರದ ಮೇರೆ ದೇಶ್ ಕಿ ದತ್ತಿ ಚಿತ್ರದ ಒಂದನ್ನು ಹಾಡನ್ನು ಭಾರತದಲ್ಲಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಹೆಚ್ಚಾಗಿ ನುಡಿಸಲಾಗೇ ಆಗುತ್ತೆ ಅಂತ ನಮಗೆ ಒಂದು ಟ್ರಿವಿಯಾನ್ನ ಕಳಿಸಿದ್ದಾರೆ. ಟ್ರಿವಿಯಾ ಕಳಿಸಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನೀವು ಕೇಳ್ತಾ ಇದ್ದೀರಾ ಆಪ್ಕಿ ಪಸಂದ್ ಕಾರ್ಯಕ್ರಮ, ಮತ್ತು ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಗೆ ನಮಗೆ ಟೈಲರ್ ಶಿವಣ್ಣ, ರೂಪ, ಪ್ರಭುದೇವ್, ಪೂರ್ವಿಕಾ ಮತ್ತು ಹೇಮಂತ್ ಅವರು ಪ್ಯಾರ್ ಕಾ ಮೋಸಮ್ ಗೀತೆ ತುಂಬಿನ್ ಜಾವು ಕಹ ಖಂಡಿತವಾಗ್ಲೂ ಪ್ರಸಾರ ಮಾಡಿ ಕೇಳಕ್ಕೆ ನಾವು ಅವಾಗಿಂದ ಕಾತರದಿಂದ ಕಾಯ್ತಾ ಇದ್ದೀವಿ ಅಂತ ಹೇಳಿದರೆ, ಹಾಗಾಗಿ ಆಪ್ಕಿ ಪಸಂದ್ ಕಾರ್ಯಕ್ರಮ ಅಂದ್ರೆ ನಿಮ್ಮ ನೆಚ್ಚಿನ ಗೀತೆಗಳು, ನಿಮಗೋಸ್ಕರ ಈ ಹಾಡು.

ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಹಾಗೆ ನಮಗೆ ಇವತ್ತು ಮನೋಜ್ ಕುಮಾರ್ ಅವರ ಹುಟ್ಟುಹಬ್ಬ ಆಗಿರೋದ್ರಿಂದ ಬಹಳಷ್ಟು ಜನ ಮನೋಜ್ ಕುಮಾರ್ ಅವರ ಹಾಡನ್ನೇ ಹಾಕಿ ಅಂತ ನಮಗೆ ಸಂದೇಶದ ಮೇಲೆ ಸಂದೇಶ ಕಳಿಸ್ತಾ ಇದ್ದಾರೆ. ಹಾಗೆ ಸುಧಾಮೂರ್ತಿ ಕೆ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಪೆಹಚಾನ್ ಚಿತ್ರದಿಂದ ಒಂದು ಹಾಡನ್ನು ಪ್ರಸಾರ ಮಾಡಿ ಮನೋಜ್ ಕುಮಾರ್ ಅವರದು ಅಂತ ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಸೊ ಮನೋಜ್ ಕುಮಾರ್ ಅವರ ಚಿತ್ರಗಳು ಕತೆಗೆ ಮಾತ್ರ ಅಲ್ಲ ಸಂಗೀತಕ್ಕೂ ತುಂಬ ಹೆಸರುವಾಸಿ. ಲಗ್ ಜಾ ಗಲೆ, ಬೇರೆ ದೇಶ್ ಕಿ ಧರ್ತಿ, ಕೊಯಿ ಜಬ್ ತುಮಾರಾ ಹೃದಯ ತೋಡ್ ದೇ, ಏಕ್ ಪ್ಯಾರ್ ಕ ನಗಮಾ ಹೇ, ಈ ಥರ ಹಾಡುಗಳು ಇಂದಿಗೂ ತುಂಬಾ ಜನಪ್ರಿಯ. ಹಾಗೆ ಮನೋಜ್ ಕುಮಾರ್ ಅವರಿಗೆ 1992 ಪದ್ಮಶ್ರೀ ಹಾಗೂ 2005 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ನೀಡಿ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆಯನ್ನು ಗೌರವಿಸಲಾಯಿತು. ಸೊ ಈ ಹಾಡು ನಿಮಗೋಸ್ಕರ.

ಪೆಹಚಾನ್ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಆಶಾ ಭೋಸ್ಲೆ ಅವರು ಹಾಡಿದ್ರು. ಹಸ್ರತ್ ಜೈಪುರಿ ಅವರ ಸಾಹಿತಿಗೆ ಶಂಕರ್ ಜೈಕಿಶನ್ ಅವರ ಸಂಗೀತವಿತ್ತು. ಇಂದಿನ ಆಪ್ಕಿ ಪಸಂದ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಕ್ಕಾಯಿತು. ನಿಮ್ಮ ಹಾಡುಗಳು, ನಿಮ್ಮ ನೆನಪುಗಳು, ನಿಮ್ಮ ಪ್ರೀತಿ ಇವೆಲ್ಲವೂ ಈ ಒಂದು ಗಂಟೆಯನ್ನು ಇನ್ನಷ್ಟು ವಿಶೇಷವನ್ನಾಗಿ ಮಾಡಿತು. ಮನೋಜ್ ಕುಮಾರ್ ಅವರ ಜನ್ಮದಿನದಂದು ಅವರ ಸಿನಿ ಸಾಧನೆಯನ್ನು ನೆನಪಿಸಿಕೊಂಡು ಹಾಗೆಯೇ ನಿಮ್ಮ ಮನದ ಹಾಡುಗಳೊಂದಿಗೆ ಸಂಗೀತದ ಸುಂದರ ಪಯಣ ಮಾಡಿದ್ವಿ. ಹಾಡುಗಳು ಎಂದಿಗೂ ಹಳೆಯದಾಗುವುದೇ ಇಲ್ಲ, ಅವು ನಮ್ಮ ನೆನಪುಗಳಲ್ಲಿ ಹೊಸದಾಗಿಯೇ ಬದುಕತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಅಲ್ಲಿವರೆಗೆ ನಗ್ತಾ ಇರಿ, ಸಂಗೀತನ ಕೇಳ್ತಾ ಇರಿ. ಬೈ ಬೈ, ಸಿ ಯು.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪರಿಷ್ಕೃತ ಉಡಾನ್ ಯೋಜನೆಯಡಿ ದೇಶದ 120 ಹೊಸ ತಾಣಗಳಿಗೆ ವಿಮಾನ ಸಂಪರ್ಕ ಕಲ್ಪಿಸಿ 4 ಕೋಟಿ ಹೆಚ್ಚುವರಿ ಪ್ರಯಾಣಿಕರಿಗೆ ಸೇವೆ ಒದಗಿಸುವ ಗುರಿ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಹೊಂದಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವರು ಲಿಖಿತ ಉತ್ತರ ನೀಡಿದ್ದಾರೆ. ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಗ್ರೀನ್ಫೀಲ್ಡ್ ವಿಮಾನ ನಿಲ್ದಾಣಗಳ ನಿರ್ಮಾಣ ಖಾಸಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಪ್ರಾದೇಶಿಕ ಸಂಪರ್ಕ ಹೆಚ್ಚಿಸಲು ಯೋಜಿಸಲಾಗಿದೆ. ಭಾರತವನ್ನು ಕೃತಕ ಬುದ್ದಿಮತ್ತೆ ಎಐ ಆಧಾರಿತ ಜಾಗತಿಕ ಉತ್ಪನ್ನ ರಾಷ್ಟವಾಗಿ ರೂಪಿಸಲು ಸರ್ಕಾರ, ಉದ್ಯಮ ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದು ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕರೆ ನೀಡಿದರು. ಬೆಂಗಳೂರಿನಲ್ಲಿ ಆಯೋಜಿತ 22ನೇ ಸಿಐಐ ಭಾರತೀಯ ಕೈಗಾರಿಕಾ ಒಕ್ಕೂಟದ ನಾವೀನ್ಯತಾ ಸಮ್ಮೇಳನ ಇನ್ನೋವರ್ಜ್ 2026 ವಿಶೇಷ ಅಧಿವೇಶನದಲ್ಲಿ ನಾವೀನ್ಯತೆ, ವಿಶ್ವಾಸ ಮತ್ತು ತಂತ್ರಜ್ಞಾನದ ಆಧಾರದಲ್ಲಿ ಎಐ ಚಾಲಿತ ಉತ್ಪನ್ನ ರಾಷ್ಟವಾಗಿ ಭಾರತದ ಪರಿವರ್ತನೆ ವಿಷಯ ಕುರಿತು ಅವರು ಮಾತನಾಡಿದರು. ಕರ್ನಾಟಕ ದೇಶದ ಮಾಹಿತಿ ತಂತ್ರಜ್ಞಾನ ಹಾಗೂ ನವೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದೆ. ತಂತ್ರಜ್ಞಾನ ಅಭಿವೃದ್ಧಿ, ಪ್ರತಿಭೆ, ಸಂಶೋಧನೆ, ಉದ್ಯಮಶೀಲತೆ ಜೊತೆಗೆ ಕೃತಕ ಬುದ್ದಿಮತ್ತೆ ಬಳಕೆ ಮೇಲೆ ಅವಲಂಬಿತವಾಗಿರಲಿದೆ ಎಂದು ಸಚಿವರು ಹೇಳಿದರು. ಸಂಚಾರ ನಿಯಮ ಕಡ್ಡಾಯ ಪಾಲನೆ ಖಾತ್ರಿಪಡಿಸಲು ಹಾವೇರಿ ಜಿಲ್ಲಾ ಪೊಲೀಸರು ಕೃತಕ ಬುದ್ದಿಮತ್ತೆ ಆಧಾರಿತ ಸಂಚಾರ ನಿರ್ವಹಣಾ ವ್ಯವಸ್ಥೆ ಜಾರಿಗೊಳಿಸಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ಮಾಹಿತಿ ನೀಡಿ, ಮೊದಲ ಹಂತದಲ್ಲಿ ಜಿಲ್ಲಾ ಕೇಂದ್ರದ 4 ಕಡೆ 8 ಕ್ಯಾಮೆರಾ ಅಳವಡಿಸಲಾಗುತ್ತಿದೆ ಎಂದರು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಗತಿಯಲ್ಲಿದೆ. 5,54,32,314 ಮತದಾರರ ನಮೂನೆಗಳನ್ನು ವಿತರಿಸಲಾಗಿದ್ದು %100 ಗುರಿ ಸಾಧಿಸಲಾಗಿದೆ. ರಾಜ್ಯದ 17 ಮತದಾನ ಕೇಂದ್ರಗಳ ಅಧೀನದಲ್ಲಿ ಮತದಾರರ ನಮೂನೆಗಳ %100 ಡಿಜಿಟಲೀಕರಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಪ್ರಕಟಣೆ ತಿಳಿಸಿದೆ. ಕೇಂದ್ರ ಸರ್ಕಾರ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆ ಉದ್ದೇಶದಿಂದ ಎಚ್ಪಿವಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಉಚಿತ ಲಸಿಕಾ ಅಭಿಯಾನ ಆಯೋಜಿಸಿದೆ. ಧಾರವಾಡ ಜಿಲ್ಲೆಯಲ್ಲಿ 14 ವರ್ಷದಿಂದ 15 ವರ್ಷದೊಳಗಿನ ಒಟ್ಟು 11,244 ವಿದ್ಯಾರ್ಥಿನಿಯರಿಗೆ ಎಚ್ಪಿವಿ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾ ಎಫ್ಕೆ ಪರಶುರಾಮ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಧಾರವಾಡ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಎಚ್ಪಿವಿ ವ್ಯಾಕ್ಸಿನೇಷನ್ ಅನ್ನ ಪ್ರಾರಂಭ ಮಾಡಿದ್ವಿ. ಎಚ್ಪಿವಿ ವ್ಯಾಕ್ಸಿನೇಷನ್ ಅಪ್ಪ ಅಂತಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳ್ತೀವಿ ನಾವು. ಈ ವ್ಯಾಕ್ಸಿನ್ ಕೊಡ್ತಾ ಇದೀವಿ. 14 ವರ್ಷ ಬರ್ಡೇ ಕಂಪ್ಲೀಟ್ ಆಗಿರ್ಬೇಕು, 15 ವರ್ಷ ಒಳಗಡೆ ಇರಬೇಕು. ನಮ್ಮ ಹೆಣ್ಣು ಮಕ್ಕಳಲ್ಲಿ ಜಾಸ್ತಿ ಕ್ಯಾನ್ಸರ್ ಯಾವ್ದಪ್ಪ ಅಂತಂದ್ರೆ ಮೇನ್ ಆಗಿ ಬ್ರೆಸ್ಟ್ ಕ್ಯಾನ್ಸರ್, ಸೊ 2ನೇದು ಹೈಯೆಸ್ಟ್ ಗರ್ಭಗಂಟದ ಕ್ಯಾನ್ಸರ್ ಅಂತ ನಾ ಹೇಳ್ಬೋದು. ಸೊ ಅದನ್ನ ತಡೆಗಟ್ಟಲಿಕ್ಕೆ ಸರ್ಕಾರದವರು ಅದನ್ನ ಮನಗಂಡು ಏನೈತಿ, ಆ ಪ್ರೊಡಕ್ಟಿವ್ ಏಜ್ ಬರುವತ್ತಿಗೆ ಯಾವುದೇ ರೀತಿ ಹೆಣ್ಣು ಮಕ್ಕಳಿಗೆ ಗರ್ಭಗಂಟದ ಕ್ಯಾನ್ಸರ್ ಬರಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯಾಕ್ಸಿನೇಷನ್ ನಾವು ಪ್ರಾರಂಭ ಮಾಡಿದ್ವಿ. ನಮಗೆ 15,080 ಟಾರ್ಗೆಟ್ ಕೊಟ್ಟಿದ್ದಾರೆ ರಾಜ್ಯದಿಂದ. ಅದರಲ್ಲಿ ಈಗ 11,244 ಇಲ್ಲಿಂದ ನಾವು ಅಚೀವ್ಮೆಂಟ್ ಮಾಡಿದೀವಿ. ಇನ್ನು 3,500 ಇದೆ. ನಾವು ಇನ್ನೂ ಒಂದು ವಾರದಲ್ಲಿ ನಾವು 100% ಅನ್ನ ಸಾಧಿಸುವಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಗ್ಲಾಸ್ಕೋದಲ್ಲಿ ಆಯೋಜಿತ 2026 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸುತ್ತಿರುವ ಲಾಂಗ್ ಜಂಪರ್ ಕನ್ನಡಿಗ ಬೆಂಗಳೂರಿನ ಲೋಕೇಶ್ ಸತ್ಯನಾಥನ್ ಹಾಗೂ ಪ್ಯಾರಾ ಅಥ್ಲೀಟ್ ಕೆಎಸ್ ಶಿಲ್ಪಾ ಅವರಿಗೆ ರಾಜ್ಯ ಸರ್ಕಾರ ತಲಾ 5 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಮಂಜೂರು ಮಾಡಿದೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿಜಿರಾಮ್ಜಿಯಡಿ 125 ದಿನಗಳ ಕೂಲಿ ಒದಗಿಸಲಾಗುವುದು ಎಂದು ರಾಯಚೂರು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ವೈಯಕ್ತಿಕ ಮತ್ತು ಸಾಮುದಾಯಿಕ ಕಾಮಗಾರಿಗಳಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರಸ್ತಾವ ಸಲ್ಲಿಸಬಹುದು ಎಂದು ಸಿಇಒ ಮಾಹಿತಿ ನೀಡಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ನ 136ನೇ ಆವೃತ್ತಿ ನಾಡಿದ್ದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಸಾರ್ವಜನಿಕರು ತಮ್ಮ ಸಲಹೆ ಅಭಿಪ್ರಾಯಗಳನ್ನು ಇಂದು ರಾತ್ರಿ 11:45 MyGov.in ಅಥವಾ 1800117800 ಕರೆ ಮಾಡಿ ಹಂಚಿಕೊಳ್ಳಬಹುದು. ಮೈಸೂರಿನ ಇತಿಹಾಸ ಪ್ರಸಿದ್ದ ಚಾಮುಂಡಿ ಬೆಟ್ಟದಲ್ಲಿ ಇಂದು 2ನೇ ಆಷಾಢ ಶುಕ್ರವಾರವನ್ನು ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 PM

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
1: ನಿಮ್ಮ ನೆಚ್ಚಿನ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಈ ಹೊತ್ತು ನಮ್ಮ ಸ್ಟುಡಿಯೋ ಸಮಯ ಸರಿಯಾಗಿ 12:08 ಆಗೋದ್ರಲ್ಲಿದೆ. ಇವತ್ತಿನ ಈ ಹೊತ್ತಿನಲ್ಲಿ ನಿಮ್ಮ ಮಾತಿನ ಅತಿಥಿ ನಾನು ವಿಜಯಶ್ರೀ ನವಿಲುಗರಿ. ಕಾರ್ಯಕ್ರಮದಲ್ಲಿ ಏನಿವತ್ತು ಮಾತು? ಇವತ್ತು ನೀವು ಕೂಡ ಮಾತನಾಡಬೇಕು ನಮ್ಮ ಜೊತೆಗೆ. ಹೌದು, ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ 9484800103 9480903 ಈ ಸಂಖ್ಯೆಯಲ್ಲಿ ನೀವು ಕೂಡ ಸಂದೇಶವನ್ನು ಕಳಿಸಿ. ಇವತ್ತಿನ ಕಂಟೆಂಟ್ ಏನಿದೆ? ಹೌದು, ಪ್ರತಿನಿತ್ಯದ ನಮ್ಮ ಬದುಕಿನಲ್ಲಿ 106 ಜನರನ್ನು ನೋಡ್ತೀವಿ. ಎಂಥವರನ್ನು ದುಡಿತೀವಿ, ಬದುಕ್ತೀವಿ, ತಿಂತೀವಿ, ನಮ್ಮ ಪಾಡಿಗೆ ನಾವು ಖುಷಿಯಾಗಿರ್ತೀವಿ. ಹಾಗೆ ಬದುಕ್ತಾ ಬದುಕ್ತಾ ಬೇರೆಯವರನ್ನು ಕೂಡ ಬದುಕಿಸ್ತಾರೆ, ಬೇರೆಯವರಿಗೆ ಕೂಡ ಬದುಕ್ತಾರೆ, ಬೇರೆಯವರು ಬದುಕೋದಕ್ಕೆ ಸಹಾಯ ಮಾಡ್ತಾರೆ. ಅಂತಹ ಒಳ್ಳೆಯ ಮನಸ್ಸಿರುವಂತಹ 106 ಜನಗಳು ನಮ್ಮ ನಿಮ್ಮ ಸುತ್ತಮುತ್ತ ಇರ್ತಾರೆ. ಅಂಥದ್ದು ಒಂದಿಷ್ಟು ಮಾತು ಈ ಹೊತ್ತಿನ ಒಂದಿಷ್ಟು ಪ್ಲೇಲಿಸ್ಟ್ನ ಹಾಡಿನ ಜೊತೆಗೆ. ಹಾಗೆಯೇ ನಿಮಗೂ ಆ ಥರದವರು ನಿಮ್ಮ ಸುತ್ತಮುತ್ತ ಯಾರಾದರೂ ಇದ್ದಲ್ಲಿ ಅದನ್ನು ಖಂಡಿತ ನೀವು ಶೇರ್ ಮಾಡ್ಕೊಳ್ಬಹುದು ವಾಟ್ಸಪ್ ಸಂದೇಶದ ಮೂಲಕ. ಬನ್ನಿ, ಇಂಥದ್ದೊಂದಿಷ್ಟು ಮಾತುಗಳನ್ನು ಆಡ್ತಾ ಆಡ್ತಾ, ಹಾಡುಗಳನ್ನು ಕೇಳ್ತಾ ಕೇಳ್ತಾ ಇವತ್ತಿನ ನವಿಲುಗುರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ 101.3 ಮೆಗಾಹರ್ಟ್ಸ್ನಲ್ಲಿ.

ಕೇಳ್ತಾ ಇದ್ದೀರಾ 101.3 ಮೆಗಾಹರ್ಟ್ಸ್ ನಲ್ಲಿ ನವಿಲುಗರಿ ಕಾರ್ಯಕ್ರಮವನ್ನ. ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಹೌದು, ಕೆಲವರಿಗೆ ಹಾರ ತುರ ಈ ಸನ್ಮಾನ ಪ್ರಶಸ್ತಿ ಅವಾರ್ಡ್ ರಿವಾರ್ಡ್ ಏನೂ ಬೇಕಾಗೋದಿಲ್ಲ. ಸುತ್ತಮುತ್ತ ಇರುವಂತಹ ನೂರಾರು ಜನಗಳಿಗೆ ಎಷ್ಟೊಂದು ಚೆನ್ನಾಗಿ ಸಹಾಯ ಮಾಡ್ತಾ ಹೆಲ್ಪ್ ಮಾಡ್ತಾ ಇರ್ತಾರೆ. ಅದನ್ನ ನೋಡೋದಕ್ಕೆ ಒಂದೊಂದ್ಸರಿ ಅನ್ಸುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಾಗ ಇದೆಲ್ಲ ಶೂಟ್ ಮಾಡಿ ಹಾಕ್ಬೇಕಂತ ಹಾಕ್ಬೇಕಾಗತ್ತೆ. ಇಲ್ಲಾಂತಂದ್ರೆ ಕಾಮನ್ ಪೀಪಲ್ಗಳಿಗೆ, ಸಾಮಾನ್ಯ ಜನರಿಗೆ ಅದು ತಲುಪೋದು ಹೇಗೆ, ಗೊತ್ತಾಗೋದು ಹೇಗೆ? ಎಲ್ಲವೂ ಕೂಡ ದುಡ್ಡಿಗೆ, ಎಲ್ಲವೂ ಕೂಡ ಪ್ರಸಿದ್ಧಿಗೆ ಮಾಡೋದಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಎಷ್ಟೋ ಜನ ಸದ್ದಿಲ್ಲದೆ, ಗೊತ್ತಿಲ್ಲದೆ, ಯಾವ ಪ್ರಚಾರನೂ ಕೂಡ ಬಯಸದೆ ಏನು ಮಾಡ್ತಾರೆ ಅಂತಂದರೆ ಸಹಾಯವನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ತಾನೇ ಹೇಳೋದು, ಒಂದು ಕೈಯಲ್ಲಿ ಕೊಟ್ಟದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ. ಅಂತಹ ಜನಗಳು ಬಹಳಷ್ಟು ಇರ್ತಾರೆ. ನಾನು ಇವತ್ತು ಹೇಳೋದಕ್ಕೆ ಹೊರಟಿರೋದೇ ಹಾಗೆ, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂತಹ ನೂರಾರು ಜನರು ನಮ್ಮ ಸುತ್ತಮುತ್ತ ಸಿಗ್ತಾರೆ. ಯಾಕೆ ಅಂತಂದರೆ ಇವತ್ತಿನ ಸಮಾಜದಲ್ಲಿ ನಾವು ಮಾನವೀಯತೆಯನ್ನು ಅಥವಾ ಕೈಂಡ್ನೆಸ್ ಅಂತ ಏನು ಹೇಳ್ತೀವಿ, ಹಂಬಲ್ನೆಸ್, ಕೈಂಡ್ನೆಸ್ ಅಂತ ಈ ಥರ ಎಲ್ಲ ಟೈಟಲ್ ಮಾತಾಡ್ತೀವಲ್ಲ, ಖಂಡಿತ ಅದೆಲ್ಲವೂ ಉಳಿದಿದೆ, ಉಳಿಯತ್ತೆ ಕೂಡ. ಯಾಕೆ ಅಂತಂದರೆ ಇಂಥದ್ದು ಒಂದಿಷ್ಟು ಜನ ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸಹಾಯ ಮಾಡೋದಿರಬಹುದು, ಕಮ್ಯುನಿಕೇಟ್ ಮಾಡೋದಿರಬಹುದು, ಆ ನಿಟ್ಟಿನಲ್ಲಿ ಎಷ್ಟೋ ಜನಗಳಿಗೆ ರಕ್ತದಾನ ಮಾಡಿ ಹೆಸರಾದ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿನಲ್ಲಿದ್ದಾರೆ. ಅವರ ಮಾತುಗಳನ್ನು ನಿಮಗೆ ಕೇಳಿಸ್ತೀನಿ. ಹಾಗೆಯೇ ರಕ್ತದಾನದ ಬಗ್ಗೆ ಎಷ್ಟೊಂದು ಶಿಬಿರಗಳನ್ನು ಮಾಡಿ ಅರಿವು ಕೊಟ್ಟಿದ್ದಾರೆ, ಜನರಿಗೆ ಅದರ ಅವೇರ್ನೆಸ್ ಹೇಳಿದ್ದಾರೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅವರು ಈ ಕೆಲಸವನ್ನು ಮಾಡ್ತಾರೆ. ಅವ್ರನ್ನ ನಾನು ಸುಮಾರು 20 ವರ್ಷದಿಂದ ಬಲ್ಲೆ. ಯಾವುದೇ ಎಮರ್ಜೆನ್ಸಿ ಅಂತ ಆಯಿತು ಅಂದರೆ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಹಾಂ ಕೊಡಿ ಮೇಡಮ್, ಕೊಡಿ ವಿಜಯಶ್ರೀ, ಹೇಳ್ತೀನಿ, ಕೊಡ್ತೀನಿ ನಂಬರ್, ಯಾವ ಹಾಸ್ಪಿಟಲ್ ಏನು ಅಂತ ಒಂದು ಚೂರು ಹಿಂದೆ ಮುಂದೆ ಯೋಚನೆ ಮಾಡದೆ ಅವರು ಸಹಾಯನ ಮಾಡ್ತಾರೆ. ಯಾರು ಏನು ಎತ್ತ ಅಂತ ಹೇಳ್ತೀನಿ. ಒಂದು ಹಾಡು ಕೇಳಿಕೊಂಡು ವಾಪಸ್ ಬರೋಣ.

0: ಎಫ್ಎಂ ರೈನ್ಬೋದ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ಇವತ್ತು ನಾವು ಮಾತಾಡ್ತಾ ಇದ್ದೇವೆ ನಮ್ಮ ಮಧ್ಯೆ ನಿಮ್ಮ ಮಧ್ಯೆ ಇರುವಂತಹ ನೂರಾರು ಒಳ್ಳೆ ಮನಸ್ಸು ಇರುವಂತಹ ಒಳ್ಳೆ ಕೆಲಸ ಮಾಡುವಂತಹ ಯಾವುದೇ ರೀತಿ ಪ್ರಚಾರವನ್ನ ಬಯಸದೇ ಇರುವಂತಹ ಒಂದಿಷ್ಟು ಸರಳ ಸುಂದರ ಜೀವಿಗಳು. ಹೌದು, ಹಾಗೆಲ್ಲ ನಮ್ಮ ಸುತ್ತಮುತ್ತ ಜನ ಇದ್ದಾಗಲೇ ಸಮಾಜದಲ್ಲಿ ಒಂದು ಆರೋಗ್ಯ ಅಥವಾ ಒಂದು ನಂಬಿಕೆ ಒಂದು ಪ್ರೀತಿ ಇದೆಲ್ಲ ಉಳಿಯೋದು ಅಂತ ನಾವು ಅಂದ್ಕೊಳ್ತೀವಿ. ಅಂದ್ಕೊಳ್ಳಬೇಕು, ಹಾಗೆ ನಡೀತಾ ಇರೋದು ಕೂಡ ಲೈಫ್. ನಾನು ಹೇಳ್ತಾ ಇದ್ದೆ ನಿಮಗೆ ಇವರ ಹೆಸರು ಕುಮಾರ್ ಅಂತ, ಆದರೆ ಇವರಿಗೆ ಅಟ್ಯಾಚ್ ಆಗಿದೆ ಬ್ಲಡ್ ಕುಮಾರ್ ಅನ್ನುವ ಟೈಟಲ್ಲು. ಯಾಕೆ ಅಂತೀರಾ? ಹೌದು, ಅದೆಷ್ಟು ಬಾರಿ ರಕ್ತದಾನ ಮಾಡಿದ್ದಾರೆ, ಎಷ್ಟು ಬಾರಿ ರಕ್ತದಾನದ ಎಮರ್ಜೆನ್ಸಿಗೆ ತುರ್ತು ಪರಿಸ್ಥಿತಿಗೆ ಇವರು ಒದಗಿ ಬಂದಿದ್ದಾರೆ ಜನಗಳಿಗೆ ಅನ್ನೋದು ಲೆಕ್ಕ ಇಡೋದಕ್ಕೆ ಆಗೋದಿಲ್ಲ. ಆದರೆ ಪ್ರಪಂಚದಲ್ಲಿ ನೋಡಿ, ಎಲ್ಲ ಥರದ ಜನನೂ ಕೂಡ ಇರ್ತಾರೆ. ಯಾಕೆ ಬೇಕು ನಮಗೆ ಇದೆಲ್ಲ ಅಂತ ಒಂದು ರೀತಿಯಲ್ಲಿ ದೂರ ಉಳಿಯೋರು, ಇನ್ನೊಂದಿಷ್ಟು ಜನ ಇದರಿಂದ ಏನು ಉಪಯೋಗ ಇರಲಿ ಬಿಡಲಿ ನಮ್ಮ ಕೈಲಾಗಿದ್ದ ಸೇವೆ ಮಾಡಬೇಕು ಅನ್ನೋಂಥವ್ರು ಒಂದಿಷ್ಟು ಜನ. ಬನ್ನಿ, ಕುಮಾರ್ ಅವರು ಏನು ಹೇಳ್ತಾರೆ ಅಂತ ಕೇಳೋಣ.
1: ನಾನು ಕುಮಾರ್ ಅಂತ ಹೇಳಿ ಮಾತಾಡ್ತಿದ್ದೀನಿ. ಎಲ್ಲರೂ ನನ್ನ ಪ್ರೀತಿಯಿಂದ ಬ್ಲಡ್ ಕುಮಾರ್ ಅಂತ ಹೇಳಿ ಕರೀತಾರೆ. ನಾನು ಸುಮಾರು 45 ವರ್ಷದಿಂದ ರಕ್ತದಾನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಲ್ಲಿವರೆಗೂ 185 ಬಾರಿ ರಕ್ತದಾನ ಮಾಡಿದ್ದೀನಿ. 2001 ಕೆಂಪೇಗೌಡ ಪ್ರಶಸ್ತಿ, 2010 ರಾಜ್ಯೋತ್ಸವ ಪ್ರಶಸ್ತಿ. ಇದೆಲ್ಲ ನನಗೆ ಬಂದಿರೋದಲ್ಲ, ಈ ರಕ್ತದಾನಿಗಳನ್ನ ನಾನು ಮೋಟಿವೇಟ್ ಮಾಡಿ ಅದಕ್ಕೆ ಇದೆಲ್ಲ ಅವ್ರಿಗೆ ಸೇರಬೇಕಾಗಿರೋದು. ಆಮೇಲೆ ನಾನು ರಕ್ತದಾನ ಮಾಡುವಾಗ ಭಾಳಷ್ಟು ಜನದ ಜೀವನ ನಾನು ಕಾಪಾಡಿದ್ದೀನಿ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಅದರಲ್ಲಿ ತುಂಬ ತುಂಬ ಜಾಸ್ತಿ ಜನಕ್ಕೆ ಮಾಡಿರೋದು ಅಂತಂದರೆ ರಕ್ತದಾನ ಶಿಬಿರಗಳಲ್ಲಿ ತುಂಬ ಮಾಡಿದ್ದೀನಿ. ಆಮೇಲೆ ಬಂದು ನಾನು ಖುದ್ದಾಗಿ ಮಾಡಿರೋದು ಬಂದು 185 ಟೈಮ್ಸ್. ಥ್ಯಾಂಕ್ ಯು.
0: ಕೇಳಿಸ್ಕೊಂಡ್ರಿ ಅಲ್ವಾ? ಸುಮಾರು 180 ಹೆಚ್ಚು ಬಾರಿ ರಕ್ತದಾನ ಮಾಡಿ ಜನರಿಗೆ ಕ್ಯಾಂಪ್ಗಳ ಮೂಲಕ ಅದರ ಅವೇರ್ನೆಸ್ನ ಕೊಡ್ತಾರೆ. ಹೀಗಾಗಿ ಇವ್ರ ಹೆಸರೇ ಬ್ಲಡ್ ಕುಮಾರ್ ಅಂತ. ಖಂಡಿತ ನಿಮಗೆ ಯಾವುದೇ ರೀತಿಯ ಸಹಾಯ ಇವರಿಗೆ ಅಂದರೆ ಈ ರಕ್ತದಾನ ಸಂಬಂಧಕ್ಕೆ ಪಟ್ಟಂತೆ ಅವೇರ್ನೆಸ್ ಇರ್ಬೋದು, ಕ್ಯಾಂಪ್ ಇರ್ಬೋದು. ಕುಮಾರ್ ಅವರ ಸಂಖ್ಯೆ ಕೂಡ ಅವ್ರು ಹೇಳಿದರೆ 9448076727 ಈ ಸಂಖ್ಯೆಗೆ ನೀವು ಅವರನ್ನು ಸಂಪರ್ಕಿಸಬಹುದು. ಹೀಗೆ ಲೈಫು, ನಂಬಿಕೆ ಮತ್ತು ಒಂದಿಷ್ಟು ಪ್ರೀತಿ ಒಂದಿಷ್ಟು ಸಹಾಯ ಇದರಿಂದನೇ ನಡೆಯುತ್ತೆ. ಅದು ಮಹಾನಗರ ಇರಬಹುದು, ನಿಮ್ಮ ಊರು, ನಮ್ಮ ಊರು, ಸಣ್ಣ ಪುಟ್ಟ ಹಳ್ಳಿ ಯಾವುದೇ ಇರಬಹುದು, ನಿಮಗೆ ಅಂಥ ಒಂದಿಷ್ಟು ಜನಗಳು ಕಂಡೇ ಕಾಣ್ತಾರೆ. ಹಾಗೇನಾದರೂ ಇತ್ತು ಅಂತಂದರೆ ನಮ್ಮೂರಲ್ಲೂ ಇದ್ದಾರೆ, ನಮ್ಮ ಸುತ್ತಮುತ್ತ ಇದ್ದಾರೆ ಅಂದರೆ ಖಂಡಿತ ನೀವು ವಾಟ್ಸಪ್ ಮಾಡಿ ನಿಮ್ಮ ಸಂದೇಶವನ್ನು ಕೂಡ ನಾನು ಓದ್ತೀನಿ. 9480909013 ಈ ಸಂಖ್ಯೆಯಲ್ಲಿ.

ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ನವಿಲುಗರಿ ಕಾರ್ಯಕ್ರಮವನ್ನ, ಒಂದಿಷ್ಟು ಕಳಕಳಿಯ ಒಂದಿಷ್ಟು ಹಂಬಲ್ನೆಸ್ ಅಂತ ಏನ್ ಹೇಳ್ತೀವಿ ಆ ಮಾತುಗಳನ್ನ ನಾವು ಆಡ್ತಾ ಇದ್ದೀವಿ ನೋಡಿ. ಈಗಾಗಲೇ ನನಗೆ ಪ್ರಸನ್ನ ಅವರು ದಾವಣಗೆರೆಯಿಂದ ಮೆಸೇಜ್ನ ಕಳಿಸಿದ್ದಾರೆ. ವಿಜಯಶ್ರೀ, ನೀವು ಹೇಳೋದು ನಿಜ, ಇಂತಹ ಒಂದಿಷ್ಟು ಮನಸ್ಸುಗಳು ನಮ್ಮ ಸುತ್ತಮುತ್ತ ಇರಬೇಕು. ನಮ್ಮಲ್ಲೂ ಕೂಡ ದಾವಣಗೆರೆಯಲ್ಲಿ ಡಾಕ್ಟರ್ ಸುರೇಶ್ ಹನಗವಾಡಿ ಅವರ ನೇತೃತ್ವದಲ್ಲಿ ಒಂದು ಸಂಸ್ಥೆ ಇದೆ, ಇದಕ್ಕೆ ಪ್ರಶಸ್ತಿ ಪುರಸ್ಕಾರವೂ ಕೂಡ ಸಿಕ್ಕಿದೆ. ರಕ್ತದಾನವನ್ನು ಮಾಡಿ ಅದರ ಅವೇರ್ನೆಸ್ನ, ಅದರ ಅಗತ್ಯತೆಯನ್ನು ನಾವು ಪೂರೈಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಮನಸ್ಸಿಗೆ ಸಮಾಧಾನ ಆಯಿತು ಪ್ರಸನ್ನ ಅವರೇ. ನಿಮ್ಮ ವಾಟ್ಸಪ್ ಮೆಸೇಜ್ನ ನೋಡಿ, ಹೌದು, ಸುತ್ತಮುತ್ತ ನಾವು ಎಷ್ಟು ಕೆಟ್ಟದ್ದು ಅಂತ ನೆಗೆಟಿವ್ ಅಂತ ಹೇಳ್ತೀವಿ ಅಷ್ಟೇ ಪ್ಯಾರಲ್ಲಿ ಒಳ್ಳೆಯದು ಕೂಡ ಇರುತ್ತೆ.

ಅದನ್ನೇ ಆರಿಸ್ಕೊಳ್ತಾ ಹೋಗೋಣ, ಯಾಕೆಂದರೆ ಲೈಫು ಖುಷಿಯಾಗಿರುತ್ತೆ. ಏನಂತೀರಾ? ಇನ್ನು ನೋಡಿ, ಮಹಾನಗರಗಳಲ್ಲಿ ಇರಬಹುದು ಅಥವಾ ಸಣ್ಣ ಪುಟ್ಟ ಮಹಾನಗರ ಅಂತ ಯಾಕೆ ಹೈಲೈಟ್ ಮಾಡ್ತೀನಿ ಅಂದರೆ, ಬ್ಯುಸಿ ಇದ್ದೀವಿ ಬ್ಯುಸಿ ಇದ್ದೀವಿ ಅಂತ ಹೇಳುವಷ್ಟು ಬ್ಯುಸಿಯ ಮಧ್ಯದಲ್ಲಿ ಸಹಾಯ ಮಾಡುವ ಮನಸ್ಸುಗಳು ಇಲ್ಲಿ ಸಾಕಷ್ಟು ಇರುತ್ತೆ. ಆ ರಿಯಾಲಿಟಿನ ನಾನು ನಿಮ್ಮ ಮುಂದೆ ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಎಲ್ಲಾದರೂ ಆಹಾರ ಫುಡ್ ಐಟಮ್ಗಳು ಉಳಿದಾಗ ಅದನ್ನು ಪ್ಯಾಕ್ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಒಂದಿಷ್ಟು ಆಶ್ರಮಗಳಿಗೆ ತಲುಪಿಸುವಂತಹ ಅನೇಕ ಸಂಸ್ಥೆಗಳು ನಮ್ಮ ಮಹಾನಗರದಲ್ಲೇ ಇದೆ. ನಿಜವಾಗ್ಲೂ ಫುಡ್ ವೇಸ್ಟ್ ಮಾಡೋದಿದೆಯಲ್ಲ, ಮನೆಯಲ್ಲೇ ಒಂದು ಪುಟ್ಟ ಡಬ್ಬಿ ಅನ್ನ ಅಥವಾ ಒಂದು ಪುಟ್ಟ ಡಬ್ಬಿ ಉಳಿದಂಥ ಏನಾದರೂ ಪದಾರ್ಥಗಳನ್ನು ಡಸ್ಟ್ಬಿನ್ಗೆ ಹಾಕಬೇಕು ಅಂದರೆ ಸಂಕಟ ಆಗುತ್ತೆ. ಅಂಥದ್ರಲ್ಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗಳಿರ್ಬೋದು, ಸಮಾರಂಭ ಸನ್ನಿವೇಶಗಳಿರ್ಬೋದು, ಅಲ್ಲಿ ಮಿಕ್ಕಿದಂಥ ಆಹಾರ ಪದಾರ್ಥವನ್ನು, ಅಷ್ಟು ರುಚಿಯಾದ ಅಷ್ಟು ಸೊಗಸಾದ ಪದಾರ್ಥವನ್ನು ವೇಸ್ಟ್ ಮಾಡೋದು ತುಂಬ ತುಂಬ ಬೇಜಾರಿನ ಸಂಗತಿ. ಆದರೆ ಗೊತ್ತಿರಲಿ, ಅನೇಕ ಸಂಘ ಸಂಸ್ಥೆಗಳು ಈ ನಿಟ್ಟಿನಲ್ಲಿ ಇವತ್ತು ದುಡಿತಾ ಇದೆ. ಇವೆಲ್ಲ ಎಷ್ಟು ಒಳ್ಳೆಯ ಪ್ರಯತ್ನ. ಹೀಗೆ ಇದಕ್ಕಾಗಿ ಕೆಲಸ ಮಾಡುವಂತಹ ನೂರಾರು ಜನಗಳು ಇದ್ದಾರೆ. ಇದೆಲ್ಲ ನೋಡಿ ಒಂದೊಂದು ಉದಾಹರಣೆ. ಇಂಥದ್ದನ್ನು ನೋಡಿದಾಗಲೇ ನಮಗೆ ಅನಿಸೋದು ಏನಂದರೆ, ಇಲ್ಲ, ಮಾನವೀಯತೆ ಉಳಿದಿದೆ, ಉಳಿಯತ್ತೆ ಕೂಡ, ಮುಂದುವರಿಯತ್ತೆ ಕೂಡ ಅಂತ. ಹಾಗೆಯೇ ನಿಮಗೆ ಗೊತ್ತಿರಲಿ, ಈ ಥರ ಸಮಾಜ ಸೇವೆ ಅಂತ ಬಂದಾಗ ನಾನು ಹೇಳಿದೆ, ಪ್ರಶಸ್ತಿ ಪುರಸ್ಕಾರನೇ ಬೇಕು ಅಂತ ಇಲ್ಲ. ಏನೂ ಒಂದು ನಿರೀಕ್ಷೆ ಇಲ್ಲದೆ ಕೆಲಸ ಮಾಡುವಂಥ ಸಾವಿರಾರು ಜನರು ಇದ್ದಾರೆ. ಓದ್ಕೊಂಡಿರಲೇಬೇಕು ಅಂತಿಲ್ಲ, ಯಾವುದೇ ದೊಡ್ಡ ಡಿಗ್ರಿ ಅವಾರ್ಡ್ ಆಗಿರಬೇಕು ಅಂತಿಲ್ಲ, ಎಷ್ಟೊಂದು ಜನ ಅಂಥವರು ನಮ್ಮ ನಿಮ್ಮ ಮಧ್ಯೆ ಸಿಗ್ತಾರೆ. ಇನ್ನು ಉದಾಹರಣೆಗೆ ಹೇಳಬೇಕು ಅಂತಂದರೆ, ಆಟೋದ ಮೇಲೆ ಬರ್ಕೊಂಡಿರ್ತಾರೆ, ನೀವು ನೋಡಿರಬಹುದು, ಖಂಡಿತ ಅದರ ವಿಟ್ನೆಸ್ ಕೂಡ ಮಾಡಿರಬಹುದು, ಹಿರಿಯ ನಾಗರಿಕರಿಗೆ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಪ್ರಯಾಣ ಅಂತಲೂ ಕೂಡ ಬರ್ಕೊಂಡಿರ್ತಾರೆ. ದಿನನಿತ್ಯದಲ್ಲಿ ಎಷ್ಟು ಲಕ್ಷ ದುಡಿತಾನೆ ರೀ ಆ ಮನುಷ್ಯ ಮಹಾನುಭಾವ, ಖಂಡಿತ ದುಡಿಯೋದಿಲ್ಲ. ಆದರೆ ಆ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಅದು ಎಷ್ಟು ಸಮಾಧಾನ, ಎಷ್ಟು ಖುಷಿ ಕೊಡುವಂಥದ್ದು. ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಮತ್ತೊಂದಿಷ್ಟು ಮಾತು, ಒಂದು ಪುಟ್ಟ ಬ್ರೇಕ್ನ ನಂತರ ನಿಮ್ಮ ಮೆಚ್ಚಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. 101.3 MHz ಕನ್ನಡ ಕಾಮನಬಿಲ್ಲು.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
4: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
3: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
4: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ, ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
3: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹಾಡು ಮಾತುಗಳನ್ನ ಕೇಳ್ತಾ ಕೇಳ್ತಾ ನಿಮ್ಮ ಅಭಿಪ್ರಾಯನೂ ಕೂಡ ಹಂಚ್ಕೊಳ್ತಾ ಇದ್ದೀರಾ, ಅದೇ ಬಹಳ ಮುಖ್ಯ. ಬರೀ ನಾನು ಒಬ್ಳೇ ಮಾತಾಡೋದಲ್ಲ, ನೀವು ಕೂಡ ಮಾತನಾಡಿದ್ರೆ ನನಗೆ ಬಹಳ ಸಂತೋಷ. ಸಮಾಜ ಇಷ್ಟು ಸುಂದರವಾಗಿ, ನಮ್ಮ ಲೈಫು ನಿಮ್ಮ ಲೈಫು ಇಷ್ಟು ಹಾಂ ಹೀಗಿದೆ, ನೆಗೆಟಿವಿಟಿ ಕೇಳಿ ಕೇಳಿ ಇವತ್ತಿನ ದಿನಗಳಲ್ಲಿ ಗೊತ್ತಿಲ್ಲ ಅದೇನು, ನನಗೆ ಹಾಗೆ ಅನ್ಸುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಜನರಲ್ಲಿ ಹೇಳ್ತಾ ಇರೋದು. ಒಳ್ಳೆಯದನ್ನು ಸ್ಪ್ರೆಡ್ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಟ್ರೈ ಮಾಡೋಣ, ಆವಾಗ ಒಂದು ಖುಷಿ ಹೆಲ್ದಿನೆಸ್ ಇರುತ್ತೆ. ನಾಗರಾಜ್ ನವೋದಯ ನಗರದಿಂದ, ಥ್ಯಾಂಕ್ ಯು ನಾಗರಾಜ್ ಅವರೇ, ಧನ್ಯವಾದಗಳು. ತುಂಬ ಖುಷಿಯಾಯಿತು ಬ್ಲಡ್ ಕುಮಾರ್ ಅವರ ಮಾತುಗಳನ್ನು ಕೇಳಿಸಿದ್ದಕ್ಕೆ ಅಂತ. ಹಾಗೆ ಅಲ್ವಾ ನಾಗರಾಜ್, ಒಂದಿಷ್ಟು ಒಳ್ಳೆಯತನ, ಒಂದಿಷ್ಟು ಇಂತಹ ಪ್ರೀತಿ ಕರುಣೆ ಇದೆಲ್ಲ ನಾವು ಶೇರ್ ಮಾಡ್ಕೊಳ್ತಾ ಇದ್ರೆ ಯಸ್, ಲೈಫ್ ಇಸ್ ಬ್ಯೂಟಿಫುಲ್ ಅಂತ ಅನಿಸೋದು. ಇಲ್ಲಾಂದರೆ ಇಷ್ಟಿಷ್ಟುದ್ದ ಇಷ್ಟಿಷ್ಟುದ್ದ ನೆಗೆಟಿವ್ ಸ್ಟೇಟಸ್ ಆ್ಯಂಡ್ ಸ್ಟೇಟ್ಮೆಂಟ್ಗೆ ಅಡಿಕ್ಟ್ ಆಗಿಬಿಡ್ತೀವಿ. ಖಂಡಿತ ಹಾಗನ್ನೋದು ಬೇಡ. ಬನ್ನಿ, ಬಹಳಷ್ಟು ಜನ ನೀವು ವಾಟ್ಸಪ್ನ ಮಾಡ್ತಾ ಇದ್ರೆ ಐ ಆಮ್ ಸೋ ಹ್ಯಾಪಿ, ಖುಷಿಯಾಯಿತು ನನಗೆ. ಇನ್ನು ಕಿಶನ್ ರೋಷನ್, ಶುಭಾರಣಿ, ಹನುಮಂತೇಗೌಡ ಇವರೆಲ್ಲ ಬಸವರಾಜ್ ಕೊಳಕಿ ಗೋಕಾಕ್ನಿಂದ, ಗೋಕಾಕ್ನಿಂದ ಮೆಸೇಜ್ ಮಾಡಿದ್ರೆ ಅವ್ರು ಯಾರು ಅಂತ ಹೇಳಬೇಕು ತಾನೇ, ಎಲೆಮರೆಯ ಕಾಯಿ ಅಂತ ನಮ್ಮೂರಲ್ಲೂ ಇದ್ದಾರೆ ಮೇಡಮ್ ಅಂತ. ಖಂಡಿತ ಹೇಳಿ, ಖುಷಿಯಾಗುತ್ತೆ ನಮಗೆ, ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಸಿಗುತ್ತೆ. ಇನ್ನು ಶಾಂತಾಚಾರ್ ಬಡಿಗೇರ್ ಹೇಳ್ತಾ ಇದ್ರಿ, ಬ್ಲಡ್ ಕುಮಾರ್ ಅವ್ರ ಬಗ್ಗೆ ನೀವು ಹೇಳಿದ್ರಿ, ನನಗೆ ಬಹಳ ಸಮಾಧಾನ, ಖುಷಿಯಾಯಿತು ಅಂತ. ಮಾದನ ಹಿಪ್ಪರಿಗೆಯಿಂದ ಭದ್ರೆ ಮತ್ತು ಫ್ಯಾಮಿಲಿ ಶಿವಲಿಂಗಪ್ಪ ಇವರೆಲ್ಲ ಹೇಳ್ತಾ ಇದ್ದಾರೆ, ಇವತ್ತಿನ ದಿನಗಳಲ್ಲಿ ಪ್ರಚಾರ ಮತ್ತು ಇಂಥವೆಲ್ಲ ಏನು ಬಯಸ್ತಾ ಇಂಥ ಕೆಲಸ ಮಾಡೋರೇ ಬಹಳ ಒಂದು ಅಪರೂಪ, ಅವರ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಧನ್ಯವಾದಗಳು ಅಂತ. ಖಂಡಿತ ಹೇಳಬೇಕಾಗತ್ತೆ. ಯಾಕೆ ಗೊತ್ತಾ, ನಾನು ಹೇಳ್ತೀನಲ್ಲ, ಪ್ರಚಾರ ದುಡ್ಡು ಇದೆಲ್ಲರ, ಆಮೇಲೆ ಇನ್ನೊಂದು ನಾನು ಏನು ನಂಬ್ತೀನಿ ಅಂತಂದರೆ, ದುಡ್ಡಿನ ಜೊತೆ ಜೊತೆಗೆ ದೈಹಿಕ ಶ್ರಮದಿಂದ ಕೆಲಸ ಮಾಡ್ತೀವಲ್ಲ, ಅದು ಬಹಳ ಮ್ಯಾಟ್ರ್ ಆಗುತ್ತೆ. ನಾವು ಪ್ರತ್ಯಕ್ಷವಾಗಿ ಹೋಗಿ ಒದಗೋದಿದೆಯಲ್ಲ ಸಮಯಕ್ಕೆ, ಯಾರೋ ಹಾಸ್ಪಿಟಲೈಸ್ ಆಗ್ತಾರೆ, ಯಾರಿಗೋ ಆಕ್ಸಿಡೆಂಟ್ ಆಗುತ್ತೆ, ಇನ್ನೇನೋ ಆಗುತ್ತೆ, ಅದು ಬಹಳ ಕಷ್ಟಕರವಾದ ಸಂಗತಿ. ಅಂತಹ ಸಾವಿರಾರು ಜನಗಳು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ. ಇದರ ಮಧ್ಯೆ ಒಂದು ಕ್ಯೂಟ್ ಆದ ಸಂಗತಿ ಒಂದನ್ನು ನಾನು ನಿಮಗೆ ಹೇಳ್ತೀನಿ. ಈ ಹಾಡು ಕೇಳಿಕೊಂಡು ವಾಪಸ್ ಬನ್ನಿ.

0: ಒಂದಿಷ್ಟು ಬದುಕಿನ ಮಜಲುಗಳನ್ನು ಕಳೀತಾ ಕಳೀತಾ ಒಂದಿಷ್ಟು ಪ್ರಯಾಣವನ್ನು ಮುಗಿಸಿ ಏಜ್ ಆಗ್ತಾ ಆಗ್ತಾ ಹೋದಾಗ ಬದುಕಿನ ರಿಯಾಲಿಟಿಗಳು ಸತ್ಯಗಳು ಬಹಳಷ್ಟು ಬೇಗ ಡೈಜೆಸ್ಟ್ ಆಗತ್ತಂತೆ ಮನುಷ್ಯನಿಗೆ. ಹೌದು, ಹಾಗೆ ಅಲ್ವಾ? ಒಂದು ಏಜ್, ಒಂದು ಯೌವನ, ಒಂದು ಹುರುಪು ಇರುವಾಗ ಗೊತ್ತಾಗೋದಿಲ್ಲ ಅಂತ ದೊಡ್ಡವರು ಹೇಳ್ತಾರಲ್ಲ, ಅದು 100% ನಿಜ. ಬಹಳಷ್ಟು ಜನ ಕೇಳ್ತಾ ಇದ್ದೀರಾ ಬ್ಲಡ್ ಕುಮಾರ್ ಅವರ ನಂಬರ್ನ ರಿಪೀಟ್ ಮಾಡೋದಕ್ಕೆ ಸಾಧ್ಯನಾ ಅಂತ. 9448072 7. ಯಾವುದೇ ಹಣವನ್ನು ಅವರು ತೆಗೆದುಕೊಳ್ಳೋದಿಲ್ಲ, ಧನ ಸಹಾಯವನ್ನು ಅವರು ತೆಗೆದುಕೊಳ್ಳೋದಿಲ್ಲ, ಫ್ರೀಯಾಗಿ ಈ ಸೇವೆಯನ್ನು ಕೊಡ್ತಾರೆ, ಗೊತ್ತಿರಲಿ. ಇನ್ನು ತೀರ್ಥೇಶ್ ಚನ್ನಪಟ್ಟಣದಿಂದ ನಮಗೆ ಹೇಳ್ತಾ ಇದ್ದೀರ, ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಈ ಕಂಟೆಂಟ್ ಇಷ್ಟ ಆಯಿತು ಅಂತ. ಆಫ್ಕೋರ್ಸ್ ಹಾಡಿಗೆ ಮಾತಿಗೆ ಸಂಬಂಧ ಇರೋದಿಲ್ಲ, ಹಾಡನ್ನು ನೀವು ಕೂಲಾಗಿ ಕೂತ್ಕೊಂಡು ಎಂಜಾಯ್ ಮಾಡಲಿ ಅಂತ ಪ್ಲೇಲಿಸ್ಟ್ ನಾವು ಆ ಥರ ಮಾಡಿರ್ತೀವಿ, ಮಾತುಗಳು ಡಿಫ್ರೆಂಟ್ ಇರುತ್ತೆ. ತೀರ್ಥೇಶ್ ಥ್ಯಾಂಕ್ ಯು, ಧನ್ಯವಾದಗಳು. ಹಾಗೆ ನೀವು ಕೇಳ್ತಾ ನಮಗೆ SMS ಈ ವಾಟ್ಸಪ್ ಮಾಡ್ತಾ ಇದ್ರೆ ನಮಗೂ ಒಂದು ಖುಷಿ ಇರುತ್ತೆ. ಇನ್ನು ನಾಗೇಶ್ ಅವರು ಕೆಸಗೋಡು ಇಲ್ಲಿಂದ ನಮಗೆ ವಾಟ್ಸಪ್ ಮಾಡ್ತಾ ಇದ್ದೀರಾ. ಹೌದು ನಾಗೇಶ್, ಏನಾಗುತ್ತೆ ಅದನ್ನು ನಾವು ಸೊಸೈಟಿಗೆ ಒಳ್ಳೆಯದನ್ನು ಕೊಡೋದಕ್ಕೆ ಟ್ರೈ ಮಾಡಬೇಕು, ನಿರೀಕ್ಷೆ ಇಲ್ಲ. ಏನಂತೀರಾ? ನಾನು ನಿಮಗೆ ಹೇಳಿದೆ ಒಂದು ಕ್ಯೂಟ್ ಆದ ಸಂಗತಿನ ಕೇಳಿಸ್ತೀನಿ ಅಂತ. ಕೇಳಿಸ್ಬಿಡ್ಲ ಅಥವಾ ಹಾಡು ಕೇಳಿಸಿ ವಾಪಸ್ ಬರಲ್ಲ? ಬೇಡ, ಕೇಳಿಸ್ತೀನಿ, ಒಂದು ಸೆಕೆಂಡ್ ತಡೀರಿ. ನೋಡಿ, ನಾವು ಹೇಳ್ತೀವಿ ಮಹತ್ತನ್ನೇ ಮಾಡಬೇಕು ಅಂತೇನಿಲ್ಲ, ಪುಟ್ಟ ಪುಟ್ಟ ಸಂಗತಿಗಳು ಕೂಡ ನಮಗೆ ಮಹತ್ ಅಂತ ಅನಿಸೋದು ಇಂಥವರಿಂದ. ಬನ್ನಿ, ಯಾರಿದು, ಏನು ಮಾತಾಡ್ತಾರೆ ಅಂತ ಕೇಳೋಣ.
1: ಕನ್ನಡ ಕಾಮನ ಬಿಲ್ಲಿನ ಕೇಳುಗರಿಗೆ ನಮಸ್ಕಾರ. ನಾನು ಸಪ್ನ, ದುರ್ಗಾ ಪರಮೇಶ್ವರಿಯ ಮಡಿಲಾದ ವಿದ್ಯಾರಣ್ಯಪುರದ ನಿವಾಸಿ. ಹೆಸರಿಗೆ ತಕ್ಕಂತೆ ಚಿಕ್ಕ ವಯಸ್ಸಿಂದ ನಮ್ಮ ಪ್ರಪಂಚಕ್ಕೆ ನನ್ನಿಂದ ಕೈಲಾದ ಏನಾದ್ರೂ ಸೇವೆ ಮಾಡಬೇಕು ಅನ್ನೋ ಕನಸು ಹಂಬಲ. ಓದು ಮತ್ತು ಕೆಲಸದ ಫೇಸಲ್ಲಿ ಅಷ್ಟಕ್ಕಷ್ಟೇ ಆಯ್ತು. ನಮ್ಮನೆಯಲ್ಲಿ 85 ವರ್ಷದ ಅಜ್ಜಿ ಇದ್ರು. ಅವ್ರಿಗೆ 6 ವರ್ಷ ಉಗುರು ಕಟ್ ಮಾಡಿರೋ ಸ್ಕಿಲ್ ನಂದಾಗಿತ್ತು. ಅವರು ಕಾಲವಾದ ನಂತರ ರಾಯರು ಹಾಗೂ ಹಿರಿಯರ ಆಶೀರ್ವಾದದಿಂದ ಶುರುವಾಯಿತು ಈ ನನ್ನ ಕನಸಿನ ಕುದುರೆಯ ಸವಾರಿ. 2015 ಅಂದ್ರೆ 10 ವರ್ಷಗಳಿಂದ ವಿದ್ಯಾರಣ್ಯಪುರದ ಹಿರಿಯ ನಾಗರಿಕರ ವೇದಿಕೆಯಲ್ಲಿ ಪ್ರತಿ ಬುಧವಾರ 6 ಗಂಟೆಗಳ ಕಾಲ ಉಚಿತವಾಗಿ ಹಾಗೂ ಶುಚಿಯಾಗಿ ಅಂದ್ರೆ ಹೈಜಿನಿಕ್ ಆಗಿ ಕೈ ಕಾಲುಗಳ ಉಗುರುಗಳನ್ನ ಕಟ್ ಮಾಡುವಂತಹ ಸೇವೆ ಒದಗಿಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ಹಲವರಿಗೆ ಡಯಾಬಿಟಿಸ್ ಇರುತ್ತೆ, ಕೈ ನಡುಗ್ತಿರುತ್ತೆ, ಕಣ್ ಕಾಣ್ತಾ ಇರಲ್ಲ ಸರಿಯಾಗಿ. ಬಗ್ಗೆ ಕಾಲುಗಳ ಉಗುರನ್ನ ಕಟ್ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಸೊಂಟ ಅಥವಾ ಹೊಟ್ಟೆ ಸಾಥ್ ಕೊಡದೇ ಇರಬಹುದು. ಇನ್ನು ಹಲವಾರು ಕಾರಣಗಳಿರುತ್ತೆ, ಆದ್ರೆ ಎಲ್ಲಕ್ಕಿಂತ ಮಿಗಿಲಾಗಿ ಇನ್ನೊಬ್ರನ್ನ ಉಗುರು ಕಟ್ ಮಾಡ್ತೀಯಾ ಅಂತ ಕೇಳೋ ಮುಜುಗರ ಅದು ಹೇಳಕ್ಕಾಗಲ್ಲ. ಸೊ ಹಾಗಾಗಿ 60 ವರ್ಷದಿಂದ ಹಿಡಿದು 110 ಮೀರಿದಂತಹ ವಯೋವೃದ್ಧರು 1000 ಹಿರಿಯ ನಾಗರಿಕರಿಗೆ ಉಗುರು ಕಟ್ ಮಾಡಿರುವಂತಹ ಸೌಭಾಗ್ಯ ನನ್ನದಾಗಿದೆ. ಮನ್ಸಾರೆ ಸಂತೋಷವಾಗಿರಮ್ಮ ಮಗಳೇ ಅಂತ ಹರಸಿ ಹಾರೈಸಿದ್ದಾರೆ. ಇದಕ್ಕಿಂತ ಅಮೂಲ್ಯವಾದಂತಹ ಕೊಡುಗೆ ಇನ್ನೇನ್ ಸಿಗಕ್ ಸಾಧ್ಯ. ಇನ್ನು ಪರಿಸರಕ್ಕಾಗಿ ಈ ಪಾಲಿಥಿನ್ ರಾಕ್ಷಸನ ಹಾವಳಿ ತಡಿಲಾರದೆ ಸ್ವಲ್ಪ ರಿಸರ್ಚ್ ಮಾಡಿ ಮರು ಬಳಕೆಗೆ ಯೋಗ್ಯ ಹಾಗೂ ಅತಿ ಕಡಿಮೆ ಖರ್ಚು ಬೀಳುವ ಅಪ್ಪಟ ಕೋರಾ ಕಾಟನ್ ಬಟ್ಟೆಯಿಂದ ಸುಮಾರು 7,000 ಬ್ಯಾಗ್ ಹೊಂದು ಅದರ ಮೇಲೆ ರೀಫಿಲ್ ಅಂಡ್ ರೀಯೂಸ್ ಅಂತ ಪ್ರಿಂಟ್ ಮಾಡಿ ವಿದ್ಯಾರಣ್ಯಪುರದೆಲ್ಲೆಡೆ ಜಾಗೃತಿ ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಹಂಚಿದ್ದೀನಿ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತಾರಲ್ಲ, ಹಾಗಾಗಿ ನಾಳಿನ ಪ್ರಜೆಗಳ ಭವಿಷ್ಯ ರೂಪಿಸುವಂತಹ ಒಂದು ಸದವಕಾಶ ಆಗಮ ಫೌಂಡೇಶನ್ ನನಗೆ ಕೊಟ್ಟು. ಸೊ ಪುಟಾಣಿ ಮಕ್ಕಳಿಗೆ ಇಲ್ಲಿ ವಿದ್ಯಾರಣ್ಯಪುರದ ಗೌರ್ಮೆಂಟ್ ಶಾಲೆ 4 ಗೌರ್ಮೆಂಟ್ ಶಾಲೆಗಳಲ್ಲಿರುವಂತಹ ಪುಟಾಣಿ ಮಕ್ಕಳಿಗೆ ಪ್ರತಿ ಶನಿವಾರ ಹೋಗಿ ಉಚಿತವಾಗಿ ಅವರ ಪಠ್ಯ ಪುಸ್ತಕಕ್ಕೆ ಹೊರತಾಗಿ ಬರುವಂತಹ ವಿಷಯಗಳು ಕೌಶಲ್ಯ ಅಂದ್ರೆ ಸ್ಕಿಲ್ಸ್ ಗಳನ್ನ ಅವರಿಗೆ ಹೇಳ್ಕೊಡುವಂತಹ ಒಂದು ಅವಕಾಶ 6 ವರ್ಷಗಳ ಕಾಲ ನನಗೆ ಸಿಕ್ಕಿತ್ತು. ಇದೆಲ್ಲದಕ್ಕೂ ನಾನು ಬಹಳ ಚಿರಋಣಿಯಾಗಿರ್ತೀನಿ, ಮತ್ತೆ ಇದು ಬೇರೆಯವ್ರಿಗೂ ಸ್ಫೂರ್ತಿದಾಯಕವಾಗಬೇಕು ಅನ್ನೋ ಆಶಯ ನನ್ನದು. ಧನ್ಯವಾದಗಳು.
0: ಕೇಳಿದ್ರಿ ಅಲ್ವಾ, ಏನು ಹೇಳೋದು, ಮಾತುಗಳು ಬರೋದಿಲ್ಲ, ಒಂದೊಂದು ಸರಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಬ್ಲಾಂಕ್ ಆಗಿಬಿಡ್ತೀವಿ ಅಂತದನ್ನು ಕೇಳಿದಾಗ. ಥ್ಯಾಂಕ್ ಯು ಸಪ್ನ, ಎಷ್ಟು ಸುಂದರವಾದ ಒಂದು ಭಾವನೆ ಅಥವಾ ಒಂದು ಏನು ಅಂತ ನಾನು ಲಿಟ್ರಲಿ ನಂಗೆ ಗೊತ್ತಾಗ್ತಾ ಇಲ್ಲ ಈಗ ಏನು ಹೇಳಬೇಕು ಅಂತ. ಹಂಚಿಕೊಂಡ್ರಿ, ಇದೊಂದು ಬೇರೆಯವರಿಗೂ ಕೂಡ ಇನ್ಸ್ಪಿರೇಷನ್ ಆಗಲಿ, ಪ್ರೇರಣೆ ಆಗಲಿ. ಉಗುರು ಕಟ್ ಮಾಡುವಂಥದ್ದು, ಯಾಕೆ ಮನೇಲಿ ಯಾರೂ ಇರಲ್ವಾ, ಏನು ಈಗೆಲ್ಲ 108 ಪ್ರಶ್ನೆಗಳನ್ನು ಕೇಳ್ತೀವಿ, ಈ ಏನೋ ಒಂದು ಆ ಸನ್ನಿವೇಶ ಆ ಥರ ಇರುತ್ತೆ ಅಂತ ಹೇಳಿ ಅಂದ್ಕೊಳ್ಳಿ. ಆ ಸನ್ನಿವೇಶಕ್ಕೆ ಒದಗವ್ರು ಯಾರು? ಇಂಥವ್ರೆ ನಮ್ಮ ನಿಮ್ಮ ಮಧ್ಯೆ ಸಹಾಯಕ್ಕೆ ಹಲವಾರು ಸುಂದರ ಮನಸ್ಸುಗಳಿರುತ್ತೆ. ಹಾಗಾಗೋದಕ್ಕೇನೆ ಲೈಫ್ ಇಷ್ಟು ಬ್ಯೂಟಿಫುಲ್ ಆಗಿ ಹೋಗ್ತಾ ಇರೋದು ಅಂತ ನಂಬಬೇಕು. ನಂಬಿದಾಗಲೇ ಇಂಥವೆಲ್ಲ ಸಂಗತಿಗಳು ನಮಗೆ ಕೇಳೋದಕ್ಕೆ ಕಾಣೋದಕ್ಕೆ ಸಿಗೋದು. ನೀವೆಲ್ಲ ಹೇಳ್ತೀವಲ್ವ ಇದನ್ನೆಲ್ಲ ಏನಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಅಂತ. ಹೀಗೆ ಹಾಕಿದಾಗಲೇ ನಮಗೆ ಈ ಸತ್ಯಗಳು ಗೊತ್ತಾಗೋದು. ಸಪ್ನ ಅವರ ಮಾತುಗಳನ್ನು ಕೇಳಿದ್ರಿ ಅಲ್ವಾ? ನೋಡಿ, ಒಂದು ಆ ಸಂಗತಿ ಹಿರಿಯ ನಾಗರಿಕರಿಗೆ ಸೇವೆಯನ್ನು ಕೊಡುವಂಥದ್ದು, ಇನ್ನೊಂದು ರೀಯೂಸ್ ಮಾಡುವಂಥ ಬ್ಯಾಗ್ಗಳನ್ನು ಹಂಚುವಂಥದ್ದು, ಪ್ಲಾಸ್ಟಿಕ್ ನಿರ್ಮೂಲನೆ ಇದರಲ್ಲಿ ತುಂಬ ಒಳ್ಳೆಯ ಪ್ರಯತ್ನ. ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ಬರ್ತೀನಿ ನಿಮ್ಮ ವಾಟ್ಸಪ್ ಏನು ಕಳಿಸಿದಿರಿ ಅಂತ ನೋಡೋದಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕೇಳ್ತಾ ಇದ್ದೀರಾ ನಿಮ್ಮ ಪ್ರೀತಿಯ ನಮ್ಮ ಪ್ರೀತಿಯ ಕನ್ನಡ ಕಾಮನ ಬಿಲ್ಲು. ಹೌದು, ನಮ್ಮ ಇಷ್ಟದ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಮಾಡ್ತಾ ಒಂದಿಷ್ಟು ಮಾತುಗಳನ್ನು ನೀವು ಸಂದೇಶವನ್ನು ಕಳಿಸಿದ್ದೀರಾ, ಅದನ್ನು ನಾವು ಹೇಳದೇ ಇದ್ರೆ ಹೇಗೆ, ಅವ್ರಿಗೆ ತಲುಪಿಸ್ದೇ ಇದ್ರೆ ಹೇಗೆ? ಖಂಡಿತ ನ್ಯಾಯ ಇಲ್ಲ. ಸಾವಿತ್ರಿ ಶಂಕರ್ ಗಜೇಂದ್ರಗಡದಿಂದ ಸಪ್ನ ಅವರಿಗೆ ಅವರ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಿದ್ದಾರೆ, ಹಾಗೆ ಬ್ಲೆಸ್ಸಿಂಗ್ಸ್ನ ಕೂಡ ಹೇಳ್ತಾ ಇದ್ದಾರೆ. ಐ ಹೋಪ್ ಸಪ್ನ ಕೇಳ್ತಾ ಇದ್ರೆ ಅವರಿಗೆ ರೀಚ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಜಮಖಂಡಿಯಿಂದ ವಿಶ್ವ ಇಮ್ಮಡಿಯವರು ಸಿಕ್ಕಾಪಟ್ಟೆ ಮೆಸೇಜ್ನ ಕಳಿಸಿದ್ದಾರೆ. ಥ್ಯಾಂಕ್ ಯು, ಧನ್ಯವಾದಗಳು ವಿಶ್ವ ಅವರೇ. ಗಣೇಶ್ ಕುವೈತ್ನಿಂದ ವಾಟ್ಸಪ್ ಮಾಡ್ತಾ ಇದ್ದೀರಾ, ಹೇಗಿದ್ದೀರಾ ಆಲ್ಗುಡ್ ಅಂತ ಅನ್ಕೊಳ್ತೀವಿ. ಪ್ರತಿಮಾ ಸಾನ್ವಿ ಅವರು ಹೊಸನಗರದಿಂದ ಒಂದು ವಿಷಯ ಹೇಳ್ತಾ ಇದ್ದಾರೆ. ಹೌದು, ನಾ ಹೇಳಿದ್ದೀನಿ ವಾಟ್ಸಪ್ ಮಾಡಿ ಅಂತ. ಮೂಕ ಪ್ರಾಣಿಗಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಟ್ಟು ಅವಕ್ಕೆ ಏನಾದರೂ ಆ ಥರದ ಹೆಲ್ತ್ ಸಮ್ ಇನ್ ದ ಸೆನ್ಸ್ ಆಗುತ್ತಲ್ಲ ಪ್ರಾಣಿಗಳಿಗೂ ಕೂಡ, ರೆಕ್ಕೆ ಮುರಿದು ಕಾಲು ಅದೆಲ್ಲ ಈಗೆಲ್ಲ ತುಂಬ ಕಾನ್ಶಿಯಸ್ಸು ಜನಕ್ಕೆ, ಆ ಥರ ಸೇವೆ ತುಂಬ ಜನ ಮಾಡ್ತಾರೆ. ಅಂಥದ್ದೊಂದು ಗ್ರೂಪು ನಮ್ಮ ಊರಲ್ಲಿದೆ, ಹೊಸನಗರ ಸಾಗರದ ಹತ್ರ ಅಲ್ವಾ. ಪ್ರತಿಮಾ, ಗುಡ್, ಕೇಳಿ ಒಂದು ಸಮಾಧಾನ ಆಯಿತು, ಒಂದು ಖುಷಿನೂ ಕೂಡ ಆಯಿತು. ಹಾಗೆ ಉಷಾ ಶ್ರೀನಿವಾಸ ಅಂಜನಾ ನಗರದಿಂದ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಇವತ್ತಿನ ಟಾಪಿಕ್ ನಮಗೆ ಒಂಥರ ಏನು ಸಮಾಧಾನ ಖುಷಿ ಅನಿಸುತ್ತೆ ಕೇಳೋಕ್ಕೆ ಅಂತ. ಹಾಗೆಯೇ ನೋಡಿ, ಪಾಶ್ಚಾತ್ಯ ದೇಶಗಳಲ್ಲಿ ಒಂದಿಷ್ಟು ಈ 10th ಆದ ಮೇಲೆ ಇದು ನಾನು ಫೀಲ್ ಮಾಡಿದ್ದು. ಯು ಎಸ್ಗೆ ಹೋದಾಗ ಕೇಳಿದೆ ನಾನು ಏನಿವತ್ತು ಸ್ಕೂಲಲ್ಲಿ ಸ್ಪೆಷಲ್ಲು ಅಂತ ಅಕ್ಕನ ಮಗಳಿಗೆ. ಅಲ್ಲಿ ನೋಡಿ, ಹಾಸ್ಪಿಟಲಲ್ಲಿ ಒಂದು ವಾರ ಅವರಿಗೆ ಟ್ರೈನಿಂಗ್ ಅಂತೆ. ಮಕ್ಕಳಿಗೆ ನಿಮ್ಗೇನು ಗೊತ್ತಿರುತ್ತೆ ಆ ಕೆಲಸದ ಬಗ್ಗೆ ಒಂಚೂರು ಅವರು ಹೇಳ್ಕೊಡ್ತಾರೆ. ಅಂದರೆ ಇದೀಗ ಹೇಳೋದಲ್ಲ ಉಗುರು ಕಟ್ ಮಾಡೋದು ಈ ಥರದ್ದೆಲ್ಲ ಅಂತ, ಬೆಡ್ ಮಾಡೋದು ಅಂತ ಹೇಳ್ತೀವಲ್ಲ ಅದೆಲ್ಲ, ಆ ಥರದ ಒಂದು ಕ್ಲಾಸು ಅವ್ರು ಕಂಪಲ್ಸರಿ ಅಟೆಂಡ್ ಮಾಡಲೇಬೇಕಂತೆ ಹಾಸ್ಪಿಟಲಲ್ಲಿ. ಎಷ್ಟು ಒಂಥರ ಇನ್ಫಾರ್ಮೇಟಿವ್ ಅಲ್ವಾ, ನಿಜವಾಗ್ಲೂ ಅಲ್ಲಿ ಸನ್ನಿವೇಶ ಏನಾಗುತ್ತೆ ಹೇಗಿರುತ್ತೆ ಅನ್ನೋದು ಮಕ್ಕಳಿಗೆ ಆವಾಗಲೇ ಗೊತ್ತಾಗುತ್ತೆ, ಅವ್ರಿಗೆ ಒಂದು ಸೇವಾ ಮನೋಭಾವ ಬರುತ್ತೆ ಅನ್ನೋದು ಆ ಸಬ್ಜೆಕ್ಟ್ನ ಉದ್ದೇಶ ಅಂತೆ. ನೋಡಿ, ಪ್ರಾಕ್ಟಿಕಲ್ ಅಂತ ಹೇಳ್ತೀವಿ, ಇಂಥದ್ದೆಲ್ಲ ಸಬ್ಜೆಕ್ಟ್ನ ಇಂಟ್ರೊಡ್ಯೂಸ್ ಮಾಡಬೇಕು, ರಿಯಲಿ ಒಂಥರ ಯೂಸ್ಫುಲ್ ಅಂತ ಹೇಳುತ್ತೆ. ಇನ್ನು ಹೇಳ್ಬೋದು, ಇನ್ನು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಹಳೆಯ ಅಂದರೆ ತೀರ ಹಳೆಯದಲ್ಲ, ಹಾಕಲಿಕ್ಕೆ ಯೋಗ್ಯವಾದಂಥ ಒಂದಿಷ್ಟು ಬಟ್ಟೆಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಮತ್ತೆ ಮರುಬಳಕೆ ಮಾಡಿ ಕೊಡೋದಕ್ಕೆ ಸಾಕಷ್ಟು ಸಂಸ್ಥೆಗಳು ಹುಟ್ಟಿದೆ. ಇವೆಲ್ಲವೂ ಕೂಡ ವಾಲಂಟರಿ, ಯಾಕೆಂದರೆ ಇಂಥದ್ದು ಒಂದಿಷ್ಟು ಸಂಸ್ಥೆಗಳನ್ನು ಹುಡುಕಿಕೊಂಡು ಓಡಾಡಿ ನಾನು ಮಾಡ್ತೀನಿ ಅಂತ ಹೇಳ್ಕೊಳ್ಳಲ್ಲ, ನಾನು ಕೂಡ ಅಂಥದ್ರಲ್ಲಿ ಕೈ ಜೋಡಿಸಿದ್ದೀನಿ. ನನ್ನ ಬಿಡುವಿನ ಸಮಯದಲ್ಲಿ ಅವರು ನನಗೆ ವಾಟ್ಸಪ್ ಮಾಡಿದಾಗ ಅಥವಾ ಅವರ ಸಮಯದ ಶೆಡ್ಯೂಲ್ನ ಟೈಮ್ ಟೇಬಲ್ನ ಹಾಕಿದಾಗ ಖಂಡಿತ ಹೋಗಿ ನಾನು ಅಟೆಂಡ್ ಮಾಡ್ತೀನಿ. ಸೊ ಅಂತಹ ಒಂದಿಷ್ಟು ಸಂಸ್ಥೆಗಳು ಉಪಯೋಗ ಆಗುವಂತಹ ಓದುವ ಹುಡುಗರಿಗೆ ಅಥವಾ ಆಶ್ರಮಗಳಿಗೆ ಹೋಗಿ ಈ ಬಟ್ಟೆಗಳನ್ನು ಯೂಸ್ಫುಲ್ ಕಂಡೀಷನಲ್ಲಿರುವಂಥ ಬಟ್ಟೆಗಳನ್ನು ಕೊಡುವಂಥದ್ದು ಹೊಟ್ಕೊಂಡಿದೆ ಇತ್ತೀಚಿನ ದಿನಗಳಲ್ಲಿ. ಎಷ್ಟು ಇವೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಹೌದು ಮಾಡಬೇಕು ಸಮಾಜದಲ್ಲಿ, ಎಷ್ಟೊಂದು ನೀಡ್ಫುಲ್ ಥಿಂಗ್ಸ್ ಇರುತ್ತೆ, ಅವಶ್ಯಕತೆ ಇರುವ ಎಷ್ಟೊಂದು ಸರ್ವಿಸ್ಗಳು ಇವತ್ತು ಬೇಕಾಗಿದೆ ಅಂತ. ಈ ನಿಟ್ಟಿನಲ್ಲಿ ನಾನು ಮಾತಾಡ್ಸೋದಕ್ಕೆ ಇನ್ನೊಬ್ಬರನ್ನ ಟ್ರೈ ಮಾಡಿದೆ, ಅವರು ಬ್ಯುಸಿ ಇದ್ರು ಸಿಕ್ಕಲಿಲ್ಲ. ಆದರೆ ಅದೇನು ಅಂತ ನಿಮಗೆ ಹೇಳ್ತೀನಿ, ಒಂದು ಪುಟ್ಟ ಬ್ರೇಕ್ ತೊಗೊಳ್ಳಲ್ಲ, ಹಾಡು ಕೇಳಿಸಿ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನೀವು ವಾಟ್ಸಪ್ ಮಾಡಿರಲ್ಲ ಆರಾಮಾಗಿ, ಏನು ಅಂತ ಹೌದು ಶ್ರೀ ಹಿಂಗಿತ್ತು, ವಿಜಯಶ್ರೀ ಹೀಗಿದೆ, ಹಾಗಿದೆ, ನಮ್ಮೂರಲ್ಲಿತ್ತು ಅಂತ ನಾನು ಕೇಳ್ತೀನಿ. ನಿಮಗೆ ಗೊತ್ತಾಯಿದೆಯಲ್ಲ ನಂಬರ್ ಯಾವುದು ಅಂತ, ಬನ್ನಿ ಹಾಡಿಗೆ ವಾಪಸ್ ಹೋಗೋಣ.

ಕಾಟೇರಿ ಚಿತ್ರದ ಹಾಡನ್ನು ನೀವು ಕೇಳ್ತಾ ಇದ್ರಿ. ಸ್ಟುಡಿಯೋದಲ್ಲಿ ಟೈಮ್ ಬಹಳ ಬೇಗ ಓಡುತ್ತೆ, ಅದು ನಂಗೆ ಬೇಜಾರಿದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಕಾಲನ್ನು ನಾವು ನೀವು ಯಾರಾದರೂ ಹಿಡಿಯೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಭಾಳಷ್ಟು ಜನ ವಾಟ್ಸಪ್ ಮೆಸೇಜ್ನ ಮಾಡಿದಿರಿ. ನಾಗೇಂದ್ರ ಅವರು ಎಲ್ಲರಿ ಹೋಗಿದ್ರಿ, ಪ್ರೋಗ್ರಾಮ್ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಈವಾಗ ಮೆಸೇಜ್ ಮಾಡಿದರೆ ಏನಿವೆ, ಖುಷಿ ಆಯಿತು ನೀವು ಮೆಸೇಜ್ ಮಾಡಿದ್ದು, ಕುಣಿಗಳಿಂದ ಮಾಡಿದ್ದೀರ. ಹಾಗೆಯೇ ನಾನು ನಿಮಗೆ ಹೇಳ್ತಾ ಇದ್ದೆ, ವೈಂಡ್ ಅಪ್ ಮಾಡೋದಕ್ಕಿಂತ ಮೊದಲು ಇನ್ನೊಂದು ಸಂಗತಿಯನ್ನು, ಮನುಷ್ಯರು ಆಯಿತು ಪ್ರಾಣಿಗಳಿಗೂ ಕೂಡ ಎಷ್ಟೊಂದು ಕೇರು, ಪ್ರೀತಿ, ಹಂಬಲ್ನೆಸ್ ಎಲ್ಲ ತೋರಿಸಿ ನಮ್ಮ ಸಮಾಜವನ್ನು ಸುಂದರವಾಗಿ ಇಡುವಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾರೆ. ಅದರಲ್ಲಿ ಒಬ್ಬರು ಹರೀಶ್ ಅನ್ನೋರು, ಹಿರಿಯೂರಿನ ಹತ್ರ ಗಣನಾಯಕನ ಹಳ್ಳಿಯಲ್ಲಿ ಸುಮಾರು 60-70 ಹೆಚ್ಚು ವಯಸ್ಸಾದ ಗೋವುಗಳನ್ನು, ಎತ್ತು ಕರುಗಳನ್ನು ಇಟ್ಕೊಂಡು, ಅಂದರೆ ಆ ಥರ ಗೋವುಗಳನ್ನು ಇಟ್ಕೊಂಡು ಅದನ್ನು ಸಾಕ್ತಾ ಇದ್ದಾರೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಯಾರೋ ಗೊತ್ತಿದ್ದೋ ಗೊತ್ತಿಲ್ಲೋ ಅಥವಾ ಬಿಡಬೇಕು ಅಂತಲೂ ಬಿಟ್ಟಿರ್ತಾರೆ ವಯಸ್ಸಾದ ಮೇಲೆ, ಅದು ಬೇಡ. ಆದರೆ ಅದನ್ನು ತಂದು ಸಾಕಿ ಅದರ ಕೇರ್ನ ತಗೊಂಡು ಅದಕ್ಕೆ ಟೈಮ್ ಟು ಟೈಮು ಮೆಡಿಕಲ್ ಟ್ರೀಟ್ಮೆಂಟ್ಗಳನ್ನು ಕೊಡಿಸಿ ಆಹಾರನ ಕೊಟ್ಟು ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಅವರು ಆ ಗೋಶಾಲೆಯ ಟೂರ್ ಕೂಡ ಕೊಡ್ತಾರೆ, ಬಂದವರಿಗೆ ಪರಿಚಯ ಮಾಡಿಸ್ತಾರೆ, ಏನೇನು ಸಾಧ್ಯತೆಗಳಿದೆ, ಏನೇನು ಹೇಗಿರುತ್ತೆ ಅನ್ನೋಂಥದ್ದು. ಇದಂತೂ ವಂಡರ್ಫುಲ್ ಪ್ರಯತ್ನ, ಹ್ಯಾಟ್ಸ್ ಅಪ್ ಟು ಹಿಮ್ ಅಂತ ಹೇಳಬಹುದು. ಅವರು ಕೂಡ ಹೇಳಿದ್ದಾರೆ, ಖಂಡಿತ ನೀವು ನಮ್ಮ ನಂಬರ್ನ ಕೊಡಬಹುದು, ಆ ಥರದ ಒಂದು ಟೂರ್ ಮಾಡಬೇಕು ಅಂತ ಬಂದರೆ ಅವರು ಬರಬಹುದು ಅಂತ. ಇದಿರೋದು ಹಿರಿಯೂರ ಹತ್ರ, ಚಿತ್ರದುರ್ಗ ಇದೆಯಲ್ಲ ಹಿರಿಯೂರ ಹತ್ರ, ಒಂದು ಪ್ರತಿಷ್ಠಾನವನ್ನು ಮಾಡಿಕೊಂಡು ಅವರು ಈ ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ. 9979159999 ಈ ಸಂಖ್ಯೆ ಹರೀಶ್ ಅವರದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9972015999. ನೋಡಿ, ಪ್ರಪಂಚದಲ್ಲಿ ಎಂತಹ ಒಳ್ಳೆಯ ಜನ ನಮ್ಮ ಸುತ್ತಮುತ್ತ ಇರ್ತಾರೆ, ಗೊತ್ತು ಮಾಡಿಕೊಳ್ಳೋದು ನಮಗೆ ಸಮಯ ಇರಬೇಕು ಅಷ್ಟೇ. ಹೀಗೆ ಒಂದಿಷ್ಟು ಒಳ್ಳೆಯ ಪ್ರಯತ್ನಗಳನ್ನು ನಾವು ನೀವು ಮಾಡ್ತಾ ಇರೋಣ ಅಂತ ಹೇಳ್ತಾ, ನಿಮ್ಮ ಕೇರ್ನ ನೀವು ತುಂಬ ಚೆನ್ನಾಗಿ ತಗೊಳ್ಳಿ, ಮತ್ತೆ ಸಿಗ್ತೀನಿ. ಇದೇ ನಮ್ಮ ನಿಮ್ಮ ಪ್ರೀತಿಯ ನವಿಲುಗರಿ ಕಾರ್ಯಕ್ರಮದಲ್ಲಿ 101.3 MHz ನಲ್ಲಿ. ಟಾಟಾ, ಬಬಾಯ್, ಸಿ ಯು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹಾಯ್, ಹಲೋ, ನಮಸ್ಕಾರ. ಮಧ್ಯಾಹ್ನ 1 ಗಂಟೆ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇನ್ ಗೊತ್ತಾ, ಮಕ್ಕಳಿರ್ಲಿ ದೊಡ್ಡವರಿರ್ಲಿ, ಕೆಲವೊಮ್ಮೆ ಮನೆ ಊಟ ಮಾಡಿ ಮಾಡಿ ಬೇಜಾರಾಗೋಗಿರುತ್ತೆ. ಪಿಜ್ಜಾ, ಪಾಸ್ತಾ, ಬರ್ಗರು, ಟ್ಯಾಕೋ ಅಂತ ಏನೇನೋ ತಿನ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಹೊರಗಿನ ರುಚಿಗಳನ್ನಂತೂ ಸವಿಬೇಕು ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ. ಆದ್ರೆ ಪ್ರತಿ ಸರಿ ಹೊರಗಿನಿಂದ ತರಿಸ್ಕೊಳಕ್ಕೆ ಆಗಲ್ವಲ್ಲ. ಹಂಗಾಗಿ ನಮ್ಮೊಬ್ರು ಕೇಳುಗರು ನಾನೊಂದಿವತ್ತು ಒಳ್ಳೆ ಮಕ್ಕಳಿಗೂ ಇಷ್ಟ ಆಗುವ ರೆಸಿಪಿನ ಹೇಳ್ತೀನಿ ಅಂತ ಹೇಳಿ ನಮಗೆ ಕರೆ ಮಾಡಿದ್ದಾರೆ. ಯಾರು ಮಾತಾಡ್ತಾ ಇದ್ದಾರೆ ಅಂತ ಮಾತಾಡ್ಸೋಣ. ನಮಸ್ಕಾರ.
3: ನಮಸ್ಕಾರ.
2: ತಮ್ಮ ಹೆಸರು?
3: ನನ್ನ ಹೆಸರು ಅಮೃತ ಅಂತ.
2: ಓಕೆ. ಅಮೃತ ಅವರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಬಹಳ ಸಂತೋಷ ಅಮೃತ ಅವರೇ. ಕರೆ ಮಾಡಿದಾಗ ಹೇಳ್ತಿದ್ರಿ ನೀವು ಇವತ್ತು ಏನೋ ಒಂದು ಸ್ಪೆಷಲ್ ಡಿಶ್, ಅಂದ್ರೆ ಹೊರಗಡೆ ತಿನ್ನಂತಹ ಡಿಶ್ ಹೇಳ್ಕೊಡ್ತೀನಿ ಅಂತ. ಯಾವ ಡಿಶ್ ನ ಹೇಳ್ತಾ ಇದ್ದೀರಾ ನಮ್ಗೆ?
3: ಇದು ಹೆಲ್ತಿ ಅಂಡ್ ಟೇಸ್ಟಿ ಟಾಕೋ ಬೆಲ್ ಅಂತ.
2: ಟಾಕೋ ಬೆಲ್ ಅಂತನಾ? ಓಕೆ. ಇದು ಇಂಡಿಯನ್ ಫುಡ್ ಅಲ್ಲ ಅಲ್ವಾ? ಓಕೆ. ಮೆಕ್ಸಿಕನ್ನೋ ಇಟಾಲಿಯನ್ನೋ ಇರ್ಬೇಕು ಅಲ್ವಾ? ಮಕ್ಕಳಿಗೆ ಇಷ್ಟ ಆಗಂತದ್ದು
3: ತುಂಬಾ ಇಷ್ಟ ಹೆಲ್ತಿಯಾಗೂ ಇರುತ್ತೆ, ಟೇಸ್ಟಿ ಆಗಿರುತ್ತೆ, ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಕಳು. ಅವ್ರಿಗೆ ಲಂಚ್ ಬಾಕ್ಸ್ ಗೆಲ್ಲ ಹಾಕೊಡ್ಬಹುದು.
2: ಸೂಪರ್ ಸೂಪರ್. ಓಕೆ, ಹೇಳ್ಬೋದಾ ಹಂಗಾದ್ರೆ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ?
3: ಖಂಡಿತ ಖಂಡಿತ. ಫಸ್ಟ್ ಹಿಂದಿನ ದಿವಸ ರಾಜ್ಮಾನ ನೆನ್ಸಿಟ್ಕೋಬೇಕು.
2: ಓಕೆ.
3: ಆಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಫಸ್ಟ್ ಚಪಾತಿ ಹಿಟ್ಟನ್ನ ಕಲ್ಸಿಟ್ಕೋಬೇಕು. ಆಮೇಲೆ ನೆನ್ಸಿಟ್ಟಿರೋ ರಾಜ್ಮಾನ ಚೆನ್ನಾಗಿ ಬೇಯಿಸ್ಕೋಬೇಕು. ಆಮೇಲೆ ಚಪಾತಿನ ಫುಲ್ಕಾ ತರ ಮಾಡ್ಕೋಬೇಕು.
2: ಮಾಡ್ಕೋಬೇಕು. ಆಯ್ತು.
3: ಆಮೇಲೆ ಫಿಲ್ಲಿಂಗ್ಗೆ ಬೇಯಿಸಿಟ್ಟಿರೋ ರಾಜ್ಮಾನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದರೊಟ್ಟಿಗೆ ಪನ್ನೀರ್ನು ಕೂಡ ಸ್ಮ್ಯಾಶ್ ಮಾಡ್ಕೋಬೇಕು.
2: ರಾಜ್ಮಾ ಮತ್ತೆ ಪನ್ನೀರ್ನ ಸ್ಮ್ಯಾಶ್ ಮಾಡ್ಬೇಕು.
3: ಹೌದು, ರಾಜ್ಮಾ ಮತ್ತೆ ಪನ್ನೀರ್ ಎರಡು ಸ್ಮ್ಯಾಶ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಧನಿಯಾ ಪೌಡ್ರು, ಜೀರಿಗೆ ಪೌಡ್ರು, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಸಾಲ್ಟ್, ಖಾರ ಬೇಕಾದವರು ಬೇಕಾದ್ರೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಚೆನ್ನಾಗಿ ಕಟ್ ಮಾಡಿ ಬೇಕಾದ್ರೆ ಹಾಕಬಹುದು.
2: ಸರಿ.
3: ಆಮೇಲೆ ಎಲ್ಲ ಚೆನ್ನಾಗಿ ಕಲ್ಸ್ಕೋಬೇಕು. ಕಲ್ಸ್ಕೊಂಡು ಉಂಡೆ ಕಟ್ಕೋಬೇಕು ಅದನ್ನ. ಆಮೇಲೆ ಆ ಉಂಡೆನ ತವ ಮೇಲೆ ಇಡ್ಬೇಕು.
2: ಉಂಡೆನ ತವ ಮೇಲೆ ಇಡ್ಬೇಕಾ?
3: ಉಂಡೆನ ತವ ಮೇಲೆ ಇಡ್ಬೇಕು. ಆದ್ಮೇಲೆ ಅದ್ರ ಮೇಲೆ ಮಾಡಿಟ್ಟಿರೋ ಫುಲ್ಕಾ ಇರತ್ತಲ್ಲ, ಫುಲ್ಕಾನ ಬಂದ್ಬಿಟ್ಟು ತಟ್ಟೆ ತವ ಮೇಲೆ ಇಡ್ಬೇಕು. ಉಂಡೆ ಕಟ್ಟಿದ್ರೆ ಉಂಡೆ ಮೇಲೆ
2: ಚಪಾತಿ ಇಡ್ಬೇಕು.
3: ಆಯ್ತಾ? ಅದಾದ್ಮೇಲೆ ಒಂದು ರೌಂಡ್ ತಟ್ಟೆ ಇಲ್ಲ ಅಂದ್ರೆ ಪ್ರೆಸ್ಸರ್ದು ತಗೊಂಡು ಅದ್ರ ಮೇಲೆ ಪ್ರೆಸ್ ಮಾಡ್ಬೇಕು.
2: ಸರಿ.
3: ಆಯ್ತಾ? ಆಮೇಲೆ ಅದನ್ನ ಚೆನ್ನಾಗಿ ಬೇಯಿಸ್ಬೇಕು. ಸ್ವಲ್ಪ ಎಣ್ಣೆನೋ ಇಲ್ಲ ತುಪ್ಪ ಹಾಕಿ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಬೇಕು. ಆಮೇಲೆ ನೀವು ಡ್ರೆಸ್ಸಿಂಗ್ಗೆ ಬೇಕಾದ್ರೆ ಗಟ್ಟಿ ಮೊಸರು, ಗಟ್ಟಿ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಅದನ್ನ ಬೀಟ್ ಮಾಡ್ಕೋದ್ಮೇಲೆ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿದಂತ ಈರುಳ್ಳಿ ಮತ್ತೆ ಕ್ಯುಕುಂಬರು ಮತ್ತೆ ಕ್ಯಾರೆಟ್ ಮತ್ತೆ ಉಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಈ ಮಾಡಿಟ್ಟ ಟಾಕೋ ಬೆಲ್ ಇರುತ್ತಲ್ಲ ಅದ್ರ ಒಳಗಡೆ ನೀವು ಸಲಾಡ್ ಡ್ರೆಸ್ಸಿಂಗ್ ಮಾಡಿರ್ತಲ್ಲ ಅದನ್ನ ಹಾಕೊಂಡು ಸೊ ಸರ್ವ್ ಮಾಡಿದ್ರೆ ಸೊ ಹೆಲ್ತಿ ಅಂಡ್ ಟೇಸ್ಟಿ ಟಾಕೋ ಬೆಲ್ ರೆಡಿ.
2: ಓಹೋ, ಹಂಗೆ. ಸರಿ ಸರಿ. ಇದಕ್ಕೆ ಸಾಸ್ ಎಲ್ಲ ಹಾಕೊಂಡು ತಿಂದ್ರೆ ಇನ್ನೂ ರುಚಿಯಾಗಿರುತ್ತೆ ಅಂತೀರಾ?
3: ಹಾಕೋಬಹುದು. ಮಕ್ಕಳಿಗೆ ಬೇಕಾದ್ರೆ ಅವರು ಈರುಳ್ಳಿ ಸೌತೆಕಾಯಿ ಅಂತದ್ದೆಲ್ಲ ಇಷ್ಟಪಡಲ್ಲ ಅಂದ್ರೆ ಬೇಕಾದ್ರೆ ಅವ್ರಿಗೆ ಟೊಮೆಟೊ ಸಾಸ್ ಕೂಡ ಬೇಕಾದ್ರೆ ಹಾಕೊಳ್ಬಹುದು.
2: ಓಹೋ, ಸರಿ ಸರಿ ಸರಿ. ತುಂಬಾ ಅದ್ಭುತವಾದ, ಇವತ್ತು ಮಕ್ಕಳಿಗೆ ಇಷ್ಟ ಆಗುವಂತದ್ದು. ಸಮಟೈಮ್ಸ್ ನಮಗೂ ಕೂಡ ಮನೆ ಊಟನೇ ಬೇಜಾರಾಗಿ ಹೊರಗಡೆ ತಿನ್ಬೇಕು ಅಂದ್ರೆ ಟ್ಯಾಕೋ ಬೆಲ್ ಅಂತ. ಇದು ಯೂಶಲಿ ಹೊರಗಡೆ ಹೋದ್ರೆ 300-400 ರೂಪಾಯಿ ಇರುತ್ತೇನೋ, ನಾವೇ ಮನೇಲಿ ಹೇಗೆ ಈಸಿಯಾಗಿ ಮಾಡ್ಕೋಬಹುದು ಅಂತ ಹೇಳ್ತಿದ್ದೀರಾ.
3: ತುಂಬಾನೇ ಈಸಿ, ತುಂಬಾನೇ ಟೇಸ್ಟ್ ಇರುತ್ತೆ. ಆಮೇಲೆ ಈ ರಾಜ್ಮಾ ಬದಲು ಬೇಕಾದ್ರೆ ಈ ಕಡ್ಲೆಕಾಳು ಉಸ್ಲಿ ಮಾಡ್ತಾರಲ್ಲ, ಆ ಕಡ್ಲೆಕಾಳು ಬೇಕಾದ್ರೆ ಉಪಯೋಗಿಸ್ಕೋಬಹುದು.
2: ಓಹೋ, ಬಹಳ ಹೆಲ್ದಿ ಅಂತೀರಾ, ಪ್ರೋಟೀನ್ ಇರುತ್ತೆ.
3: ಹೌದು, ಬಹಳ ಹೆಲ್ದಿ, ಬಹಳ ಪ್ರೋಟೀನ್. ಮಕ್ಕಳಿಗೂ ಕೂಡ ಕ್ಯಾರರ್ಗೆ ಹಾಕೊಳಕ್ಕೆ ಈಗಿನ ಕಾಲದಲ್ಲಿ ಸುಮ್ನೆ ಟೈಮ್ ಇಲ್ಲ ಅಂದ್ಬಿಟ್ಟು ಬಿಸ್ಕೆಟ್ಸ್ ಅದು ಇದು ಹಾಕೊಟ್ಬಿಡ್ತಾರೆ. ಸೊ ಟೈಮ್ ಮಾಡ್ಕೊಂಡು ಮಕ್ಳಿಗೆ ಇಂಥದ್ದೆಲ್ಲ ಮಾಡ್ಕೊಟ್ರೆ ಅವ್ರು ಹೆಲ್ದಿ ಆಗಿರತ್ತೆ, ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಕಾಳುಗಳು ಹಂಗೆ ಕೊಟ್ರೆ ತಿನ್ನಲ್ಲ ಅವ್ರುಗಳು, ಮ್ಯಾಶ್ ಮಾಡಿ ಕೊಟ್ರೆ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ, ತಿಂತಾರೆ, ಎಂಜಾಯ್ ಮಾಡ್ತಾರೆ. ಸಾಯಂಕಾಲ ಸ್ನಾಕ್ಸ್ ಬೇಕಾದ್ರೆ ಮಾಡ್ಕೊಡ್ಬೋದು.
2: ಹೌದು ಹೌದು,
3: ಆ ತರನು ಓಕೆ.
2: ಹೌದು, ತುಂಬಾ ಧನ್ಯವಾದ, ತುಂಬಾ ಚೆನ್ನಾಗಿ ವಿವರಿಸಿದೀರಾ ಅಮೃತ ಅವ್ರೆ. ಎಸ್ಪೆಷಲಿ ಚಿಕ್ಕ ಮಕ್ಕಳು ಮತ್ತೆ ಏನಾದ್ರೂ ಬಾಯಿ ಕೆಟ್ಟೋದಾಗಿ ತಿನ್ಬೇಕು ಅನ್ಸುತ್ತೆ, ಹಾಗಾಗಿ ಕೆಲವೊಮ್ಮೆ ಈ ಹೊರಗಿನ ರುಚಿಯನ್ನ ನಾವೇ ನಮ್ಮ ಅಡುಗೆ ಮನೆಯಲ್ಲಿ ಆರೋಗ್ಯಕರವಾಗಿ ಹೇಗೆ ಮಾಡ್ಕೊಳ್ಬೇಕು, ಹೇಗೆ ಹೊಸ ಹೊಸ ರೆಸಿಪಿಗಳನ್ನ ಪ್ರಯತ್ನಿಸಬೇಕು ಅಂತ ನಮ್ಗೆ ಕರೆಯಲ್ಲಿ ಕೈ ರುಚಿ ಮೂಲಕ ಹೇಳಿದೀರಾ. ಧನ್ಯವಾದಗಳು.
3: ಥ್ಯಾಂಕ್ ಯು
2: ಕಾಲ್ ಮಾಡಿದ್ದಕ್ಕೆ, ಧನ್ಯವಾದಗಳು. ಸ್ನೇಹಿತರೆ, ಇಂದಿನ ಕರೆಯಲ್ಲಿ ಕೈ ರುಚಿ ಇಲ್ಲಿಗೆ ಮುಗಿಯುತ್ತೆ. ಸೊ ನಿಮ್ಮನೆಯಲ್ಲೂ ಇಂತಹದ್ದೇ ಏನಾದರೂ ವಿಶೇಷ ರೆಸಿಪಿ ಇದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳೋದನ್ನು ಖಂಡಿತ ಮರಿಬೇಡಿ. ಮತ್ತದು ಹೊಸ ರುಚಿ ಹೊಸ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯಾಪಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್, ಸತತ 5ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ: ಪ್ರಶ್ನೆಪತ್ರಿಕೆ ಸೋರಿಕೆ ಘಟನೆ ನಡೆದ ಬಳಿಕ ಕಳೆದ 2.5 ತಿಂಗಳಲ್ಲಿ ಸರ್ಕಾರ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕಳೆದ ರಾತ್ರಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಿ, ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷ ವ್ಯರ್ಥವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದ್ದು, ಪರೀಕ್ಷೆಗಳಲ್ಲಿ ತ್ವರಿತವಾಗಿ ನಡೆಸುತ್ತಿರುವುದು ಅಗತ್ಯವಾಗಿತ್ತು ಎಂದು ಹೇಳಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಸಣ್ಣ ವಿಷಯವಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರಿಗೆ ಇದು ಅತ್ಯಂತ ನೋವುಂಟು ಮಾಡಿದೆ ಎಂದು ಅವರು ತಿಳಿಸಿದ್ದಾರೆ. ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಒಳಗೊಂಡಿರುವ ಕರಡು ಪ್ರಸ್ತಾವನೆ ಕುರಿತು ಇಂದು ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಸಲಹೆಗಳನ್ನು ಪಡೆದ ಬಳಿಕ ಇದಕ್ಕೆ ಅಂತಿಮ ರೂಪ ನೀಡಲಾಗುವುದು ಎಂದರು. ಸೋಮವಾರದಿಂದ ಸಂಸತ್ತಿನ 2ನೇ ವಾರದ ಕಲಾಪ ಆರಂಭವಾಗಲಿದ್ದು, ಈ ಮಸೂದೆಯನ್ನು ಆದಷ್ಟು ಬೇಗ ಸಂಸತ್ತಿನಲ್ಲಿ ಅಂಗೀಕರಿಸಲು ಸರ್ಕಾರ ಎಲ್ಲಾ ಪ್ರಯತ್ನಗಳನ್ನು ಮಾಡಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿರುವುದು ವಿದ್ಯಾರ್ಥಿಗಳ ಹಿತಾಸಕ್ತಿ ರಕ್ಷಿಸುವಲ್ಲಿ ಸರ್ಕಾರದ ದೃಢ ಬದ್ದತೆಯ ಮೇಲಿನ ಅವರ ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತದೆ ಎಂದು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಸಿಂಧಿಯಾ ಅವರು ಪ್ರಶ್ನೆಪತ್ರಿಕೆ ಸೋರಿಕೆ ವಿರುದ್ದ ನಿರ್ಣಾಯಕ ಕ್ರಮ ಕೈಗೊಳ್ಳುವ ಮತ್ತು ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಬಲಪಡಿಸುವ ಸಂಕಲ್ಪವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಿರಂತರವಾಗಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳಿಂದಾಗಿ ತ್ವರಿತ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಘೋಷಣೆಯು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿನ ಮಹತ್ವದ ಮೈಲಿಗಲ್ಲಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪುರಿ ಅವರು ಈ ಕ್ರಮವು ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಖಚಿತಪಡಿಸುವುದಲ್ಲದೆ ಇಂತಹ ಅಪರಾಧಗಳಿಗೆ ಬಲವಾದ ತಡೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈ ತ್ವರಿತ ನ್ಯಾಯಾಲಯಗಳು ಇಂತಹ ಸಮಸ್ಯೆಯಿಂದ ಬಾಧಿತರಾದ ಯುವ ವಿದ್ಯಾರ್ಥಿಗಳಿಗೆ ಶೀಘ್ರ ನ್ಯಾಯ ದೊರಕಿಸಿಕೊಡಲಿವೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ, ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಚರ್ಚೆ ಸೇರಿದಂತೆ ವಿವಿಧ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಂಸತ್ತಿನ ಉಭಯ ಸದನಗಳಲ್ಲಿ ವಿವಿಧ ವಿರೋಧ ಪಕ್ಷಗಳು ಗದ್ದಲ ಮುಂದುವರೆಸಿದ ಹಿನ್ನೆಲೆ ಸತತ 5ನೇ ದಿನವೂ ಕಲಾಪಗಳಿಗೆ ಅಡ್ಡಿಯಾಗಿದೆ. ಲೋಕಸಭೆ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಲಾಗಿದ್ದು, ರಾಜ್ಯಸಭೆಯ ಕಲಾಪ ಸದ್ಯಕ್ಕೆ ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ ಸಭೆ ಸಮಾವೇಶಗೊಂಡಾಗ ಕಾರ್ಗಿಲ್ ಯುದ್ದದ ವೇಳೆ ಹುತಾತ್ಮರಾದ ಭಾರತೀಯ ಸೇನೆಯ ಯೋಧರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಬಳಿಕ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಯತ್ನಿಸಿದರು. ಈ ವೇಳೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಘೋಷಣೆ ಕೂಗಲಾರಂಭಿಸಿದರು. ಸಭಾಧ್ಯಕ್ಷರ ಮನವಿಯ ನಂತರವೂ ಗದ್ದಲ ನಿಲ್ಲದ ಕಾರಣ ಕಲಾಪವನ್ನು ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಲಾಯಿತು. 12 ಗಂಟೆಗೆ ಕಲಾಪ ಪುನರಾರಂಭಗೊಂಡಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಚರ್ಚೆ ನಡೆಸಲು ಸಿದ್ದವಿದ್ದು ಅವಕಾಶ ಕಲ್ಪಿಸಿಕೊಡಲು ವಿನಂತಿಸಿದರು. ಆದರೆ ಪ್ರತಿಪಕ್ಷಗಳ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಪೀಠಾಸೀನಾಧಿಕಾರಿಯಾದ ಜಗದಾಂಬಿಕಾ ಪಾಲ್ ಕಲಾಪವನ್ನು ಸೋಮವಾರಕ್ಕೆ ಮುಂದೂಡಿದರು. ರಾಜ್ಯಸಭೆಯಲ್ಲೂ ಇದೇ ರೀತಿ ವಾತಾವರಣ ಕಂಡುಬಂದಿತು. ಮೊದಲಿಗೆ 12 ಗಂಟೆಯವರೆಗೆ ಮುಂದೂಡಿಕೆಯಾಗಿ ಕಲಾಪ ಪುನರಾರಂಭಗೊಂಡಾಗ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿದರು. ಇದರಿಂದಾಗಿ ಸದನದಲ್ಲಿ ಗದ್ದಲದ ವಾತಾವರಣ ನಿರ್ಮಾಣವಾಗಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲು ರಾಜ್ಯಸಭೆ ಸಭಾಧಿಪತಿ ಸಿಪಿ ರಾಧಾಕೃಷ್ಣನ್ ನಿರ್ಧರಿಸಿದರು. ಸಂಘಟಿತ ತಪ್ಪು ಮಾಹಿತಿ ಅಭಿಯಾನಗಳಲ್ಲಿ ತೊಡಗಿದ್ದ 480 ಪಾಕಿಸ್ತಾನ ಮೂಲದ ಸಾಮಾಜಿಕ ಜಾಲತಾಣ ಖಾತೆಗಳನ್ನು ಗುರುತಿಸಿ ನಿರ್ಬಂಧಿಸಲಾಗಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ. ದೆಹಲಿ ಪೊಲೀಸ್ ಉಪ ಆಯುಕ್ತ ಸುಮಿತ್ ಝಾ ಅವರು ಈ ಸಾಮಾಜಿಕ ಜಾಲತಾಣ ಖಾತೆಗಳು ವಿದ್ಯಾರ್ಥಿಗಳು ಮತ್ತು ಯುವಜನರನ್ನು ದಾರಿ ತಪ್ಪಿಸುವ ಉದ್ದೇಶದಿಂದ ವದಂತಿಗಳು ಹಾಗೂ ಸುಳ್ಳು ಮಾಹಿತಿಗಳನ್ನು ಹರಿದಾಡುತ್ತಿವೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ರೊಮಾನಿಯಾ ನಡುವೆ ವಿಜ್ಞಾನ ಮತ್ತು ತಂತ್ರಜ್ಞಾನ, ಶಿಕ್ಷಣ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಸಹಕಾರಕ್ಕಾಗಿ 3 ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ. ರೊಮಾನಿಯಾ ರಾಜಧಾನಿ ಬುಖಾರೆಸ್ಟ್ನಲ್ಲಿ ನಿನ್ನೆ ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ರೊಮಾನಿಯಾ ಅಧ್ಯಕ್ಷ ನಿಕೋಶೋ ಡಾನ್ ಅವರ ನೇತೃತ್ವದಲ್ಲಿ ನಡೆದ ನಿಯೋಗ ಮಟ್ಟದ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಮಾಡಲಾಯಿತು. ರಾಷ್ಟಪತಿಯವರು ಭಾರತ ಮತ್ತು ರೊಮಾನಿಯಾ ಕಳೆದ 7 ದಶಕಗಳಿಂದ ಪರಸ್ಪರ ನಂಬಿಕೆ, ಗೌರವ ಹಾಗೂ ಜನರ ನಡುವೆ ಬಲವಾದ ಬಾಂಧವ್ಯದ ಆಧಾರದ ಮೇಲೆ ನಿಕಟ ಮತ್ತು ದೀರ್ಘಕಾಲೀನ ಸ್ನೇಹ ಸಂಬಂಧವನ್ನು ಹೊಂದಿವೆ ಎಂದು ಹೇಳಿದ್ದಾರೆ. ಒಪ್ಪಂದಗಳಿಗೆ ಸಹಿ ಹಾಕಿದ ಬಳಿಕ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ಹೆಚ್ಚಿನ ಮಹತ್ವಾಕಾಂಕ್ಷೆಯ ಗುರಿಗಳು, ಬಲವಾದ ಸಹಕಾರ ಮತ್ತು ಭವಿಷ್ಯದ ಹಂಚಿಕೆಯ ದೃಷ್ಟಿಕೋನದೊಂದಿಗೆ ಈ ಪಾಲುದಾರಿಕೆ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ರೊಮಾನಿಯಾ ಅಧ್ಯಕ್ಷರೊಂದಿಗೆ ನಡೆದ ಮಾತುಕತೆ ಅರ್ಥಪೂರ್ಣ ಮತ್ತು ಫಲಪ್ರದವಾಗಿದ್ದು ಇತ್ತೀಚಿನ ವರ್ಷಗಳಲ್ಲಿ ಸಾಧಿಸಿರುವ ಪ್ರಗತಿಯ ಕುರಿತು ಪರಾಮರ್ಶೆ ನಡೆಸಲಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಮುಂದಿನ 3 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯವಹಾರಗಳನ್ನು ದ್ವಿಗುಣಗೊಳಿಸುವ ಗುರಿಯನ್ನು ಭಾರತ ಮತ್ತು ರೊಮಾನಿಯಾ ಹೊಂದಿದೆ ಎಂದು ಅವರು ತಿಳಿಸಿದ್ದಾರೆ. ಭಾರತ ಯುರೋಪಿಯನ್ ಒಕ್ಕೂಟದ ಮುಕ್ತ ವ್ಯಾಪಾರ ಒಪ್ಪಂದವು ಕೈಗಾರಿಕೆಗಳು ಮತ್ತು ನುರಿತ ವೃತ್ತಿಪರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಕಲ್ಪಿಸಲಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ. ಉತ್ಪಾದನೆ, ಔಷಧ, ಆರೋಗ್ಯ ಸೇವೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್, ಕೃಷಿ ಉತ್ಪಾದನೆ, ರಸಗೊಬ್ಬರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಡಿಜಿಟಲ್, ಸಾರ್ವಜನಿಕ ಮೂಲಸೌಕರ್ಯ ಹಾಗೂ ಕೃತಕ ಬುದ್ದಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಸಹಕಾರ ವಿಸ್ತರಿಸಲು ಭಾರತ ಮತ್ತು ರೊಮಾನಿಯಾ ಒಪ್ಪಿಕೊಂಡಿವೆ ಎಂದು ಅವರು ತಿಳಿಸಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಹಾಗೂ ಸ್ವತಃ ಪಾಕಿಸ್ತಾನದಲ್ಲಿ ನಡೆಯುತ್ತಿರುವ ಮಾನವ ಹಕ್ಕುಗಳ ಉಲ್ಲಂಘನೆ ಹಾಗೂ ದಮನಕಾರಿ ನೀತಿಯನ್ನು ವಿಶ್ವಸಂಸ್ಥೆ ನಿರ್ಲಕ್ಷಿಸುತ್ತಿರುವುದಕ್ಕೆ ಭಾರತ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಚರ್ಚೆಯ ವೇಳೆ ಪಾಕಿಸ್ತಾನವು ಕಾಶ್ಮೀರ ವಿಷಯವನ್ನು ಎತ್ತಿದಾಗ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್ ಪ್ರತ್ಯುತ್ತರ ನೀಡಿದರು. ವಿಶ್ವದ ಇತರೆಡೆಗಳಲ್ಲಿ ನಡೆಯುವ ಬೆಳವಣಿಗೆಗಳನ್ನು ಖಂಡಿಸುವ ವಿಶ್ವಸಂಸ್ಥೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ 8 ದಶಕಗಳಿಂದ ಮೂಲಭೂತ ಹಕ್ಕುಗಳು ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಂಘಟನಾ ಸ್ವಾತಂತ್ರ್ಯವನ್ನು ಹತೋಟಿಗೆ ತರುತ್ತಿರುವುದನ್ನು ಕಣ್ಣೆತ್ತಿಯೂ ನೋಡದಿರುವುದು ನಿರಾಶಾದಾಯಕವಾಗಿದೆ ಎಂದರು. ಕೆನಡಾದಲ್ಲಿ ನಡೆಯುತ್ತಿರುವ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಈಜಿಪ್ಟ್ನ ಹಬೀಬಾ ರಿಜ್ಕ್ ಅವರನ್ನು 11-7, 11-5, 6-11, 11-9 ಸೆಟ್ಗಳಿಂದ ಮಣಿಸಿದ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶಿಸಿದ್ದಾರೆ. ಈ ಗೆಲುವಿನೊಂದಿಗೆ ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ನಲ್ಲಿ ಸತತ 2ನೇ ಬಾರಿಗೆ ಸೆಮಿಫೈನಲ್ಸ್ ತಲುಪಿದ ಮೊದಲ ಭಾರತೀಯ ಆಟಗಾರ್ತಿ ಎಂಬ ಐತಿಹಾಸಿಕ ಸಾಧನೆಗೆ ಅನಾಹತ್ ಭಾಜನರಾಗಿದ್ದಾರೆ. ಪ್ರಶಸ್ತಿ ಗೆಲ್ಲುವ ಹೆಚ್ಚಿನ ಆಟಗಾರ್ತಿಯಾಗಿ ಹೊರಹೊಮ್ಮಿರುವ ಅವರು ಭಾರತದ ಮೊದಲ ಜೂನಿಯರ್ ವಿಶ್ವ ಚಾಂಪಿಯನ್ ಆಗುವ ಗುರಿಯೊಂದಿಗೆ ಸೆಮಿಫೈನಲ್ಸ್ನಲ್ಲಿ ಈಜಿಪ್ಟ್ನ ಬಾಬ್ ಸಮೇಹ ಅವರನ್ನು ಎದುರಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ಅಕ್ರಮ ತಡೆಗೆ ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ ಭರವಸೆ. ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಗದ್ದಲ, ಸತತ 5ನೇ ದಿನವೂ ಸಂಸತ್ತಿನ ಉಭಯ ಸದನಗಳ ಕಲಾಪಗಳಿಗೆ ಅಡ್ಡಿ. ಭಾರತ ರೊಮೇನಿಯಾ ದ್ವಿಪಕ್ಷೀಯ ವ್ಯವಹಾರ ಮುಂದಿನ 3 ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿ, ರಾಷ್ಟಪತಿ ದ್ರೌಪದಿ ಮುರ್ಮು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿನ ಮಾನವ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ವಿಶ್ವಸಂಸ್ಥೆಯ ನಿರ್ಲಕ್ಷ್ಯ ಧೋರಣೆಗೆ ಭಾರತ ಅಸಮಾಧಾನ. ವಿಶ್ವ ಜೂನಿಯರ್ ಸ್ಕ್ವಾಶ್ ಚಾಂಪಿಯನ್ಶಿಪ್ ಸತತ 2ನೇ ಬಾರಿ ಭಾರತದ ಅನಾಹತ್ ಸಿಂಗ್ ಸೆಮಿಫೈನಲ್ಸ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
3: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
4: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
3: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
4: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
3: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:23. ವಂದೇ ಮಾತರಂ. ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಭಾರತೀಯ ವಾಯುಸೇನೆಯಲ್ಲಿ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ ಪಿಆರ್. ಇವರು ಸುಮಾರು 2 ದಶಕಗಳಿಗೂ ಅಧಿಕ ಸೇವೆಯನ್ನ ಸಲ್ಲಿಸಿ ಈಗ ನಿವೃತ್ತರಾಗಿ ಬೆಂಗಳೂರಲ್ಲಿ ನೆಲೆಸಿದ್ದಾರೆ. ಇವರೊಂದಿಗೆ ಮಾತನಾಡ್ತಾ ಇವರ ಅಪಾರವಾದ ಅನುಭವ ಇದೆ. ಇವರು IPKF ನಲ್ಲಿ ಶ್ರೀಲಂಕಾದ ಏನೋ ಕಾರ್ಯಚಟುವಟಿಕೆ ನಡೀತು ಆ ಹೊತ್ತಿನಲ್ಲಿ, ನಂತರ ಅಸ್ಸಾಂ ಗಡಿಯಲ್ಲಿ, ನಾಗಾಲ್ಯಾಂಡ್ನ ಗಡಿಯಲ್ಲಿ, ಹೀಗೆ ಅನೇಕ ಭಾಗಗಳಲ್ಲಿ, ಜೊತೆಗೆ ಕಾರ್ಗಿಲ್ ವಾರ್ ಹೊತ್ತಿಗೂ ಸನ್ನದ್ಧರಾಗಿ ಇರುವಂತಹ ಒಂದು ಪಡೆಯಲ್ಲಿ ಇದ್ರು. ಹೀಗಾಗಿ ಇವರ ಅಪಾರವಾದ ಅನುಭವ ಇದೆ. ಇವರೊಂದಿಗೆ ಮಾತನಾಡ್ತಾ ಆ ಅನುಭವಗಳನ್ನ ನಾವೀಗ ಕೇಳೋಣ. ಸೂರ್ಯನಾರಾಯಣ ಪಿಆರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್ ಮೇಡಮ್.
2: ಮೂಲತಃ ನೀವು ಮೈಸೂರಿನವರು, ಅಲ್ಲಿಂದ ಬೆಂಗಳೂರಿಗೆ ಯಲಹಂಕದಲ್ಲಿರುವಂತಹ ವಾಯುನೆಲೆಯಲ್ಲೇ ನಿಮ್ಮ ಶಿಕ್ಷಣ ಆಯಿತು, ನಂತರ ನಿಮ್ಮ ಕಾರ್ಯ ಆಯಿತು, ಇಲ್ಲೇ ನಡೀತು. ಮೈಸೂರಿನಿಂದ ಬೆಂಗಳೂರಿಗೆ ಬಂದಿದ್ದು, ಅದು ವಾಯುಸೇನೆಗೆ ಸೇರ್ಬೇಕು ಅನ್ನುವಂಥದ್ದು ಹೇಗೆ ನಿಮ್ಮಲ್ಲಿ ಒಂದು ಹುಟ್ಕೊಳ್ತು, ಅಥವಾ ಅದನ್ನ ನೀರೆರೆದು ಬೆಳೆಸಿದವ್ರು ಯಾರು?
3: ನಾನು ಸುಮಾರು 10 ವರ್ಷದವನಿರ್ಬೋದು. 1971 ಬಾಂಗ್ಲಾದೇಶ ವಾರ ಆಗಿದ್ದಾಗ ಬಹುಶಃ ಒಂಥರದಲ್ಲಿ ನಿಮ್ಮ ಆಕಾಶವಾಣಿನೇ ಅದಕ್ಕೊಂಥರ ಸ್ಫೂರ್ತಿ ಅಂತ ಹೇಳಬಲ್ಲ ನಾನು. ಆವಾಗ ಬೇರೆ ಏನೋ ಮೋಡ್ ಆಫ್ ಕಮ್ಯುನಿಕೇಶನ್ ಇರಲಿಲ್ವಲ್ಲ ಆಕಾಶವಾಣಿ ಬಿಟ್ರೆ. ನಮಗೆ ಪ್ರಪಂಚದ ಏನು ಆಗೋಗಳು ಬೇಕಿದ್ರು ನಾವು ನಿಮ್ಮನ್ನೇ ಅವಲಂಬಿಸಬೇಕಾಗಿತ್ತು. ನಾವು ನಂಜನಗೂಡ ಹತ್ರ ಒಂದು ಹಳ್ಳಿ, ನಮ್ದು ಹೆಡತಲೆ ಅಂತ ಹೇಳಿ, ಆ ಹಳ್ಳಿನಲ್ಲಿ ಗ್ರಾಮ ಪಂಚಾಯತಿ ಮುಂದೆ ರೇಡಿಯೋಗಳನ್ನ ಹಾಕ್ತಾ ಇದ್ರು. ಅವಾಗ ಅಕ್ಕಪಕ್ಕದ ಮನೆಗಳಲ್ಲೂ ಇರ್ತಾ ಇತ್ತು ರೇಡಿಯೋಗಳು. ಆವಾಗ ಈ 71 ಬಾಂಗ್ಲಾ ವಾರ ಆದಾಗ ಬಹಳಷ್ಟು ನ್ಯೂಸ್ ಬುಲೆಟಿನ್ಗಳನ್ನ ಬಿಡ್ತಾ ಇದ್ರು, ಕೆಲವೊಂದು ಇಂಪಾರ್ಟೆಂಟ್ ಬುಲೆಟಿನ್ಸ್ ಬರೋದು, ನ್ಯೂಸ್ಗಳಲ್ಲೂ ಬರೋದು. ಅದನ್ನೆಲ್ಲ ಕೇಳಿದಾಗ ನನಗೆ ಆವಾಗ ಈ ನ್ಯಾಟ್ ವಿಮಾನ ಅಂತ ಇತ್ತು, ಅದು 71 ಅದೇ ವಾರ್ ಹೀರೋ ಅದು ಏರ್ಫೋರ್ಸ್ ನಲ್ಲಿ. ಅದನ್ನ ಕೇಳಕ್ ಒಂಥರ ಖುಷಿ ಆಗೋದು. ನಾವಾಗ್ಲಿ ನಮ್ಮ ಅಣ್ಣ ತಮ್ಮಂದು ತಂದೆ ಎಲ್ಲ ಕೂತ್ಕೊಂಡು ಕೇಳ್ತಾ ಇದ್ವಿ. ಆವಾಗ ನ್ಯೂಸ್ ಕೇಳದೆ ಒಂದು ಸಂಭ್ರಮ ಇತ್ತು ನನ್ಗೆ. ಆವಾಗ ಮನಸ್ಸಿನಲ್ಲಿ ಮೊಳಕೆ ಹೊಡಿತಾ ಇತ್ತು, ಏನಿದು ನ್ಯಾಟ್ ವಿಮಾನ ಅನ್ನೋದು, ಏರ್ಫೋರ್ಸ್ ಸೇರ್ಬೇಕು ಅನ್ನೋ ಒಂದು ಆಸೆನೇ ಆ ಟೈಮಲ್ಲಿ ನನಗೆ ಮೊಳಕೆ ಹೊಡಿತು. ಹಿಂಗೆ ಪೇಪರ್ಗಳಲ್ಲಿ ನೋಡ್ತಾ ಇರ್ತಿದ್ದಲ್ಲ ಅವಾಗ ಅವಾಗ ಅವಾಗ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಇವಾಗಲೂ ಬಹುಶಃ ಇದೆ ಅದು. ಅದರಲ್ಲಿ ಪ್ರತಿ ತಿಂಗಳಲ್ಲಿ ಬರ್ತಾ ಇತ್ತು ಅದರಲ್ಲಿ ಏರ್ಫೋರ್ಸ್ ಜಾಯ್ನ್ ಆಗ್ರಿ ಆಗ್ರಿ ಅನ್ಬಿಟ್ಟು ಅಂತ. ಸರಿ, ನಾನು SLC ಪಾಸ್ ಆದ ತಕ್ಷಣ ಮಿನಿಮಮ್ ರಿಕ್ವೈರ್ಮೆಂಟ್ SLC ಇತ್ತಲ್ಲ, ಫಸ್ಟ್ ಕ್ಲಾಸ್ ಬರಬೇಕು ಅಂತ ಒಂದು ತೀರ್ಮಾನ ಇತ್ತು. ಸೊ ಫಸ್ಟ್ ಕ್ಲಾಸ್ ಬಂದೇ ಬಿಡೋಣ, ನೋಡೋಣ ಅಂತ ಹೇಳಿ ಫಸ್ಟ್ ಕ್ಲಾಸ್ ಬಂದು ಆಮೇಲೆ PUC ಕಂಪ್ಲೀಟ್ ಮಾಡಿದೆ ನಂಜನಗೂಡಿನಲ್ಲಿ. PUC ಕಂಪ್ಲೀಟ್ ಮಾಡಿದ್ಮೇಲೆ ಮಂಡ್ಯದಲ್ಲಿ ನಾನು ನಮ್ಮ ಅಣ್ಣವ್ರ ಮನೆಯಲ್ಲಿ BSC ಸೇರ್ಕೊಂಡೆ. ಅಲ್ಲಿ BSC ಮಾಡ್ತಾ ಇರ್ಬೇಕಾದ್ರೆ 79 ಅದು, ಬಹುಶಃ ಚೌಧರಿ ಚರಣ್ ಸಿಂಗ್ ಅಂತ ಹೇಳಿ ಪ್ರೈಮ್ ಮಿನಿಸ್ಟರ್ ಇದ್ರು 79-80 ದಶಕದಲ್ಲಿ ಇದ್ರು. ಅವರೊಂದ್ಸಲ ಮಂಡಿಗೆ ಬಂದಿದ್ರು. ಅದು ನಮ್ಮ ಗೌರ್ಮೆಂಟ್ ಕಾಲೇಜು ಆವರಣದಲ್ಲೇ ಅದೊಂದು ಹೆಲಿಪ್ಯಾಡ್ ಮಾಡಿ ಚಿಕ್ಕದಾಗಿ ಅದು ಇಳಿಸೋದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ರು. ಆವಾಗ ದೊಡ್ಡ ಒಂದು ಹೆಲಿಕಾಪ್ಟರ್ ಬಂದು ಇಳಿತು, ಅದರಿಂದ ಅವ್ರು ಇಳಿತಾರೆ, ಈ ತರ ಸುಮಾರು ಜನ ಟೆಕ್ನಿಷಿಯನ್ಸ್ ಎಲ್ಲ ಇಳಿತಾರೆ, ಏನೋ ಒಂಥರ ಅದೊಂದು ನೋಡ ಖುಷಿ ಇರೋದು ನನಗೆ. ಅವಾಗ ನಾನು ಅನ್ಕೊಂಡೆ ನಾನು ಆವಾಗ ಸೇರ್ಬೇಕು ಅನ್ಕೊಂಡೆ, ಯಾಕೆ ನಿಂತೋಯ್ತಲ್ಲ ಇವಾಗ್ಲಾದ್ರೂ ಸೇರ್ಬೋದಲ್ಲ ಅನ್ಬಿಟ್ಟು ಅಂತ ಮತ್ತೆ ನಾನು ಎಲ್ಲ ಹುಡುಕಿ BSC ಓದ್ತಿರುವಾಗ ಅಪ್ಲೈ ಮಾಡಿದೆ ನಾನು 79 ಸಮೀರ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಾಣುತ್ತೆ. ಆಮೇಲೆ ನನಗೆ ಕರೆ ಬಂತು, ಬೆಂಗಳೂರಲ್ಲಿ ಕಬ್ಬನ್ ರೋಡಲ್ಲಿ ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಈಗಲೂ ಇದೆ, ನಮ್ದು ಎಲ್ಲ ಕಳಿಸ್ಕೊಟ್ವಿ ಬಂತು. ನನ್ನ ಕರೆದ್ರು, ಎಕ್ಸಾಮಿನೇಷನ್ ಆಯ್ತು, ರಿಟರ್ನ್ ಎಕ್ಸಾಮಿನೇಷನ್ ಮಾರೇ ದಿನ ಬರಕ್ ಹೇಳಿದ್ರು. ಆಗಿದೆಯಪ್ಪ ಸೆಲೆಕ್ಷನ್ ಆಗಿದೆ. ಅಲ್ಲಿ 2 ಸ್ಟ್ರೀಮ್ ಇರುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಮಾರ್ಕ್ಸ್ ಸ್ಕೋರ್ಡ್, ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಮತ್ತೆ ಮೆಕ್ಯಾನಿಕಲ್ ಸ್ಟ್ರೀಮ್ ಅಂತ ಹೇಳಿ. ಸೊ ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಬಂತು. ನನಗೆ ಎಲೆಕ್ಟ್ರಾನಿಕ್ ಸ್ಟ್ರೀಮ್ ಅಂತ ಅವಾಗ ಏನು ಐಡಿಯಾ ಇರಲಿಲ್ಲ ಏನು ಬಿಟ್ಟು ಅಂತ. ಅವ್ರನ್ನ ಕೇಳಿದೆ ಸ್ಕ್ವಾಡ್ರನ್ ಲೀಡರ್ ಸಂತಾನ ಕೃಷ್ಣ ಅಂತ ಹೇಳಿ, ರಿಕ್ರೂಟ್ಮೆಂಟ್ ಆಫೀಸರ್. ಏನಿಲ್ಲಪ್ಪ, ನೀ ಬೆಂಗಳೂರಲ್ಲೇ ಇರ್ತೀಯ, 3 ವರ್ಷ ಹೋಗು ಅಂತ ಅಂದ್ರು ಅಷ್ಟೇ ಅವ್ರು. ಸರಿ, ಮನೆಗೆ ಕಳಿಸ್ಬಿಟ್ಟು ನಾನು ಹೊರಟೋದೆ. ಹೋಗಿ ಮನೆಯಲ್ಲಿ ಆವಾಗ ಎಲ್ರಿಗೂ ಹೇಳಿದೆ ನಾನು. ನಮ್ಮ ತಂದೆನು ಕೂಡ ನನಗೆ ಪ್ರೋತ್ಸಾಹ ಮಾಡಿದ್ರು, ಆಯ್ತು ಹೋಗಪ್ಪ, 5 ಜನ ಮಕ್ಕಳಲ್ಲಿ ಒಬ್ಬ ಮಿಟ್ಟಲು ಇರಲಿ ಏನಿವಾಗ. ಸರಿ ಹೋಗು ಅಂತ ಹೊರಟು ನಾನು. ಮತ್ತೆ ಕಾಲ್ ಬಂತು, ಬಂದೆ ಬೆಂಗಳೂರಲ್ಲಿ. ಮೆಡಿಕಲ್ ಟೆಸ್ಟ್ ಎಲ್ಲ ಆದ್ಮೇಲೆ ಬೆಂಗಳೂರಲ್ಲಿ ಸೇರ್ಕೊಂಡ್ವಿ, ಟ್ರೈನಿಂಗ್ ಸೆಂಟರ್ ನಡೀತು. ಒಂದು 2.5 ವರ್ಷ ಟ್ರೈನಿಂಗ್ ನಡೆಯುತ್ತೆ, ಅದ್ರಲ್ಲಿ 1-6 ತಿಂಗಳು ಜನರಲ್ ಟ್ರೈನಿಂಗ್ ಇರುತ್ತೆ, 1-3 ತಿಂಗಳಂತೂ ಫಸ್ಟ್ ಬರೀ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ, ಬೆಳಗಿನ ಸಂಜೆವರೆಗೆ ತಯಾರು ಮಾಡೋದಕ್ಕೆ ನಮ್ಮನ್ನ ಫಿಸಿಕಲಿ ಫಿಟ್ ಆಗಿ. ಆನಂತರ 3 ತಿಂಗಳಿಗೂ ಒಂದು ಪರೀಕ್ಷೆ ಮಾಡ್ತಾರೆ ಅವರು. ಪರೀಕ್ಷೆ ಪಾಸ್ ಆದಂಗೆ ಅವ್ರು ಮುಂದೆ ಕಳಿಸ್ತಾ ಇರ್ತಾರೆ. ಆಶ್ಚರ್ಯ ಆಗೋದು ಮೇಡಮ್, ಏರ್ಫೋರ್ಸ್ ಅಲ್ಲಿ ಆ ಪಾಸಿಂಗ್ ಪರ್ಸೆಂಟೇಜ್ ಕೂಡ ಬಹಳ ಕಷ್ಟ. ಅಲ್ಲಿ ಒಂದ್ಸಲ ಫೇಲ್ ಆದ್ರೆ 1-3 ತಿಂಗಳಲ್ಲಿ ಒಂದ್ಸಲ ಬ್ಯಾಕ್ ಫೇಸ್ ಅಂತ ಮತ್ತೆ ಹಿಂದೆ ಕಳಿಸ್ತಾರೆ, ಇನ್ನೊಂದ್ಸಲ ಓದು ಅಂತಾರೆ. ಇನ್ನೊಂದ್ಸಲನು ಫೇಲ್ ಆದ್ರೆ ಮನೆಗೇನೆ ಸೀದಾ ಕೇಳ್ತಾರೆ. ಕೆಲವು ನಾಟ್ ಟೆಕ್ನಿಕಲ್ ಟ್ರೇಡ್ಸ್ ಅಂತ ಇರುತ್ತೆ, ನೀ ಕ್ಲರ್ಕ್ ಆಗಿ ಇಷ್ಟಪಡ್ತೀಯ? ಹೌದು ಅಂದ್ರೆ ಕ್ಲರಿಕಲ್ ಟ್ರೈನಿಂಗ್ ಸೆಂಟರ್ ಬೆಳಗಾಮಲ್ಲಿ, ಅಲ್ಲಿ ಕಳಿಸ್ತಾರೆ. ಅವಕಾಶ ಕೊಡ್ತಾರೆ, ಇದೆ ಅದು. ಸರಿ, ನಾವು ಸಕ್ಸಸ್ಫುಲ್ ಆಗಿ ಎಲ್ಲ ಟ್ರೈನಿಂಗ್ ಮುಗಿಸಿದ ಮೇಲೆ ನನಗೆ ಹೆಲಿಕಾಪ್ಟರ್ ಕೊಡ್ತಾರೋ ಇಲ್ಲೋ ಅಂತ ಮನಸ್ಸಲ್ಲಿ ಒಂದು ಡೌಟ್ ಇತ್ತು. ನಾನು ಕೇಳ್ಕೊಂಡು ಇರ್ಲಿಲ್ಲ ಹೆಂಗೆ ಅನ್ಬಿಟ್ಟು ಅಂತ. ಬಟ್ ನನಗೆ ಆಶ್ಚರ್ಯವೇನು ಅಂದಂಗೆ, ನನಗೆ ಟ್ರಾನ್ಸ್ಫರ್ ಆಗಿ ಬಂದಾಗ ಆ 105 ಹೆಲಿಕಾಪ್ಟರ್ ಯೂನಿಟ್ ಏರ್ಫೋರ್ಸ್ ಸ್ಟೇಷನ್ ಚಬ್ವಾ ನಿಯರ್ ದಿಬ್ರುಗರ್ ಅಂತ ಒಂದು ಬಂತು. ನನಗೆ ಬಹಳ ಖುಷಿ ಆಗ್ಬಿಡ್ತು, ಇದು ಯಾವ ಹೆಲಿಕಾಪ್ಟರ್ ನಾನು ನೋಡಿದ್ನಲ್ಲ ಅದೇನಾ ಅನ್ಬಿಟ್ಟು ಅಂತ ನನಗೆ ಹೆಂಗಿರೋ ಆಸೆ ಇತ್ತು. ಒಂದು ಅಲ್ಲಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡೆ ನಾನು. ಆವಾಗೆಲ್ಲ ಎಲ್ಲ ರಷ್ಯನ್ ನಮ್ಮ ಹತ್ರ, ಆವಾಗ Mi-4 ಅಂತ ಒಂದು ಹೆಲಿಕಾಪ್ಟರ್ ಇತ್ತು, Mi-4 ಮಿಕೋಯಾನ್ EH-4 ಅಂತ ಹೇಳಿ. ಅದು ದೊಡ್ಡದಾದ ಸೀರೀಸ್, ಅದು ಪೆಟ್ರೋಲ್ ವರ್ಷನ್. ಅದು
2: ಎಷ್ಟು ಕಾಸ್ಟ್ಲಿ,
3: ಬಹಳ ಕಾಸ್ಟ್ಲಿ. ಅದು ಅಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ ನಾನು. ಆಮೇಲೆ ಒಂದೊಂದು 1.5 ವರ್ಷ ಕೆಲಸ ಮಾಡಿದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಅದೇ ಸಿಲ್ಚರ್ ಅಂತ ಹೇಳಿದ್ನೆ ನಾನು, ಕುಂಬಿಗ್ರಾಮ್ ಅಂತ ಹೇಳಿ, ಅಲ್ಲಿ ಒಂದು ಹೊಸ ಹೆಲಿಕಾಪ್ಟರೇ ಬಂತು, Mi-Series 8 ಅಂತ ಹೇಳಿ, Mi-8 ಅಂತ. ಅದಕ್ಕೆ ನಮ್ಮನ್ನ ಪೋಸ್ಟ್ ಮಾಡಿದ್ರು, ಎಲ್ಲ ಹುಡುಗರಿದ್ದಾರೆ ಹೊಸ ಯೂನಿಟ್ ಎಲ್ಲ ಮಾಡ್ಬೇಕಂತ ಹೇಳಿ. ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಹೋದೆ ನಾನು. ಅಲ್ಲಿ ಹೊಸದ್ ಬಂದಿತ್ತು, ಅದಕ್ಕೋಸ್ಕರ ವಿಶೇಷವಾಗಿ ಟ್ರೈನಿಂಗ್ ಕೊಡ್ತಾರೆ ನಮ್ಗೆ. ನಾಟ್ ಓನ್ಲಿ ಈ 3 ವರ್ಷ ಏನ್ ಟ್ರೈನಿಂಗ್ ಮಾಡಿರ್ತೀವಿ, ಇದು ಜನರಲ್ ಇದು.
2: ಬೆಂಗಳೂರಲ್ಲಿ ನಿಮ್ಗೆ ತರಬೇತಿ ಆಯ್ತು, ಬೇಸಿಕ್ ಟ್ರೈನಿಂಗ್
3: ಜಾರಳಿ ಈಸ್ಟ್ ಅಲ್ಲಿ, ಅದು ಬೇಸಿಕ್ ಟ್ರೈನಿಂಗ್, ಟೆಕ್ನಿಕಲ್ ಟ್ರೈನಿಂಗ್. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ನನಗೆ 6 ತಿಂಗಳಾದ್ಮೇಲೆ ನಮ್ಗೆ ಯಾವ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅನ್ನೋದು ತೀರ್ಮಾನ ಆಗುತ್ತೆ ಅಲ್ಲಿ.
2: ಸ್ಪೆಷಲೈಸೇಷನ್
3: ಯಾವ್ದಕ್ಕೆ ಏನ್ಬಿಟ್ಟು ಅಂತ. ಅದರಲ್ಲಿ ಕೆಲವರಿಗೆ ರಡಾರ್ ಸಿಗುತ್ತೆ, ಕೆಲವರಿಗೆ ಕಮ್ಯುನಿಕೇಶನ್ ಸಿಗುತ್ತೆ, ಕೆಲವರಿಗೆ ಇನ್ಸ್ಟ್ರುಮೆಂಟ್ ಸಿಗುತ್ತೆ, ಕೆಲವರಿಗೆ ಎಲೆಕ್ಟ್ರಿಕಲ್ ಸಿಗುತ್ತೆ.
2: ಅಂದ್ರೆ ನಿಮ್ಮ ಆಸಕ್ತಿ ಏನು,
3: ನಮ್ಮ
2: ಮಾಡಬಲ್ರಿ ಅಂತ?
3: ಹೌದು, ಪ್ಲಸ್ ನಾವು ಏನು ಒಂದ್ ಮಾರ್ಕ್ಸ್ ಬೇರೆ ಸ್ಕೋರ್ ಮಾಡಿರ್ತೀವಲ್ಲ ಮೇಡಮ್ ಅದರಲ್ಲಿ. ಸೊ ಅದರಲ್ಲಿ ನಾನು ಹೋದ್ಮೇಲೆ ಅಲ್ಲಿ ಅದಕ್ಕೆ ಸಪರೇಟ್ ಮತ್ತೆ ಹೆಲಿಕಾಪ್ಟರ್ಗೆ ಮತ್ತೆ ಟ್ರೈನಿಂಗ್ ಇದೆ. ಆ ಪರ್ಟಿಕ್ಯುಲರ್ ವಿಮಾನದಲ್ಲಿ ಏನ್ ಕೆಲಸ ಮಾಡ್ಬೇಕು ಹೆಂಗೆ, ಒಂದು 6 ತಿಂಗಳ ಟ್ರೈನಿಂಗ್ ಆಗುತ್ತದ್ದು. ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ನಾವು. ಟೆಕ್ನಿಕಲ್ ಆಗಿ ನಮ್ಮ ಕೆಲಸ ಏನಂತಂದ್ರೆ, ನಾವು ಅಲ್ಲಿ ಎನಿ ಪಾಯಿಂಟ್ ಆಫ್ ಟೈಮ್, ಈಗ ನಾನು ಎಲೆಕ್ಟ್ರಿಕಲ್ ಅಂತಂದ್ರೆ ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನ್ಸ್ ಅದ್ರಲ್ಲಿ ಫಿಟ್ ಆಗಿರೋ ಪ್ರತಿಯೊಂದು 100% ಸರ್ವಿಸಬಲ್ ಇರಬೇಕು. ದೇ ಶುಡ್ ಬಿ ವರ್ಕಿಂಗ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್, ಗಿವನ್ ಪಾಯಿಂಟ್ ಆಫ್ ಟೈಮ್ ತಕ್ಷಣ ಹೊರಡ್ಬೇಕು ಅಂದ್ರು ಇರ್ಲೇಬೇಕು.
2: ನೀವು ಹೇಳ್ತಾ ಇದ್ರಿ ಸಿಲ್ಚಾರ್ ನಲ್ಲಿ ಒಂದು ಹೆಲಿಕಾಪ್ಟರ್ ಬಂತು, ಅದು ನಾನು ಚೌಧರಿ ಚರಣ್ ಸಿಂಗ್ ಅವರು ಏನು ಮಂಡ್ಯಕ್ಕೆ ಬಂದಾಗ ನೋಡಿದ್ದ ಹೆಲಿಕಾಪ್ಟರ್ ಹೌದು ಅಂತ.
3: ಅದೇ ಆಗಿತ್ತು, ನನಗೆ ಬಹಳ ಖುಷಿ ಆಯ್ತು. ನಾನು ಸುಮಾರು ಜನಕ್ಕೆ ಹೇಳಿದೆ, ನನ್ನ ಸ್ನೇಹಿತರಿಗೆಲ್ಲ,
2: ಕಣ್ಣಲ್ಲಿ ತುಂಬಿಕೊಂಡ ಹೆಲಿಕಾಪ್ಟರ್ ಒಳಗಡೆ ಕೂತ್ರಿ ನೀವು?
3: ಖಂಡಿತ ಖಂಡಿತ ಮೇಡಮ್, ಖಂಡಿತ ಕೂತೆ. ಅದ್ರಲ್ಲಿ ಕೆಲಸ ಮಾಡದೆ ಬಹಳ ಆಸಕ್ತಿ ವಹಿಸಿ ಬಹಳಷ್ಟು ಜನಗಳ ಮನ್ನಣೆಗೂ ಪಾತ್ರನಾಗಿದ್ದೀನಿ ಆ ಕೆಲಸಗಳಲ್ಲಿ.
2: ಈಗ ಅಸ್ಸಾಂ ಗಡಿ ಒಂದ್ ಕಡೆಗೆ, ಮತ್ತೆ ನಾಗಾಲ್ಯಾಂಡ್ ಗಡಿ,
3: ಹೌದು,
2: ಇವೆಲ್ಲ ಗಡಿಗಳಲ್ಲಿ ಹೆಚ್ಚಾಗಿ ಈ ತರದ ಒಂದು ಬೇಸ್ ಗಳಿದ್ದಾವೆ.
3: ಹೌದು ಹೌದು,
2: ನೀವು ಕೂಡ ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ? ಹೇಗೆ ಅಲ್ಲಿ ಒಂದು ವಾತಾವರಣ ಬಹಳ ಪ್ರತಿಕೂಲವಾಗಿರುತ್ತೆ, ಮತ್ತೆ ಯಾವತ್ತು ಸನ್ನದ್ಧವಾಗಿರ್ಬೇಕು, ಅಂತಾರಾಷ್ಟ್ರೀಯ ಗಡಿ ಬೇರೆ, ಹಾಗಾಗಿ ಇಲ್ಲಿ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕು.
3: ಖಂಡಿತ, ನಮ್ಮ ಮೇನ್ ಕೆಲಸ ಏನಿತ್ತು ಅಂತಂದ್ರೆ, ಯಾವ ಗಿವನ್ ಟೈಮ್ ಅಲ್ಲಿ ನಿಮಗೆ ಆರ್ಮಿಯಿಂದ ಇನ್ಫಾರ್ಮೇಶನ್ ಬರ್ತಾ ಇರ್ತದೆ ನಿಮಗೆ, ಇಂಥ ಕಡೆ ಹೀಗಾಗಿದೆ ಹಾಗಾಗಿದೆ, ಯಾರೋ ಒಬ್ಬರು ಹುಷಾರಿಲ್ಲ ಅಂತಾನೋ, ಯಾರೋ ಒಬ್ಬರು ಬಿದ್ಬಿಟ್ಟಿದ್ದಾರೆ ಅಂತ, ಯಾರೋ ಒಬ್ಬರಿಗೆ ಗುಂಡೊಡೆದಿದ್ದಾರೆ ಅಂತ ಆ ಕಡೆ ಅವರು, ಯಾರೋ ಒಂದು ಅವ್ರನ್ನ ಲಿಫ್ಟ್ ಮಾಡ್ಬೇಕಾಗುತ್ತೆ, ಅಥವಾ ಒಂದು ಆರ್ಮಿ ಬೇಸ್ ಅಲ್ಲಿ ಅವ್ರ ಹತ್ರ ಊಟಕ್ಕೆ ತಿಂಡಿ ಏನು ಇಲ್ಲ, ಸರಿ ಮುಗ್ದೋಗಿದೆ ಅಂತಾನೋ. ಪ್ರತಿಯೊಂದನ್ನು ಮೇಡಮ್, ಇನ್ಕ್ಲೂಡಿಂಗ್ ಲೈವ್ ಅನಿಮಲ್ಸ್, ಈ ಆಡು ಕುರಿ ಕೋಳಿಗಳನ್ನು ನಾವು ಹೆಲಿಕಾಪ್ಟರ್ ಹಾಕೊಂಡು ಅವ್ರು ಡ್ರಾಪ್ ಮಾಡ್ಕೊಟ್ಟಿರ್ತೀವಿ.
2: ಎಲ್ಲಿಂದ ಎತ್ಕೊಂಡು ಹೋಗಿರ್ತೀರಾ?
3: ಇಲ್ಲಿ ನಮ್ ಬೇಸ್ ಇರುತ್ತಲ್ಲ, ಅಂದು ಕುಂಬಿಗ್ರಾಮ್ ಅಂತ ಇರೋದು, ಅದು ಆಲ್ಮೋಸ್ಟ್ ನಿಯರ್ ಟು ಸಿಟಿ, ಸಿಲ್ಚರ್ ಟೌನ್ಗೆ ಹತ್ತಿರದಲ್ಲಿದೆ. ಅಲ್ಲಿಗೆ ಬರುತ್ತೆ, ಅದನ್ನ ಆರ್ಮಿನವರೇ ಒಳಗಡೆ ತುಂಬಿಸ್ತಾರೆ, ತಗೊಂಡೋಗಿ ನಾವು ಅದನ್ನ ಅಲ್ಲಿ ಕೊಟ್ಟು ಬರೋದು. ಅಲ್ಲಿ ಬೇಕು ಅಂತ ಇರುತ್ತೆ ಆ ಪಾಯಿಂಟ್ ಆಫ್ ಟೈಮ್, ಆ ಕೆಳಗಡೆ ಅವ್ರಿಗೆಲ್ಲ ಡ್ರಾಪಿಂಗ್ ಪಾಯಿಂಟ್ಸ್ ಝೋನ್ ಅಂತ ಮುಂಚೆನೆ ಕೊಟ್ಟಿರ್ತೀವಿ ನಾವು ಆ್ಯಪ್ ಅಲ್ಲಿ, ಅವರಲ್ಲಿ ಕೆಳಗಡೆ ಕಾಯ್ತಾ ಇರ್ತಾರೆ, ನಾವು ಅಲ್ಲಿಂದ ಡ್ರಾಪ್ ಮಾಡ್ತೀವಿ, ಅದನ್ನ ಅವ್ರು ತಗೊಂಡು ಹಗ್ಗ ಕಟ್ಟಿ ಬಿಡಿಸ್ತೀವಿ. ಅದನ್ನ ಆರ್ಮಿ ಜವಾನ್ಸ್ಗಳಿಗೆ ಅವ್ರ ಮೂವ್ಮೆಂಟ್ ಆಫ್ ಆರ್ಮಿ ಇಸ್ ಆಲ್ಸೋ ತ್ರೂ ಹೆಲಿಕಾಪ್ಟರ್ಸ್ ಅಲ್ಲಿ. ಅವ್ರು ಅಲ್ಲಿಂದ ಬರಬೇಕು ಅಂತಂದ್ರೆ ಅವ್ರು ಯಾವ್ದೋ ರಜಾ ಹೋಗ್ಬೇಕು, ಒಂದ್ ನಾಲ್ಕು ಅವರುಗಳನ್ನ ಮತ್ತೆ ನಾವು ಇಲ್ಲಿ ಕರ್ಕೊಂಬರ್ಬೇಕು ಈ ಬೇಸ್ಗೆ. ಇಲ್ಲಿ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇರುತ್ತೆ, ಇಲ್ಲಿಂದ ಹೋಗ್ತಾರೆ ರಜಾ ಮುಗಿಸ್ಕೊಂಡ್ ಮತ್ತೆ ಇಲ್ಲಿಗೆ ಬರ್ತಾರೆ, ಮತ್ತೆ ನಮ್ಮ ಹತ್ರ ಬರ್ತಾರೆ, ನಾವು ಅವ್ರನ್ನ ಕರ್ಕೊಂಡು ಅಲ್ಲಿ ಬಿಡ್ತೀವಿ.
2: ಸೊ ಅದು
3: ಅವ್ರನ್ನ ಇಳಿಸ್ತೀವಿ ಅಲ್ಲಿ ರೇಡಿಯಸ್ ಪಾಯಿಂಟ್ ಅಲ್ಲಿ, ಅದು ದಟ್ ವಾಸ್ ದಿ ಮೇಜರ್ ವರ್ಕ್ ಅಲ್ಲಿದ್ದಾಗ. ನಾವು ಆಮೇಲೆ ನಾವು ಅಲ್ಲಿ ಹೇಳಿದ್ರೆ ನಿಮ್ಗೆ ಹಾರ್ಡ್ ಲಿವಿಂಗ್ ಏರಿಯಾ ಅದು ಅಂತ ಹೇಳಿ, ಆವಾಗ ಮದ್ವೆ ಮದುವೆ ಆಗಿದ್ದವರಿಗೆ 2 ವರ್ಷ ಇದ್ರೆ ಸಾಕು, ಬ್ಯಾಚುಲರ್ಸ್ಗೆ 3 ವರ್ಷ 2 ಇದ್ರೆ ಸಾಕು, ನಿಮ್ಗೆ ಇವೇ ಚಾಯ್ಸ್ ಪೋಸ್ಟಿಂಗ್ ನಿಮಗೆ ಕೊಡ್ತೀವಿ ಅಂತ ಅವ್ರೊಂದು ಇತ್ತದು. ಅದು ನನಗೆ ಅಡ್ವಾಂಟೇಜ್ ಆಯ್ತು ನನಗೆ, ನಾನು ಬ್ಯಾಚುಲರ್ ಇದ್ನಲ್ಲ ಆವಾಗ
2: 3 ವರ್ಷ,
3: ಸರಿ 3 ವರ್ಷ 2 ಸೇರಿ ಮಾಡಿದ್ದೆ ನಾನು ಅದಿಬ್ಬರುಗ್ರ ಮತ್ತೆ ಇದು ಮಾಡ್ಕೊಂಡು. ಅವ್ರು ಕೇಳ್ತಾರೆ ನಿಮ್ಗೆ ಎಲ್ಲಿ ಬೇಕು ಏನಿತ್ತ ಅಂತ ಹೇಳಿ, ನಾನು ಮೈಸೂರು ಕೊಡಿಂದ ಕೇಳಿದ್ದೆ ಮತ್ತೆ ಬೆಂಗಳೂರು ಕೊಡಿಂದ ಕೇಳಿದ್ದೆ. ಮೈಸೂರಿನಲ್ಲೂ ಒಂದಿದೆ ನಮ್ದು ಏರ್ಫೋರ್ಸ್ ಸೆಲೆಕ್ಷನ್ ಸೆಂಟರ್ ಅಂತ ಒಂದಿದೆ, ಅದು ಬಹಳ ಲಿಮಿಟೆಡ್. ಯು ಗೋ ಟು ಬ್ಯಾಂಗ್ಳೂರ್, ನೀವು ಹೆಂಗಿದ್ರು ಹೆಲಿಕಾಪ್ಟರ್ ಯೂನಿಟ್ ಅಲ್ಲಿ ಇದು ಇದೆ, ಇದರಲ್ಲಿ ಯು ಕಂಟಿನ್ಯೂ ವಿತ್ ದಿಸ್ ಅಂತ ಹೇಳಿ ನನಗೆ. ಏರ್ಫೋರ್ಸ್ ಸ್ಟೇಷನ್ ಯಲಂಗದಲ್ಲಿ ನಮ್ದು 112 ಹೆಲಿಕಾಪ್ಟರ್ ಯೂನಿಟ್ ಅಂತ ಇದೆ ಇಲ್ಲಿ. ಇದ್ರ ಮೈನ್ ಪರ್ಪಸ್ ಬಂದು ಟ್ರೈನಿಂಗ್ ಪೈಲಟ್ಸ್ ಹೆಲಿಕಾಪ್ಟರ್ ಸೆಲೆಕ್ಟ್ ಆಗ್ತಾರಲ್ಲ, ವಿಶೇಷವಾಗಿ MI-8 ಹೆಲಿಕಾಪ್ಟರ್ಗೆ ಅಂತವ್ರಿಗೆ ತರಬೇತಿ ಕೊಡ್ತಾರೆ ನಮ್ಮ ಬೇರೆ ಪೈಲಟ್ಸ್ ಇಂಜಿನಿಯರ್ಸ್ ಎಲ್ಲಾರು. ಅದು ನಮ್ಮ ಕೆಲಸ ಇಲ್ಲಿ ಮುಖ್ಯವಾಗಿ. ನಾವು ಪ್ರತಿಯೊಂದು ಚೆಕ್ ನಾವು ಮಾಡಬೇಕು. ನೀವು ಕಾಕ್ಪಿಟ್ ಬಹುಶಃ ಒಂದು 500 ಸ್ವಿಚ್ ಕಾಣುತ್ತೆ, ಅದು ಏನು ಎತ್ತ ಅನ್ನೋದು ಒಂದು ಕನ್ಫ್ಯೂಷನ್ ಇರುತ್ತೆ. ಬಟ್ ನಮ್ಮಗಳಿಗೆ ಪ್ರತಿದಿನ ನೋಡಿ ನೋಡಿ ನೋಡಿ ನಮ್ಗೆ ಯಾವ ಸ್ವಿಚ್ ಏನು ಎತ್ತ ಆನ್ ಗ್ರೌಂಡ್ ಟೆಸ್ಟಿಂಗ್ ಮಾಡೆಲ್ ಹಾಕೊಂಡು ಪ್ರತಿಯೊಂದನ್ನು ಟೆಸ್ಟ್ ಮಾಡ್ತೀವಿ ನಾವು. ಇದು ಕೆಲಸ ಮಾಡ್ತಾ ಇದ್ದು ನಮ್ಮ ತರನೇ ಬೇರೆಯವರು, ಇನ್ಸ್ಟ್ರೂಮೆಂಟೇಷನ್ ಅವರು, ವೈರ್ಲೆಸ್ ಕಮ್ಯುನಿಕೇಶನ್ ಅವರು, ಇಂಜಿನ್ ಅವರು, ಏರ್ ಫ್ರೇಮ್ ಸ್ಟ್ರಕ್ಚರ್, ಪ್ರತಿಯೊಬ್ಬರು ಅವರವ್ರ ಪಾರ್ಟ್ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಒಂದು ಸರ್ಟಿಫಿಕೇಟ್ ಅಲ್ಲಿ ಸೈನ್ ಮಾಡ್ಬೇಕಾಗುತ್ತೆ ನಾವು ಈ ಸರಿಗಿದೆ ಅಂತ ಅಂದ್ಬಿಟ್ಟು ಅಂತ. ದೆನ್ ಅಗೈನ್ ಅಲ್ಲಿ ಫ್ಲೈಟ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ದೇ ವಿಲ್ ಆಲ್ಸೋ ಕಮಾಂಡ್ ಇನ್ಸ್ಪೆಕ್ಟ್ ಒನ್ಸ್, ಎಲ್ಲ ಸೈನ್ ಮಾಡಿದ್ಮೇಲೆ ದೇ ವಿಲ್ ಟೇಕ್ ಆಫ್, ಅವರು ಕೆಲಸ ಮುಗಿಸ್ಕೊಂಡು ಬರ್ತಾರೆ ವಾಪಸ್.
2: ಹೀಗೆ ಗಡಿಯಿಂದ ನೀವು ಬೆಂಗಳೂರಿಗೆ ಈಗ ಬರೋದಕ್ಕೆ ಸಾಧ್ಯ ಆಯ್ತು. ನೀವು ಈಶಾನ್ಯ ರಾಜ್ಯಗಳಲ್ಲಿ ಅಂದ್ರೆ 2-3 ಕಡೆ ಕೆಲಸ ಮಾಡಿದ್ರಿ, ಮಣಿಪುರ, ತ್ರಿಪುರ ಮತ್ತೆ ಅಸ್ಸಾಂ, ನಾಗಾಲ್ಯಾಂಡ್ ಮಾಡಿದ್ರಿ, ಅರುಣಾಚಲ್ ಪ್ರದೇಶದಲ್ಲೂ ಮಾಡಿದ್ರೆ ಹೇಗೆ? ಆ ಕಡೆಗೆ ಚೀನಾದ ಗಡಿ ಬರುತ್ತೆ,
3: ಚೀನಾ ಗಡಿನಲ್ಲೂ ನಾವು ಅಲ್ಲೂ ಇದೇ ಕೆಲಸ, ಅಲ್ಲೂ ಆರ್ಮಿನವರಿಗೆ ಸಪೋರ್ಟ್, ಎಲ್ಲಾ ಕೆಲಸಗಳು ನಮ್ಗೆ. ಅವ್ರು ತುಂಬಾ ದುದಿನಲ್ಲಿ ನಿಂತ್ಕೊಂಡಿರ್ತಾರೆ ಅವ್ರಿಗೆ, ಅವರಿಗೆ ಒಂದು ಮೋಡ್ ಆಫ್ ಕಮ್ಯುನಿಕೇಶನ್ ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಿದ್ದೇ ಇದು. ಇವಾಗ ಬಹುಶಃ ರಸ್ತೆಗಳಾಗಿರ್ಬೋದು ಎಲ್ಲ ಆಗಿರ್ಬೋದು, 40 ವರ್ಷದ ಮಾತು ನಾನು ಹೇಳ್ತಾ ಇರೋದು. ಅವ್ರು ಕಂಪ್ಲೀಟ್ ಆಗಿ ಅವ್ರಿಗೆ ಹೆಲ್ಪ್, ಅದು ನಮ್ದೇನಿದ್ರು ಪ್ರತಿಯೊಂದಕ್ಕೂ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ ದಟ್ ಈಸ್ ಟು ಬಿ ಮೆಟ್.
2: ನೀವು ಹೇಳಿದ ಹಾಗೆ ತರಕಾರಿ ಇಲ್ಲ ಅಂದ್ರು
3: ಹೌದು
2: ಒದಗಿಸಬೇಕು, ಊಟ ರೇಷನ್, ಆಮೇಲೆ ಅವರನ್ನು ಕೂಡ ಕರ್ಕೊಂಡು ಬಂದು
3: ಹೌದು ಕಳ್ಸೋದು, ರಾಜ್ಯಗಳಲ್ಲಿ ಹೋಗೋದು ಕರ್ಕೊಂಡ್ ಬರೋದು, ಎಮರ್ಜೆನ್ಸಿಗಳಿರುತ್ತೆ, ಕೆಲವರು ಹುಷಾರಿರಲ್ಲ,
2: ಅವ್ರಿಗೆ ಹುಷಾರಿರಲ್ಲ. ಹೀಗೆ ಮೈಸೂರು, ಬೆಂಗಳೂರು, ಮಂಡ್ಯ ಅಂತ ಆರಾಮಾಗಿದ್ದು ನೀವು ನಾರ್ತ್ ಈಸ್ಟ್ ನಲ್ಲಿ, ಈಶಾನ್ಯ ರಾಜ್ಯಗಳು ಬಹಳ ಕಠಿಣವಾದ
3: ಜೀವನ ಖಂಡಿತ. ನಿಮಗೆ ಇವಾಗ ನೋಡಿ, ಈಗಿನ ಕಾಲದಲ್ಲಿ ಇಲ್ಲಿಂದ ನಾವು ಗೌಹಾಟಿಗೆ ಹೋಗ್ಬೇಕು ಅಂತಂದ್ರೆ ಅಸ್ಸಾಂಗೆ, ಬೆಂಗಳೂರಲ್ಲಿ ಗೌಹಾಟಿಗೆ ಹೊತ್ತಿದ್ರೆ ಗೌಹಾಟಿನ ಇಳಿತೀರಾ ನೀವು. ನಾನು ಹೋಗ್ತಾ ಇದ್ದ ಕಾಲದಲ್ಲಿ ನಾನು ನಂಜನಗೂಡಿಂದ ಹೊರಟ್ರೆ 7 ಗಂಟೆ ಟ್ರೈನ್ ಚೇಂಜ್ ಮಾಡ್ಬೇಕಾಗಿತ್ತು ನಾವು.
2: ಒಂದು 3 ದಿನ
3: 4 ದಿನ ಆಗ್ತಿತ್ತು, 5 ದಿನ ಅಲ್ಲಿ ತಲುಪ್ತಾ ಇದ್ವಿ. ಸೂಟ್ ಕೇಸ್ ಮೇಲೆ ಕೂತ್ಕೊಂಡು ಎಲ್ಲ 3 ದಿನ ಪ್ರಯಾಣ
2: ಮಾಡಿ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಬಂದ್ರಲ್ಲ.
3: ಖಂಡಿತ.
2: ಈಗ ನೀವು ಈ ಗಡಿಗಳಲ್ಲಿ ಇದ್ದಾಗ ಅದು ಪೀಸ್ ಟೈಮ್ ಆಗಿರಬಹುದು ಅಥವಾ ವಾರ್ ಟೈಮ್ ಆಗಿರಬಹುದು, ಈಗ ಯುದ್ಧದ ಕಾಲ ಅಂದ್ರೆ ಸ್ವಲ್ಪ ಪ್ರಕ್ಷುಬ್ಧವಾಗಿರುತ್ತೆ, ಮಾಹಿತಿ ತುಂಬಾ ಬರ್ತಿರುತ್ತೆ, ಬೇರೆ ಬೇರೆ ರೀತಿಯ ಸೂಚನೆಗಳು ಅವಾಗವಾಗ ಬರ್ತಿರುತ್ತವೆ. ಏನೇ ಆದ್ರೂ ಗಡಿಯಲ್ಲಿ ಕೆಲಸ ಮಾಡುವಾಗ ಇರುವಂತಹ ಒಂದು ಮನಸ್ಥಿತಿನೇ ಬೇರೆ ಇರುತ್ತೆ. ಯಾಕೆಂದ್ರೆ ಯಾವ ಹೊತ್ತಿಗೂ ಏನಾದ್ರೂ ಸಂಭವಿಸಬಹುದಾದ ತುಂಬಾ ಆಯಕಟ್ಟಿನ ಪ್ರದೇಶಗಳಾಗಿರ್ತವೆ, ಹಾಗಾಗಿ ಅಲ್ಲಿ ತುಂಬಾ ಎಚ್ಚರಿಕೆಯಿಂದ ಜಾಗ್ರತೆಯಿಂದ ಇರ್ತೀರಾ. ಬೆಂಗಳೂರಿಗೆ ಬಂದ್ರೆ ಇದು ಮನೆ ಆಗೋಯ್ತು.
3: ಖಂಡಿತ.
2: ಹೇಗೆ ಬದಲಾವಣೆ ಹೇಗಿತ್ತು?
3: ಬದಲಾವಣೆ ಅಂದ್ರೆ ಮೇಡಮ್, ಅದು ನೀವು ಹೇಳದಕ್ಕೆ ಅಲ್ಲಿ ಕೆಲಸಗಳ ತರಾನೇ ಬೇರೆ ಇತ್ತು. ಇಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಾವು ಇದು ಈ ಬೆಂಗಳೂರಲ್ಲಿ ವಿಶೇಷವಾಗಿ ಅವಾಗ 112 ಹೆಲಿಕಾಪ್ಟರ್ ಯೂನಿಟ್ ಯಲಂಕ ಅನ್ನೋದು ಅದು ಈ VVIPs ಗೆ ಸರ್ವಿಸ್ ಕ್ಯಾಟರ್ ಮಾಡೋದಕ್ಕೋಸ್ಕರನೇ ಉಟ್ಕೊಂಡಿದ್ದು, ಪ್ಲಸ್ ಟ್ರೈನಿಂಗ್ ಅಂತ ಹೇಳಿ. ಅಲ್ಲಿಗೆ ಪೋಸ್ಟಿಂಗ್ ಮಾಡಬೇಕಾದ್ರೆ ನಮ್ಮನ್ನ ಸುಮ್ಸುಮ್ನೆ ಎಲ್ಲರನ್ನು ಪೋಸ್ಟ್ ಮಾಡೋದಿಲ್ಲ ಅಲ್ಲಿಗೆ. ಅದಕ್ಕೆ ನಮ್ಮ ಪೂರ್ವಾಪರ ಎಲ್ಲ ಆಲೋಚನೆ ಮಾಡಿ ಸೆಂಟ್ರಲ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ, ಹೋಮ್ ಇಂಟೆಲಿಜೆನ್ಸ್ ಇಂದ ವೆರಿಫಿಕೇಶನ್ ಆಗುತ್ತೆ. ಅದಕ್ಕೆ ಅದು ಕ್ಲಿಯರೆನ್ಸ್ ಆದ್ಮೇಲೆ ನಮ್ಮನ್ನ ಅಲ್ಲಿಗೆ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟಿಂಗ್ ಮಾಡಿದ್ಮೇಲೆ ನೀವು ಹೇಳ್ದಂಗೆ ಇಲ್ಲಿಗೆ ಬಂದ್ಮೇಲೆ ಕೆಲಸ ಅದೇ ಆದ್ರೂ ಸಹಿತ ಅದ್ರ ಪರ್ಪಸ್ ಅಲ್ಲಿ ಬೇರೆ ಇತ್ತು, ಅಲ್ಲಿದ್ದು ಇಲ್ಲಿ ಪರ್ಪಸ್ಸೇ ಬೇರೆ. ಇಲ್ಲೂ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ, ನಾಳೆ ಇವ್ರು ಯಾರೋ ಬರ್ತಾರೆ, ಅವ್ರು ಯಾರೋ ಬರ್ತಾರೆ, ಅವ್ರನ್ನ ಹೆಂಗ್ ಹೋಗೋದು, ಇಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿ ಡ್ರಾಪ್ ಮಾಡ್ಬೇಕು, ಇದೆಲ್ಲ ಪ್ರೋಗ್ರಾಮ್ಸ್ ಬರ್ತಾನೆ ಇರುತ್ತೆ. ಇದೇ ರೀತಿ ಬರ್ತಾ ಇರುತ್ತೆ. ಪ್ಲಸ್ ಅದೇ ಟೈಮಲ್ಲಿ ಇನ್ನೊಂದು ವಿಷಯ ನಮ್ಗೆ ನಿಮ್ಗೆ ಹೇಳ್ಬೇಕು ಅಂದ್ರೆ, 85 ನಾನು ಬೆಂಗಳೂರು ಬಂದಿದ್ದು, 86

0: ಅವಾಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸಾರ್ಕ್ ಸಮ್ಮಿಟ್ ಅಂತ ಮಾಡಿದ್ರು. ಬಹುಶಃ ಸೆಕೆಂಡ್ ಸಾರ್ಕ್ ಸಮ್ಮಿಟ್ ಇಂಡಿಯಾದಲ್ಲಾಯ್ತು, ಅದನ್ನ ಬೆಂಗಳೂರಿನಲ್ಲಿ ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನ ತಗೊಂಡಾಗ ಅದು ನಮಗೆ ಒಂಥರ ಚಾಲೆಂಜ್. ಏನಕ್ಕೆ ಅಂತಂದ್ರೆ ಈಗ 40 ವರ್ಷದಲ್ಲಿ ಮೇಡಮ್ ಈ ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಹೆಲಿಕಾಪ್ಟರ್ಸ್ ಸಲೂನ್ ವರ್ಷಣ ಅಂತ ಒಂದ ಬಹಳ ಕಡಿಮೆ ಇತ್ತು. ಇವರು ದಿಢೀರಂತ ಪ್ರೋಗ್ರಾಮ್ ಮಾಡ್ಕೊಂಡಾಗ ಏನಾಯ್ತು ನಮ್ಗೆ
1: ಎಲ್ಲರಿಗೂ
0: ಎಲ್ಲರಿಗೂ ಅಲ್ಲಿ 7 ಕಂಟ್ರೀಸ್ ನ ಬರ್ತಾರೆ ಸಾರ್ ಕಂಟ್ರೀಸ್ ಅಲ್ಲಿ. ಅವ್ರು ಬೆಂಗಳೂರು ಬರ್ತಾರೆ, ಅವ್ರದ್ದು ಬೆಂಗಳೂರು ಬಂದು ಅವ್ರ ಮೀಟಿಂಗ್ ಎಲ್ಲ ಆದ್ಮೇಲೆ ಅವರೆಲ್ಲ ಟೂರಿಸ್ಟ್ ಸ್ಪಾಟ್ ಗಳಿಗೆಲ್ಲ ಇಷ್ಟಪಡ್ತಾರೆ, ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕಾದ್ರೆ ನಾರ್ಮಲ್ ಮಿಲಿಟರಿ ಹೆಲಿಕಾಪ್ಟರ್ ಅವ್ರನ್ನ ಸೀಟ್ ಮೇಲೆ ಕೂಸ್ಬಿಟ್ಟು ಕರ್ಕೊಂಡು ಹೋಗಿರಲ್ಲ,
1: ಲಕ್ಸುರಿ
0: ಅದು ಲಕ್ಸುರಿ ಮಾಡ್ಬೇಕಲ್ಲ ಅಂತ ಹೇಳಿ ನಮಗೆ ಅದೊಂದು ಒಂದ್ ಮಂತ್ ಮುಂಚೆನೆ ನಮಗೆ ಇನ್ಫಾರ್ಮೇಶನ್ಸ್ ಬರುತ್ತೆ. ನಮ್ಮ ಹತ್ರ ಇರೋ ಏನ್ ಹೆಲಿಕಾಪ್ಟರ್ಸ್ ಇದೆ ಅದ್ರಲ್ಲಿ ಹೊಸ ಹೊಸದ್ದು ಲೇಟೆಸ್ಟ್ ಮಾಡೆಲ್ಸ್ ತಂದು ಅದನ್ನ ಇದನ್ನ ನೀವು ಯಾವ್ದು ಕನ್ವರ್ಟ್ ಇಟ್ ಆಸ್ ಸಲೂನ್ ವರ್ಷನ್ ಅಂತ ಹೇಳಿ ಒಂದ್ ದೊಡ್ಡ ಹರ್ಕ್ಯುಲಿಯನ್ ಟಾಸ್ಕ್ ಕೊಟ್ಟರು ನಮಗೆ. ನಮಗೆ ಒಂದ್ ಒಂದೂವರೆ ತಿಂಗಳು ಇತ್ತು ಮೇಡಮ್ ಅದು. ನಮ್ಗೆ ಎಚ್ ಎ ಎಲ್ ನವರದ್ದು ಕೂಡ ಸಪೋರ್ಟ್ ಇತ್ತು ಅವಾಗ. ಎಚ್ ಎ ಎಲ್ ನಲ್ಲೂ ಕೂಡ
1: ಬಹಳ ವಿಮಾನಗಳನ್ನು
0: ಸಿದ್ಧ ಮಾಡ್ತಾರೆ. ಸರಿ, ಅವ್ರ ಸಪೋರ್ಟ್ ತಗೊಂಡು ನಾವು ಆ ಹೆಲಿಕಾಪ್ಟರ್ ನ ಸಲೂನ್ ವರ್ಷನ್ ಅದನ್ನ ರೆಡಿ ಮಾಡ್ಬೇಕು, ಇದಕ್ಕೆ ಇರೋದೆ ಇಷ್ಟು ಟೈಮ್ ಬಂದ್ಬಿಟ್ಟು ಅಂತ. ನಾವು ಒಂದ್ 20-22 ಜನ ಹುಡುಗರಿದ್ವಿ. ನಾವು ಇವತ್ತಿಗೂ ವಿ ಆರ್ ಇನ್ ಟಚ್. ಈ 40 ವರ್ಷ ಆದ್ಮೇಲೆ ಅದನ್ನೆಲ್ಲ ಮಾಡ್ಕೊಂಡು ನಾವು ಹೆಂಗಾರು ಮಾಡಿ ರೆಡಿ ಮಾಡೋಣ ಅಂತ ಹೇಳಿ ವಿ ಹ್ಯಾವ್ ಮೇಡ್ ಒಂದು 6-7 ಹೆಲಿಕಾಪ್ಟರ್ಸ್ ನಾವು ಸಲೂನ್ ಮಷನ್ ಕನ್ವರ್ಟ್ ಮಾಡಿದ್ವಿ. ಅದನ್ನ ಮತ್ತೆ ಟೆಸ್ಟ್ ಮಾಡ್ತಾರೆ, ನಾವು ಮಾಡಿದೀವಿ ಅಂತ ಹೇಳಿ ಇವ್ರು ತಗೊಂಡೋಗ್ಬಿಡೋದು ಹಂಗೆಲ್ಲ ಏನಿಲ್ಲ, ಚೆನ್ನಾಗಿ ನಡೀತು. ನಾವು ಅವ್ರನ್ನೆಲ್ಲ ಬೇಲೂರು ಹಳೆ ಬೀಡು ಬಹುಶಃ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ವಿ. ಈಗ ಯಾರ್ಯಾರನ್ನ ಕರ್ಕೊಂಡು ಹೋಗಿದ್ದೀನಿ ನೆನಪಿಲ್ಲ. ಇದ್ರು ಮಾಲ್ಡೀವ್ಸ್ನವ್ರು ಬರ್ತಾರೆ, ಮತ್ತೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಶ್ರೀಲಂಕಾದವರು ಇವರೆಲ್ಲ ಬರ್ತಾರೆ. ಎಲ್ಲಾರನ್ನು ಕರ್ಕೊಂಡು ಕರ್ನಾಟಕದಲ್ಲಿ ಸುಮಾರು ಕಡೆ ಎಲ್ಲ ಸೂಸ್ಕೊಂಡು ಅದನ್ನ ಸಕ್ಸಸ್ಫುಲ್ ಆಗಿ ನಾವು ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ನನ್ನ ಅನ್ಬೋದಲ್ಲಿ ನಾವು ಈ ವಿವಿಐಪಿಗಳು ಸುತ್ತಾನೆ ನಾವು ಜಾಸ್ತಿ ಸುತ್ತಾ ಇದ್ದೀವಿ ನೋಡಿ. ಅವಾಗ ಯಾರ್ಯಾರು ಪ್ರೈಮ್ ಮಿನಿಸ್ಟರ್ಗಳು ಇದ್ರಲ್ಲ ಅವಾಗ ಇವರುಗಳು ಯಾವಾಗ ಸೌತ್ಗೆ ಬರ್ತಾರೋ ನಮ್ಗೆ ಅಲ್ಲಿಂದ PMO ಸೆಕ್ರೆಟರಿಂದ ಇನ್ಫಾರ್ಮೇಶನ್ ಬರ್ತಾ ಬರ್ತಾ ಹೋಗುತ್ತೆ ಎಲ್ಲಿ ಹೋಗ್ಬೇಕು ಏನೇ ಅಂತ ಅನ್ಬಿಟ್ಟು ಅಂತ. ಅದಕ್ಕೆ ಅವ್ರಗಳಿಗೆ ಸಲೂನ್ ಮಷನ್
1: ಅಂದ್ರೆ 2000 ತನಕ ನೀವಿದ್ರಿ ಅಲ್ಲಿ ತನಕ ಯಾರ್ಯಾರು ಪ್ರಧಾನಮಂತ್ರಿಗಳಾದ್ರು
0: ಮತ್ತೆ
1: ಬಹುಶಃ
0: ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್ ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್
1: ಅಷ್ಟೊತ್ತಿಗೆ ಇಲ್ಲಿ ಏರ್ ಶೋ ಶುರುವಾಗಿತ್ತು.
0: ಹೌದು,
1: ಆ
0: ಸಂದರ್ಭದಲ್ಲಿ ಶುರುವಾಯಿತು. ಅದ್ರ ಮಧ್ಯೆನೆ ನಮ್ಗೆ ಈ IPKF ವಾರು ಬಹುಶಃ ರಾಜೀವ್ ಗಾಂಧಿ ಶ್ರೀಲಂಕಾ ಇದ್ದೇವೆ 87 ಅಂತೆ ಆವಾಗ ಸ್ಟಾರ್ಟ್ ಆಯ್ತು. ಅವಾಗ ನಿಯರೆಸ್ಟ್ ನಾವು ಶ್ರೀಲಂಕಾಗೆ ನಿಯರೆಸ್ಟ್ ಅಂದ್ರೆ ಸಹಾಯ ಮಾಡ್ತಾ ಅವಾಗ ಏನಾಯ್ತು ಅಲ್ಲಿ ನಿಯರೆಸ್ಟ್ ಹೆಲಿಕಾಪ್ಟರ್ ಯೂನಿಟ್ ಇದೆ ಬೆಂಗಳೂರು. ಬೆಂಗಳೂರ ನಾವು ಇಲ್ಲಿಂದ ಹೋಗೋದು ಅಲ್ಲೇ ಇದ್ವಿ ಸುಮಾರು ಜಾಫ್ನಾದಲ್ಲಿ. ನೀವು ಏರ್ಪೋರ್ಟ್ ಅಲ್ಲೇ ಇರಬೇಕು, ಇಲ್ಲಿ ಹೆಲಿಕಾಪ್ಟರ್ ನಿಂತ್ಕೊಂಡಿರುತ್ತೆ, ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡು ನಾವು ಮಲಗಿರ್ತೀವಿ.
1: ಆ ಸಂದರ್ಭದಲ್ಲಿ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ಲ ಬೇರೆ ಯಾವ್ದು ಜಾಫ್ನಾದಿಂದ?
0: ಇಲ್ಲಿ ಬೇರೆ ಯಾವ್ದು ಕಮರ್ಷಿಯಲ್ ಯಾವ್ದು ಫ್ಲೈಯಿಂಗ್ ಆಗ್ತಿರ್ಲಿಲ್ಲ, ನಮ್ದೇ ಬರ್ತಾ ಇತ್ತು ಅಷ್ಟೇನೆ. ಯುದ್ಧ ಸಂದರ್ಭ ಆಗಿತ್ತು, ನಮ್ದೇ ಡೆಲ್ಲಿಯಿಂದ ವಿಮಾನಗಳು ಬರುತ್ತೆ, ದೊಡ್ಡ ದೊಡ್ಡ ವಿಮಾನಗಳು ಟ್ಯಾಂಕರ್ಸ್ನೆಲ್ಲ ಇಳಿಸ್ಕೊಂಡ್ ಬರ್ತಿತ್ತಲ್ಲ, ಟ್ರೂಪ್ ಇಳಿಸ್ಕೊಂಡು ಬರ್ತಾ ಇತ್ತು. ಆ ಟ್ರೂಪ್ ಒಂದು 500 ಜನ ಬಂದ್ರು ಜಾಫ್ನಾದಲ್ಲಿ ಇಳಿದ್ರು ಅಂದ್ರೆ ಆ ಟ್ರೂಪ್ಗಳನ್ನ ಮತ್ತೆ ಎಲ್ಲೆಲ್ಲಿ ಡಿಪ್ಲಾಯ್ ಮಾಡ್ಬೇಕು ಅಂತ ಅವ್ರ ತೀರ್ಮಾನ ಇರುತ್ತೆ. ಅದು ನಮ್ಮ ಪೈಲಟ್ಸ್ ತಿಳಿಸ್ತಾರ ಅವರು. ನಮ್ಮ ಹೆಲಿಕಾಪ್ಟರ್ ನಾವು ಕರ್ಕೊಂಡು ಅಲ್ಲಿ ಡ್ರಾಪ್ ಮಾಡಿ ಬರ್ತಾ ಇದ್ವಿ. ಅಲ್ಲಿ ಅವರು LTTEಗೂ IPKFಗೂ ಜಗಳ ವಾರ ಶುರುವಾದಾಗ ನಮ್ಮಲ್ಲಿ ಬಹಳಷ್ಟು ಜನ ಇದು
1: ಆಗಿದೆ,
0: ಸಾವು ಬೇಕಷ್ಟು ಕ್ಯಾಶುಯಾಲಿಟಿನೂ ಜಾಸ್ತಿ ಆಯ್ತು, ವೌಂಡಿಂಗ್ಸ್ ಕೂಡ ಬಹಳ ಜಾಸ್ತಿ ಆಗಿದ್ರಿಂದ ಆವಾಗ 24/7 ಅವ್ರದ್ದು ಸರ್ವಿಸ್ ಬೇಕೇ ಬೇಕಿದ್ ನಮ್ದು. ಎನಿ ಪಾಯಿಂಟ್ ಆಫ್ ಟೈಮ್ ಇನ್ಫಾರ್ಮೇಶನ್ ಬಂತು ಅಂದ್ರೆ ಹೋಗೋದು ಪಿಕಪ್ ಮಾಡೋದು. ಆದ್ರೆ ಆ ಪಿಕಪ್ ಮಾಡಿದ ತಕ್ಷಣ ಇಲ್ಲಿ ಬೇರೆ ಒಂದು ವಿಮಾನ ರೆಡಿ ಇರುತ್ತೆ ಜಾಫ್ನಾ ಏರ್ಪೋರ್ಟ್ ಅಲ್ಲಿ, ಅದು ಅಲ್ಲಿ ಅವ್ರನ್ನ ಹಾಕೊಂಡು ಫ್ಲೈ ಮಾಡ್ಕೊಂಡು ಚೆನ್ನೈ ಮಿಲಿಟರಿ ಹಾಸ್ಪಿಟಲ್ ಹೋಗಿ ಅಥವಾ ಬೆಂಗಳೂರು ಹಾಸ್ಪಿಟಲ್ ಹೋಗಿ ವ್ಯವಸ್ಥೆ ಮಾಡ್ತಿರುತ್ತೆ. ಸೊ ದಿಸ್ ವಾಸ್ ಅವರ್ ರೊಟೀನ್ ಆಫ್ ವರ್ಕ್ ಅಲ್ಲಿ ಇದ್ದಷ್ಟು ದಿನ.
1: ಎಷ್ಟು ಸಮಯ ಇದ್ರಿ?
0: ನಾನು ಒಂದ್ಸಲ ಹೋದಾಗ ಒಂದೂವರೆ ತಿಂಗಳು ಇರ್ತಾ ಇದ್ವಿ. ಎಲ್ಲರನ್ನು ಒಂದೇ ಸಲ ಅಲ್ಲಿ ಇಳಿಸೋದಿಲ್ಲ ಅವರುಗಳು.
1: 87-90
0: 3 ವರ್ಷ ಆದಾಗ ಒಂದ್ 4-5 ಸಲ ಹೋಗಿರ್ಬೋದು. ನಾನು ಹೋಗಿ
1: ದೇಶಕ್ಕಾಗಿ
0: ದೊಡ್ಡ
1: ಕೆಲಸ.
0: ಆ ಗಲಾಟಿ ಶುರುವಾಗಿದ್ದಾಗ ನಾವ್ ಅಲ್ಲೇ ಇದ್ವಿ, ಟೆಂಟಲ್ ಮಲ್ಕೊಂಡಿದ್ವಿ ಜಾಫ್ನಾದ ಒಂದು ಜಾಗದಲ್ಲಿ. ಆ LTTEನ ಒಂದು 8 ಜನನ ಇವರು ನಮ್ಮ ಆರ್ಮಿಗೆ ಹಿಡಿದು ಒಂದ್ ಕಡೆ ಕೂಡಾಕ್ ಇಟ್ಕೊಂಡಿದ್ದಾರೆ. ಬಟ್ ಅವ್ರು ಬೆಳಗಾಗದಲ್ಪ ಎಲ್ಲಾರು ಒಂದು ಸೈನೋಡ್ ಏನೋ ಒಂದು ಸೇವಿಸಿ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಅವಾಗ ಸೈನೋಡ್ ಕಟ್ಕೋತಾ ಇದ್ರು.
1: ಅಂದ್ರೆ ಇನ್ನೊಂದ್ ಸಂದರ್ಶನದಲ್ಲಿ ಒಬ್ರು ಹೇಳಿದ್ರು ಎಲ್ಲರನ್ನೂ ಅನುಮಾನ ಮಾಡೋ ಹಾಗೆ ಆಗ್ಬಿಟ್ಟಿತ್ತು ಅವಾಗ. ಯಾರು ಯಾವ ಇದ್ರಲ್ಲಿ ಬರ್ತಾರೆ ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ನಾವೆಲ್ಲ ಬಂದೂಕನ್ನ ಹತ್ರ ಇಟ್ಕೊಂಡೇ ಮಲಗ್ತಾ ಇದ್ವಿ ಅಂತ ಹೇಳಿದ್ರು.
0: ಅದು ನಮ್ ಸೇಫ್ಟಿ ಇರತಾ ಇತ್ತು, ವಿ ಆರ್ ನಾಟ್ ಯೂಸಿಂಗ್ ಇಟ್ ಬಟ್ ಫಾರ್ ಸೆಲ್ಫ್ ಪ್ರೊಟೆಕ್ಷನ್ ಆಸ್ ವೆಲ್ ಆಸ್ ಫಾರ್ ಫೈರಿಂಗ್. ಬಹಳ ಒಳ್ಳೆ ಅನುಭವ ನಮಗಳಿಗೆ. ಪರವಾಗಿಲ್ಲ, ನಾವು ಇಷ್ಟೆಲ್ಲ ಯುದ್ಧ ನೋಡಿಲ್ಲ ಅಂತಂದ್ರು
1: ನಮ್ ನೆಲದಲ್ಲಿ ಆಗದೆ ಹೋದ್ರು ಬೇರೆ ನೆಲದಲ್ಲಿ ನೋಡೋ ಹಾಗಾಯ್ತು.
0: ಅದ್ರ ಮಧ್ಯೆ ನಾವು ಅಲ್ಲಿ ಏನಾದ್ರು ಪ್ರಾಬ್ಲಮ್ ಬಂತು ಅಂದ್ರೆ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಂದ್ರೆ ವಾಟ್ ಕ್ಯಾನ್ ಬಿ ಡನ್ ಆ ಏರ್ಪೋರ್ಟ್ ಅಲ್ಲಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಮಾಡಬಹುದು. ಅದು ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ನಾವು ಇನ್ನೊಂದು ಸ್ಪೇರ್ ಹೆಲಿಕಾಪ್ಟರ್ ತಗೊಂಡೋಗಿ ಅಲ್ಲಿ ಬಿಟ್ಟು ಅದನ್ನ ಮತ್ತೊಂದು ವಿಮಾನದಲ್ಲಿ ಹಾಕೊಂಡು ಹೋಗಿ ಮತ್ತೆ ನಮ್ ಚೆನ್ನೈಗೋ ಬೆಂಗಳೂರಿಗೋ ಕರ್ಕೊಂಡ್ಬಂದು ಅಲ್ಲಿ ಅದನ್ನ ರಿಪೇರಿ ಮಾಡೋದು. ಮೇಜರ್ ರಿಪೇರ್ಸ್ ಬಂದ್ರೆ ಆಗಲ್ವಲ್ಲ, ಅಲ್ಲಿ ಕೆಲವೊಂದೆಲ್ಲ ಮಾಡಕ್ ಆಗಲ್ಲ.
1: ಹೆಲಿಕಾಪ್ಟರ್ನೇ ಹೊತ್ಕೊಂಡ್ಬರ್ತಾ,
0: ಹೌದು ಒಂದು ಹೆಲಿಕಾಪ್ಟರ್ ಹೊತ್ಕೊಂಡ್ ಬರ್ತಾ ಇದ್ದೀವಿ ಮೇಡಮ್. ರೇಡ್ ಬಿಟ್ಬಿಟ್ಟು ದೊಡ್ಡ ದೊಡ್ಡ IL-76 ಬಾಡಿನ ಹಾಕಿ ಮತ್ತಿಲ್ ಬಂದು ಅದನ್ನ ಚೆಕ್ ಮಾಡಿ ಮತ್ತೆ ರನ್ ಮಾಡ್ತಾ ಇದ್ವಿ. ಅದು ಆ ಕೆಲಸ ಕೂಡ ಬಹಳ
1: ಮೂರು ವರ್ಷ ಬಹಳ ದೊಡ್ಡ ಸವಾಲು ಆಗಿತ್ತು. ಆ ಹೊತ್ತಿನಲ್ಲಿ ನಿಮ್ಗೆ ಸೇವೆ ಸಲ್ಲಿಸೋ ಅವಕಾಶ.
0: ಆಮೇಲೆ 85 ಬೆಂಗಳೂರಿಗೆ ಬಂದೆ. ಮತ್ತೆ ಒಂದು 4 ವರ್ಷ ನಂದು ಇದೆಲ್ಲ ಇತ್ತಲ್ಲ ವೆರಿಫಿಕೇಶನ್ಸ್ ಎಲ್ಲ, ಹಾಗೆ ಕ್ಲಿಯರೆನ್ಸ್ ಇತ್ತಲ್ಲ ಹೋಮ್ ಡಿಪಾರ್ಟ್ಮೆಂಟ್ದು, ಹಾಗೆ 4 ವರ್ಷ ಹಿಡಿಸ್ಕೊಂಡ್ರು. 89 ಅಲ್ಲಿ ನನಗೆ ಮದುವೆ ಆಯ್ತು. ಆಮೇಲೆ ಸರಿ ನಮ್ಮ ಕಮಾಂಡೆಂಟ್ ಇದ್ದವರು ಅವ್ರಿಗೆ ಕೆಲವೊಂದು ಅನುಕೂಲ, ಅವ್ರಿಗೆ ಅಡ್ವಾಂಟೇಜಸ್ ಇರುತ್ತೆ, ಅವ್ರಿಗೊಂದು ಪವರ್ಸ್ ಇರುತ್ತೆ. ಏ ಇನ್ನೊಂದು ಟರ್ಮ್ ಯಾಕೆ ಕೊಡಬಾರ್ದು ಇವನ್ಗೆ, ಅಬಿ ಅಬಿ ಶಾದಿ ಕಿಯಾ ಹೇ, ಲೆಟ್ ಇಂ ಬಿ ಹಿಯರ್ ಫಾರ್ ಒನ್ ಮೋರ್ ಟರ್ಮ್
1: ಬೆಂಗಳೂರಲ್ಲಿ
0: ಏನ್ಬಿಟ್ಟು ಅಂತ ಅವರು ಒಂದು ಮತ್ತೊಂದು ಸಲ ಕ್ಲಿಯರೆನ್ಸ್ ಮಾಡಿಸಿದ್ರು ನಂದು. ಆ ಒಂದು ಅಡ್ವಾಂಟೇಜ್ ಆಗಿ ನನಗೆ 94 ತನಕ ಇದ್ದೆ ನಾನು. 89 ಬಂದಲ್ಲ 93 ಇತ್ತು. ಮತ್ತೆ 1 ಇಯರ್ ನಾನು 93 ಟ್ರಾನ್ಸ್ಫರ್ ಆಗುತ್ತಪ್ಪ ಇಲ್ಲಿ ಮುಗೀತು ಅಂತಂದಾಗ ನಾನು, ಆವಾಗ ನಾನು ಶಿ ವಾಸ್ ಕ್ಯಾರಿಂಗ್ ಮೈ ಸನ್ ಎರಡನೇ ಮಗು, ತಿರ್ಗಾ ಅವರೇನೆ ಇದೊಂದು ವರ್ಷ ಬೇರೆ ಇರ್ಲಿ ಬಿಡು ಅಂದ್ಬಿಟ್ಟು ಅಂತ ಬಹಳಷ್ಟು ಸಹಾಯಗಳು ಮಾಡ್ತಾರೆ.
1: ಮಾನವೀಯವಾಗಿ
0: ಅದನ್ನೆಲ್ಲ ಅವ್ರು ನೋಡ್ತಾರೆ, ಇವನಿಗೆ ಸಹಾಯ ಮಾಡ್ಬೇಕು, ಇವನ್ ಒಳ್ಳೆ ಕೆಲಸಗಾರ, ಇವನ್ ಯಾಕೆ ಕೊಡಬಾರ್ದು ಇಷ್ಟೆಲ್ಲ ಮಾಡ್ತಾನಲ್ಲ, ಕರೆದಾಗ್ಲೆಲ್ಲ ಡ್ಯೂಟಿಗೆ ಬರ್ತಾನೆ ಎನಿ ಟೈಮ್ ಆಫ್ ಮಾಂಟ್ ವಿತೌಟ್ ಗ್ರಡ್ಜ್ ವಿತೌಟ್ ಏನು, ನಮಗ ಮನ್ಸ್ಗೆ ಬರ್ತಾನು ಇರ್ಲಿಲ್ಲ. ಅದು ಕೆಲಸ ಮಾಡ್ಬೇಕು ಮಾಡ್ಬೇಕು ಅಷ್ಟೇನೆ. ಅದಾಗಿ ಅವ್ರಿಗೆ ನೋಟಿಸ್ ಅಲ್ಲಿ ಇರುತ್ತದು, ಅವ್ರು ಮತ್ತೆ ಸಹಾಯ ಮಾಡಿದ್ರು ನನಗೆ 94
1: ಎರಡು ಮಕ್ಕಳು. ಹಾಗಾಗಿ ನೀವು
0: ಬೆಂಗಳೂರಲ್ಲಿ ಮದುವೆ ಆಗಿ
1: ಒಂದ್ ರೀತಿ ಬೆಂಗಳೂರಿಂದ ಅನುಕೂಲ ಆಯ್ತು.
0: ಖಂಡಿತ ಅನುಕೂಲ ಆಯ್ತು, ನನ್ನ ಫ್ಯಾಮಿಲಿ ಲೈಫ್ ಅನುಕೂಲ ಆಯ್ತು. ಆಮೇಲೆ 94 ನಾನು ಟ್ರಾನ್ಸ್ಫರ್ ಆಗಿ ನನಗೆ ಅವ್ರು ಮತ್ತೆ ಕೇಳಿದ್ರು ನನಗೆ ನಿನಗೆ ಎಲ್ಲಿಗೆ ಬೇಕು ಹೇಳು ಅಂದ್ಬಿಟ್ಟು ಅಂತ. ಆಗಿನ ಕಾಲಕ್ಕೆ ಚಂಡೀಗಢ ಅನ್ನೋದು ಅದೊಂದು ಪ್ರೈಸ್ ಪೋಸ್ಟಿಂಗ್,
1: ಹೌದು
0: ದೊಡ್ಡ ಬೇಸ್,
1: ಹೌದು.
0: ಅದರ್ವೈಸ್ ಸಿಟಿ ವೈಸ್ ಕೂಡ ಅದೊಂದು ಪೋಸ್ಟಿಂಗ್ ಸಿಗಬೇಕು ಅಂದ್ರೆ ನೀವೇನೋ ಮದೃಷ್ಟ ಮಾಡಿದಾರೋ
1: ಚಂಡೀಗಢ್ರೆಸ್ಟೀಜಿಯಸ್.
0: ಖಂಡಿತ ಖಂಡಿತ, ಅದರ ಪಕ್ಕದಲ್ಲೇನೆ ನಮ್ದು ಈ ಹೆಲಿಕಾಪ್ಟರ್ಸ್ ಗೆ ಒಂದು ಬೇಸ್ ರಿಪೇರ್ ಡಿಪೋ ಅಂತ ಒಂದಿದೆ, BRD No. 3 BRD ಅಂತ. ಅಲ್ಲಿ ಪ್ರತಿಯೊಂದು ಹೆಲಿಕಾಪ್ಟರ್ಸ್ ಆಲ್ ಓವರ್ ಇಂಡಿಯಾ ಯಾವ್ಯಾವ್ದಿದೆ ಎಲ್ಲದು ಕೂಡ ರಿಪೇರಿಂಗ್ ಆಗುತ್ತೆ. ಅಲ್ಲಿ ಮೇಜರ್ ಸರ್ವಿಸಿಂಗ್ ಅಂತ ಮಾಡ್ತೀವಿ ಮೇಡಮ್ ನಾವು ಅದನ್ನ. ಪ್ರತಿಯೊಂದನ್ನು ಅಲ್ಲಿ ನಾವು ಹೋಗಿ ಅದನ್ನ ಕಂಪ್ಲೀಟ್ ಬಿಚ್ಚಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಸರ್ವಿಸಿಂಗ್ ಮಾಡಿ ಅದನ್ನ. ಬಟ್ ಪ್ರತಿಯೊಂದು ಕೂಡ ರಷ್ಯನ್ ಟೆಕ್ನಾಲಜಿ, ಇಟ್ಸ್ ನಾಟ್ ದಟ್, ಇದು ಬಹಳ ಸಿಂಪಲ್ ಡಿಸೈನ್, ಕಾಂಪ್ಲಿಕೇಟೆಡ್ ಆದ್ರೂ ಒಂದ್ಸಲ ಕಲ್ತ್ಕೊಂಡ್ರೆ ಇಟ್ ಇಸ್ ಸೋ ಈಸಿ. ಅದನ್ನ ನಾವು ಪ್ರತಿಯೊಂದನ್ನು ಮಾಡಬಹುದು ನಾವು. ಬಟ್ ನಾವುಗಳು ಕೂಡ ಅಲ್ಲಿ ಒಂದೇ ಕೆಲಸ ಅಂತ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಸಪೋಸ್ ಕಾಕ್ಪಿಟ್ ವೈರಿಂಗ್ ನಾನು ಮಾಡ್ಬೇಕು ಅಂತಂದ್ರೆ ಕಾಕ್ಪಿಟ್ ವೈರಿಂಗ್ ಸೂರ್ಯ ವಿಲ್ ಡು,
1: ಒಂದು
0: ಎಕ್ಸ್ಪರ್ಟೈಸ್. ಹಾಗಾಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಕೆಲಸ ಫಾಸ್ಟ್ ಆಗ್ತಾ ಹೋಗುತ್ತೆ, ಎಲ್ಲಾದ್ರಲ್ಲೂ ಹೊರವೆ ಹೋಗ್ಬೇಕು ಅಂದ್ರೆ ಕಷ್ಟ ಆಗ್ತಾ. ಆ ತರ ಪ್ರತಿಯೊಂದು ವಿಂಗ್ಸ್ ಅಲ್ಲಿ ವಿಂಗ್ ವೈರಿಂಗ್ ಆಗ್ಲಿ ಇಂಜಿನ್ ವೈರಿಂಗ್ ಆಗ್ಲಿ ಮತ್ತೆ ಗೇರ್ ಬಾಕ್ಸ್ ಪ್ರತಿಯೊಂದನ್ನು ಬೇರೆ ಬೇರೆ ಬೇರೆ ಅದರ ಮಾಡ್ತಾ ಇದ್ವಿ ನಾವು. ಅಲ್ಲಿ ಸುಮಾರು ಲ್ಯಾಬೊರೇಟರೀಸ್ ಎಲ್ಲ ಇದೆ, ಪ್ರತಿಯೊಂದು ಐಟಮ್ ಅನ್ನು ಬಿಚ್ಚಿ ಲ್ಯಾಬೊರೇಟರಿ ತಗೊಂಡ್ಬಂದು ಟೆಸ್ಟ್ ಮಾಡಿ ಇಟ್ ಶುಡ್ ಬಿಹೇವ್ ಇನ್ ಸ್ಪೆಸಿಫಿಕ್ ವೇ ಅಂತ ಇರ್ತದ್ದು. ಗ್ರೌಂಡ್ ಅಲ್ಲಿ ಈ ತರ ಬಿಹೇವ್ ಮಾಡ್ಬೇಕದು, ಏರ್ ಅಲ್ಲಿ 10,000 ಗೋದಾಗ ಈ ತರ ಬಿಹೇವ್ ಮಾಡ್ಬೇಕು, 20,000 ಗೋದಾಗ ಎಲ್ಲ ಮಾನಿಟರಿಂಗ್ ಸಿಸ್ಟಮ್ ಇದೆ. ಅದೆಲ್ಲ ಟೆಸ್ಟ್ ಮಾಡಿಸ್ಕೊಂಡು ಅದನ್ನ ಮತ್ತೆ ಫಿಟ್ ಮಾಡಿ ಮತ್ತೆ ಹೊಸ ಜೀವನ ಕೊಡ್ತೀವಿ ನಾವು. ಜೀವನ ಕೊಟ್ಟು ಅದೊಂದು 3-4 ವರ್ಷ ಸರ್ವಿಸ್ ಮಾಡಿದೆ ನಾನು.
1: ಸೂರ್ಯನಾರಾಯಣ PR ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನ ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನು ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
0: ಜೈ ಹಿಂದ್ ಮೇಡಮ್.
2: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಜೂನಿಯರ್ ವಾರೆಂಟ್ ಆಫೀಸರ್ ಸೂರ್ಯನಾರಾಯಣ PR ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ LO, ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಕತೆ ಏನು ಅಂದ್ರೆ, ಇವತ್ತು ಸ್ಪೆಷಲು, ಇವತ್ತು ರಾಷ್ಟ್ರೀಯ ಕಸಿನ್ಸ್ ಡೇ, ಸೋದರ ಸಂಬಂಧಿ ದಿನಾಚರಣೆ. ಅಂದ್ರೆ ನಮ್ಮ ಅತ್ತೆ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಚಿಕ್ಕಮ್ಮ ಚಿಕ್ಕಪ್ಪನ ಮಕ್ಕಳನ್ನ ನೆನಪಿಸಿಕೊಳ್ಳೋ ದಿನ. ಕೆಲವರಿಗೆ ಅವರು ಮೊದಲ ಸ್ನೇಹಿತರು, ಕೆಲವರಿಗೆ ಮೊದಲು ಜಗಳ ಮಾಡಿದ ಪಾರ್ಟ್ನರ್, ಇನ್ನು ಕೆಲವರಿಗೆ ಜೀವನ ಪೂರ್ತಿ ಜೊತೆಯಾಗಿರುವ ಬೆಸ್ಟ್ ಫ್ರೆಂಡ್. ಹಾಗಾದ್ರೆ ಇಂದು ಆ ಬಾಲ್ಯದ ಸಿಹಿ ನೆನಪುಗಳನ್ನು ಒಮ್ಮೆ ತೆರೆದು ನೋಡ್ತಾ ಲಂಚ್ ಬಾಕ್ಸ್ ಕಾರ್ಯಕ್ರಮನ ಶುರು ಮಾಡೋಣ ಅಲ್ವಾ? ಬೇಸಿಗೆ ರಜಾ ಬಂತು ಅಂದ್ರೆ ಸಾಕು, ಊರಿಗೆ ಹೋಗೋದು, ಅಜ್ಜಿ ಮನೆ, ಮಾವಿನ ಹಣ್ಣು, ಗಾಳಿಪಟ, ಕಣ್ಣ ಮುಚ್ಚಾಲೆ, ಚೌಕಾಬಾರ, ರಾತ್ರಿ ಮಲಗೋ ಮುಂಚೆ ಕತೆಗಳು, ಇವೆಲ್ಲದರ ಮಧ್ಯೆ ನಮ್ಮ ಕಸಿನ್ಸ್ ಇದ್ರೆ ಮಜಾನೇ ಬೇರೆ ಅಲ್ವಾ? ಸೊ ಊಟ ಮಾಡಿದ ತಟ್ಟೆಲಿ ಇವತ್ತು ಕಸಿನ್ಸ್ ಬಗ್ಗೆ ಮಾತಾಡ್ತಾ ಒಂದು ಸೂಪರ್ ಹಿಟ್ ಹಾಡು ನಿಮಗೋಸ್ಕರ.

ಹೌದು, ಲಂಚ್ ಬಾಕ್ಸ್ ಅಲ್ಲಿ ಊಟ ಏನೋ ಮಾಡ್ತಾ ಇದ್ದೀರಾ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿದ ಆ ದಿನಗಳು ಏನಾದರೂ ನೆನಪಿದೆಯಾ? ಯಾರಿಗೆ ಹೆಚ್ಚು ಸಿಹಿ ಸಿಕ್ತು, ಯಾರಿಗೆ ಗೋಡಂಬಿ ಸಿಕ್ತು, ಹಂಗಂತ ಹೇಳ್ತಾ ದೊಡ್ಡವರ ಹತ್ರ ಬಯಸ್ಕೊಂಡು ಒಬ್ರೊಬ್ಬರನ್ನ ಕಾಪಾಡಿದಂತಹ ಕ್ಷಣಗಳು ಇವೆಲ್ಲ ನೆನಪಾದ್ರೆ ಇವತ್ತು ತುಟಿಯ ಮೇಲೆ ನಗುವಂತೂ ಖಂಡಿತ ಬರುತ್ತೆ. ಯಾಕೆ ಹೇಳಿ, ಇವತ್ತು ನ್ಯಾಷನಲ್ ಕಸಿನ್ಸ್ ಡೇ. ಕಾಲ ತುಂಬ ಬದಲಾಗಿದೆ, ಪ್ರತಿಯೊಬ್ಬರು ತಮ್ಮ ಕೆಲಸ, ಕುಟುಂಬ, ನಗರ, ದೇಶ ಬ್ಯುಸಿ ಬ್ಯುಸಿ, ಭೇಟಿಗಳು ತುಂಬ ಕಡಿಮೆ ಆಗಿರ್ಬೋದು, ಆದರೆ ನೆನಪುಗಳು ಎಂದಿಗೂ ದೂರ ಆಗಲ್ಲ ಅಲ್ಲ. ನಮ್ಮ ಬಾಲ್ಯದ ರಹಸ್ಯಗಳನ್ನು ನಾವು ಜಾಸ್ತಿ ಹೇಳಿರೋದು ನಮ್ಮ ಕಸಿನ್ಸ್ಗೆ, ನಮ್ಮ ಸೋಲು ಗೆಲುವು ಎರಡನ್ನ ನೋಡಿರೋದು ನಮ್ಮ ಕಸಿನ್ಸೇ. ಹಾಗಾಗಿ ನಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಅಂಥದ್ದೇ ಕಸಿನ್ಸ್. ಸಂಬಂಧಗಳು ಉಳಿಯಬೇಕು ಅಂದರೆ ತುಂಬ ದೊಡ್ಡ ಉಡುಗೊರೆ ಏನು ಕೊಡಬೇಕಾಗಿಲ್ಲ ರೀ. ಸಮಯಕ್ಕೆ ಒಂದು ಕರೆ, ಹಾಯ್ ಹಲೋ ಅಂತ ಒಂದು ನಗು, ನಿನ್ನ ನೆನಪಾಯಿತು ಅನ್ನೋ ಸಂದೇಶ ತುಂಬಾ ಇಂಪಾರ್ಟೆಂಟು. ಇಂದು ನೀವು ಕೂಡ ನಿಮ್ಮ ಕಸಿನ್ಗೆ ಒಂದು ಫೋನ್ ಮಾಡಿ ಅಥವಾ ಒಂದು ಚಿಕ್ಕ ಮೆಸೇಜ್ ಕಳಿಸಿ ಹೇಗಿದ್ಯಾ ಅನ್ನೋ ಎರಡು ಪದಗಳು ವರ್ಷಗಳ ಅಂತರವನ್ನು ಕ್ಷಣದಲ್ಲೇ ಕಡಿಮೆ ಮಾಡಬಹುದು. ಏನಂತೀರಾ? ಊಟ ಮಾಡ್ತಾ ಮಾಡ್ತಾ ಖಂಡಿತ

ಲಂಚ್ ಬಾಕ್ಸ್ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಹಾಗೆ ಇನ್ನೇನು ನಿಮ್ದು ಊಟ ಎಲ್ಲ ಆಗಿರಬೇಕು ಅಂತ ಭಾವಿಸ್ತಾ, ಇಂದಿನ ರಾಷ್ಟ್ರೀಯ ಕಸಿನ್ಸ್ ಡೇ ನಿಮಿತ್ತ ನಿಮ್ಮ ಮನಸ್ಸಿಗೆ ಮೊದಲು ಬಂದ ಆ ಕಸಿನ್ಗೆ ಇವತ್ತೊಂದು ಖಂಡಿತವಾಗ್ಲೂ ಕರೆ ಮಾಡಿ ನೀನು ನನ್ನ ಬಾಲ್ಯದ ಅತ್ಯಂತ ಸುಂದರ ನೆನಪು ಅನ್ನೋದನ್ನು ಖಂಡಿತ ಹೇಳಿ. ಯಾಕೆಂದರೆ ಬಾಲ್ಯ ಮತ್ತೆ ಬರೋದಿಲ್ಲ, ಆದರೆ ಬಾಲ್ಯದ ಜನರು ಮತ್ತೆ ಮತ್ತೆ ನಮ್ಮ ಹತ್ತಿರ ತರಬಹುದು, ಆ ಸಂಬಂಧಗಳನ್ನು ಪ್ರೀತಿಯಿಂದ ಉಳಿಸ್ಕೊಳ್ಬೋದು. ಇದೇ ಆಶಯದೊಂದಿಗೆ ನಿಮ್ಮ ಜೊತೆ ಲಂಚ್ ಬಾಕ್ಸ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಗ್ತಾ ಇರಿ, ನೆನಪುಗಳನ್ನು ಬದುಕಿಸ್ತಾ ಇರಿ. ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಗೆ ಸ್ನೇಹಿತರೆ, ಇವತ್ತು ಸಂಜೆ 4 ಗಂಟೆಗೆ ನಮ್ಮ ಸ್ಟುಡಿಯೋದಲ್ಲಿ ಅವಿರತ ಟ್ರಸ್ಟ್ ಫೌಂಡೇಶನ್ನ ಇಬ್ಬರು ಆಕ್ಟಿವ್ ವಾಲಂಟಿಯರ್ಸ್ ನಮ್ಮ ಸ್ಟುಡಿಯೋದಲ್ಲಿ ನಿಮ್ಮೊಂದಿಗೆ ಅವರು ಮಾಡುತ್ತಿರುವಂತಹ ಸಮಾಜ ಸೇವೆ, ಅಂದರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ನಿರಂತರವಾಗಿ ಅವಿರತವಾಗಿ ನೋಟ್ಬುಕ್ಗಳು, ಹಾಗೆ ಸೈನ್ಸ್ ಕಿಟ್ಗಳು ಮತ್ತು ಪ್ಲಾನಿಟೋರಿಯಂನ ತಂದು ಅವರೆಲ್ಲರ ಶಿಕ್ಷಣಕ್ಕೆ, ಅವರ ಬದುಕಿಗೆ ಒಂದು ಸುಂದರ ಅನುಭವವನ್ನು ಕೊಡ್ತಾ ಇದ್ದಾರೆ. ಅವರಿಬ್ಬರು ಆಕ್ಟಿವ್ ಮೆಂಬರ್ಸ್ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸಂಜೆ 4 ಗಂಟೆಗೆ ಎಫ್ಎಂ ಸ್ಟುಡಿಯೋದಲ್ಲಿ ಇರ್ತಾರೆ. ನೀವು ಕೂಡ ಅವರಿಗೆ ಸಂದೇಶ ಕಳಿಸಬಹುದು. ಸಮಾಜ ಸೇವೆಯೇ ಧ್ಯೇಯವಾಗಿ ಇಟ್ಕೊಂಡಿರುವಂತಹ ಅವಿರತ ಫೌಂಡೇಶನ್ನ ಇಬ್ಬರು ಆಕ್ಟಿವ್ ವಾಲಂಟಿಯರ್ಸ್ ಇಂದು ಸಂಜೆ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಇರ್ತಾರೆ. ನೀವು ಕೂಡ ಹೇಗೆ ಗ್ರಾಮೀಣ ಮಕ್ಕಳ ಬದುಕಿನಲ್ಲಿ, ಅವರ ಶಾಲೆಯ ಬದುಕಿನಲ್ಲಿ ಚೇಂಜಸ್ ತರಬಹುದು ಅಂತ ನಮಗೆ ವಾಟ್ಸಪ್ ಸಂಖ್ಯೆ 9480901013ಗೆ ಕಳಿಸಬಹುದು. ಇನ್ನು ಮುಂದೆ ಕೇಳಿ ವಾರ್ತಾ ಸಂಚಿಕೆ.
2: Good afternoon. This is Akashwani and I am Valsa Williams with the midday news. The headlines. Prime Minister Narendra Modi calls for strict action against paper leaks, assures early passage of bill for proposing fast-track courts and stricter punishments to culprits. Second round of talks between government and CJP begins at Constitution Club over NEET paper leak row. Showdown continues in Parliament over NEET paper leaks. Lok Sabha adjourned for the day amid opposition uproar. Supreme Court directs Centre and NTA to file detailed affidavits on progress made in implementing reforms after NEET UG paper leak. India calls out United Nations for ignoring repression in Pakistan-occupied Kashmir, accuses Islamabad for systematically crushing rights of the people. IMD forecasts very heavy to extremely heavy rainfall over East Rajasthan, Gujarat and Madhya Maharashtra today. And India's Anahat Singh enters the semi-finals of World Junior Squash Championships. Prime Minister Narendra Modi has said that he has directed the departments to prepare a proposal for fast-track courts to tackle paper leaks, and they worked continuously and submitted the draft to him late last night. In a video message last night, Mr. Modi said this draft, which includes provisions for fast-track courts and stringent punishment, will be discussed by the cabinet today. He said after incorporating the suggestions of cabinet colleagues, it will be given its final shape. The Prime Minister said as the second week of Parliament begins on Monday, the government will make every effort to get the bill passed by the House at the earliest.
3: मैंने फास्ट ट्रैक कोर्ट के लिए विभागों को निर्देश दिए थे. विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है, तब जल्द से जल्द उस बिल को सदन में पारित कराने का प्रयास किया जाएगा.
2: The Prime Minister said over the past 2.5 months since the paper leak incident, several steps have been taken. The culprits have been arrested and are in jail. Mr. Modi said the government's foremost responsibility was to ensure that students did not lose an academic year, and it was essential to conduct the examinations immediately.
3: मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है, और इसलिए पेपर लीक घटना से अब तक पिछले 2.5 महीनों में अनेक विविध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का एक वर्ष बर्बाद न हो. सरकार ने अभी कम से कम समय में 22 लाख जितने विद्यार्थियों के एग्जाम हो जाए, इसका प्रबंध किया.
2: The Lok Sabha has been adjourned till Monday as ruckus continued in the House for the fifth consecutive day today. When the House met after the first adjournment at 12 noon, Parliamentary Affairs Minister Kiran Rijiju said the government is ready to discuss the NEET paper leak.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಆರನೇ ತರಗತಿಯಿಂದಲೇ ಕೃತಕ ಬುದ್ಧಿಮತ್ತೆ ಪಠ್ಯಕ್ರಮದಲ್ಲಿ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ರಾಜ್ಯದ ಬೆಳವಣಿಗೆ ರೂಪಿಸುವಲ್ಲಿ ಸರ್ಕಾರದೊಂದಿಗೆ ಪಾಲುದಾರರಾಗುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯ ಅಂಗವಾಗಿ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುದಾರ್ ಶಾ ಸೇರಿದಂತೆ ಹಲವು ಉದ್ಯಮಿಗಳೊಂದಿಗೆ ಇಂದು ಉಪಹಾರ ಸಭೆ ನಡೆಸಿದ ಅವರು, ಬೆಂಗಳೂರನ್ನು ಭಾರತದ ತಂತ್ರಜ್ಞಾನ ರಾಜಧಾನಿಯನ್ನಾಗಿ ಮಾಡಿದ ಹೆಗ್ಗಳಿಕೆಗೆ ಜನರು ಹಾಗೂ ಕಂಪನಿಗಳಿಗೆ ಸಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಆರ್ಥಿಕ ಸಾಧನೆಯನ್ನು ಪ್ರಸ್ತಾಪಿಸಿದ ಅವರು, ಪ್ರಸ್ತುತ ಸಾಫ್ಟ್ವೇರ್ ರಫ್ತು 4.36 ಲಕ್ಷ ಕೋಟಿಯಷ್ಟಿದೆ. ಈ ವರ್ಷ ಅದು 5.5 ಲಕ್ಷ ಕೋಟಿ ಮುಟ್ಟುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಮುಂಬರುವ ದಿನಗಳಲ್ಲಿ ಬಿಯಾಂಡ್ ಬೆಂಗಳೂರು ಮೂಲಕ ರಾಜ್ಯದ ಇತರೆ ನಗರಗಳಿಗೆ ಉದ್ಯಮಗಳನ್ನು ವಿಸ್ತರಿಸಿ ಕೇವಲ $0.25 ವೆಚ್ಚ ಮಾಡುವ ಗುರಿ ಹೊಂದಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಕ್ವಾಂಟಮ್ ನೀತಿ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಎಂದು, ಕೃತಕ ಬುದ್ದಿಮತ್ತೆ, ರೋಬೋಟಿಕ್ಸ್, ಸುಸ್ಥಿರ ಮೂಲಸೌಕರ್ಯ ಮುಂದಿನ ಗುರಿಯಾಗಿದ್ದು ಈ ಕ್ಷೇತ್ರಗಳು ಮುಂದಿನ ದಶಕಗಳ ಕಾಲ ಆಳಲಿವೆ ಎಂದು ತಿಳಿಸಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜ್ಯದಲ್ಲಿ ಆರನೇ ತರಗತಿಯಿಂದಲೇ ಮಕ್ಕಳು ಕೃತಕ ಬುದ್ದಿಮತ್ತೆಯನ್ನು ಪಠ್ಯಕ್ರಮದ ಭಾಗವಾಗಿ ಕಲಿಯಲಿದ್ದಾರೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಉದ್ಯಮಿಗಳಾದ ಬಯೋಕಾನ್ ಸಂಸ್ಥಾಪಕಿ ಕಿರಣ್ ಮಂಜುದಾ ಶಾ, ಉದ್ಯಮಿ ಕ್ರಿಸ್ ಗೋಪಾಲನ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹೆದ್ದಾರಿ ರಾಜ್ಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವ ಗ್ರಾನೈಟ್, ಮಾರ್ಬಲ್ ಮಾರಾಟ, ತಾತ್ಕಾಲಿಕ ಮಳಿಗೆಗಳು, ಡಾಬಾಗಳು, ಹೋಟೆಲ್ ಇತ್ಯಾದಿಗಳಿಗೆ ನಿಯಮಾನುಸಾರ ಶುಲ್ಕ ತೆರಿಗೆ ವಿಧಿಸಲು ಸಮಿತಿ ರಚಿಸುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಸಚಿವರು, ಹೆದ್ದಾರಿ ಜಿಲ್ಲಾ ಮುಖ್ಯ ರಸ್ತೆ ಪಕ್ಕದಲ್ಲಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂದಾಯ ಭೂಮಿಯಲ್ಲಿ ಹೋಟೆಲ್, ಡಾಬಾ, ಅಂಗಡಿ ಮಳಿಗೆಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಪಂಚಾಯಿತಿಗಳಿಗೆ ಸೂಕ್ತ ಆದಾಯ ಬರುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಸಚಿವರು ಶುಲ್ಕ ವಿಧಿಸುವ ಬಗ್ಗೆ ನಿರ್ದೇಶನ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಯಕಟ್ಟಿನ ಜಾಗಗಳಲ್ಲಿ ಬೃಹತ್ ಫಲಕಗಳನ್ನು ಹಾಕಿ ಜಾಹೀರಾತುಗಳನ್ನು ಪ್ರದರ್ಶಿಸಲಾಗುತ್ತಿದೆ. ಮನೆಗಳಿಗೂ ಬಣ್ಣ ಬಳಿದು ಜಾಹೀರಾತು ಪ್ರದರ್ಶಿಸಲಾಗುತ್ತಿದೆ. ಆದರೆ ವಾಣಿಜ್ಯ ವಹಿವಾಟು ನಡೆಯುವ ಈ ಎಲ್ಲಾ ಪ್ರದೇಶ ವಾಣಿಜ್ಯ ಉದ್ದೇಶಕ್ಕೆ ಭೂಪರಿವರ್ತನೆ ಆಗಿರುವುದಿಲ್ಲ. ಈ ನಿಟ್ಟನಲ್ಲಿ ಸಮಿತಿ ರಚಿಸಿ ವರದಿ ಪಡೆದು ವಾಣಿಜ್ಯ ವಹಿವಾಟು ಮತ್ತು ಜಾಹೀರಾತು ಪ್ರದರ್ಶನದ ಭೂಮಿಗೆ ಶುಲ್ಕ ವಿಧಿಸಲು ನಿಯಮ ರೂಪಿಸುವಂತೆ ಸೂಚನೆ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಇಂದು ಬೆಂಗಳೂರಿನ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್, ವಾರ್ತಾ ಇಲಾಖೆ ಆಯುಕ್ತ ಎಂಎನ್ ಅನುಚೇತ್, ಸಂಸ್ಥೆಯ ನಿರ್ದೇಶಕ ಬಸವರಾಜ್ ಮೊದಲಾದವರು ಹಾಜರಿದ್ದರು. ಈ ತರಬೇತಿ ಶಾಲೆಯಲ್ಲಿ ಒಬ್ಬರು ಮುಖ್ಯ ವಿಮಾನ ಬೋಧಕರು, ಇಬ್ಬರು ವಿಮಾನ ಬೋಧಕರನ್ನು ನೇಮಿಸಲಾಗಿದೆ. ಒಟ್ಟು 5 ವಿಮಾನಗಳಿದ್ದು 3 ವಿಮಾನಗಳು ಹಾರಾಟ ಸ್ಥಿತಿಯಲ್ಲಿದೆ. ಈ ಹಿಂದೆ ನಡೆಯುತ್ತಿದ್ದ ಪಿಪಿಎಲ್, ಸಿಪಿಎಲ್ ಮಲ್ಟಿ ಎಂಜಿನ್ ಎಂಡೋಸ್ಮೆಂಟ್ ತರಬೇತಿಯನ್ನು ಮುಂದುವರಿಸಲಾಗುವುದು ಎಂದು ಬಳಿಕ ಪತ್ರಿಕಾ ಪ್ರಕಟಣೆ ಮೂಲಕ ಉಪಮುಖ್ಯಮಂತ್ರಿ ತಿಳಿಸಿದ್ದಾರೆ. ಈ ಸಂಸ್ಥೆ ಒಟ್ಟು 30 ವಿದ್ಯಾರ್ಥಿಗಳ ತರಬೇತಿ ಸಾಮರ್ಥ್ಯ ಹೊಂದಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿವಾಜಿನಗರದಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸುವ ವೇಳೆ ಹಲ್ಲೆಗೆ ಒಳಗಾದ ಕರ್ತವ್ಯ ನಿರ್ವಹಿಸಿದ ಅಧಿಕಾರಿಗಳನ್ನು ಬೆಂಗಳೂರು ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ವಿಕಾಸಸೌಧದಲ್ಲಿಂದು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಜಿಬಿಎ ಮುಖ್ಯ ಆಯುಕ್ತರಾದ ಮಹೇಶ್ವರ ರಾವ್, ಕೇಂದ್ರ ನಗರಪಾಲಿಕೆ ಆಯುಕ್ತ ಜಗದೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಳಿಕ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಸಚಿವ ಕೃಷ್ಣ ಬೈರೇಗೌಡ, ಸರ್ಕಾರ ಎಷ್ಟೇ ಯೋಜನೆ ರೂಪಿಸಿದರೂ ಅದನ್ನು ಜನರಿಗೆ ತಲುಪಿಸಲು ನಿಷ್ಠಾವಂತ ಅಧಿಕಾರಿಗಳೇ ಅಡಿಪಾಯ ಎಂದು ತಿಳಿಸಿದ್ದಾರೆ. ಇಂತಹ ಅಧಿಕಾರಿಗಳೇ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ನಿಜವಾದ ಶಕ್ತಿ ಎಂದು ಹೇಳಿದ್ದಾರೆ. ನೀಟ್ ವಿವಾದದ ಕುರಿತು ನಡೆಯುತ್ತಿರುವ ಪ್ರತಿಭಟನೆಗಳು ಸಮಾಜ ವಿರೋಧಿ ಶಕ್ತಿಗಳು ಅಶಾಂತಿ ಸೃಷ್ಟಿಸಲು ಬಳಸಿಕೊಂಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ದಾಳಿ ನಡೆಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆಳಕಿಗೆ ಬಂದ ಕೂಡಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತನಿಖೆಗೆ ಆದೇಶಿಸಿದ್ದರು ಎಂದು ಸಮರ್ಥಿಸಿಕೊಂಡಿದ್ದಾರೆ. ವಿಷಯದ ಗಂಭೀರತೆಯನ್ನು ಅರಿತ ಪ್ರಧಾನಿ ಹಾಗೂ ಕೇಂದ್ರ ಸರ್ಕಾರ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೈಸೂರಿನ ಇತಿಹಾಸ ಪ್ರಸಿದ್ಧ ಚಾಮುಂಡಿ ಬೆಟ್ಟದಲ್ಲಿಂದು 2ನೇ ಆಷಾಢ ಶುಕ್ರವಾರವನ್ನು ಶ್ರದ್ದೆ ಮತ್ತು ಭಕ್ತಿಯಿಂದ ಆಚರಿಸಲಾಯಿತು. ಚಾಮುಂಡೇಶ್ವರಿ ದೇವಿಗೆ ಮುಂಜಾನೆಯಿಂದಲೇ ವಿವಿಧ ದ್ರವ್ಯಗಳಿಂದ ವಿಶೇಷ ಅಭಿಷೇಕ, ಮಹಾಮಂಗಳಾರತಿ ಹಾಗೂ ಧಾರ್ಮಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ದೇವಾಲಯದ ಒಳಾಂಗಣ ಮತ್ತು ಹೊರಾಂಗಣವನ್ನು ವರ್ಣರಂಜಿತ ಹೂಗಳಿಂದ ಶೃಂಗರಿಸಲಾಗಿತ್ತು. ಮೊದಲ ಆಷಾಢ ಶುಕ್ರವಾರಕ್ಕೆ ಹೋಲಿಸಿದರೆ ಇಂದು ಭಕ್ತರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿದ್ದು, ಮುಂಜಾನೆಯಿಂದಲೇ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಮಣ್ಣಿನ ಫಲವತ್ತತೆ ರಕ್ಷಣೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ನಿಟ್ಟನಲ್ಲಿ ರಾಷ್ಟೀಯ ನೈಸರ್ಗಿಕ ಕೃಷಿ ಮೆಷಿನ್ ಯೋಜನೆಗಳನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕೆಂದು ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗಿತ್ತೆ ಮಾಧವ ವಿಠಲರಾವ್ ನಿರ್ದೇಶನ ನೀಡಿದ್ದಾರೆ. ಕೃಷಿ ಇಲಾಖೆಯ ಯೋಜನೆಗಳ ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನಿರಂತರವಾಗಿ ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಭೂಮಿಯ ಸಾರ ಕಡಿಮೆಯಾಗುತ್ತದೆ. ಇದರ ಬದಲು ದ್ವಿದಳ ಧಾನ್ಯಗಳನ್ನು ಸರತಿಯಂತೆ ಬೆಳೆಯುವುದರಿಂದ ಮಣ್ಣಿನಲ್ಲಿ ನೈಸರ್ಗಿಕವಾಗಿ ಸಾರಜನಕ ಸ್ಥಿರೀಕರಣಗೊಂಡು ಫಲವತ್ತತೆ ಹೆಚ್ಚಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೋಳ ಹಾಗೂ ಹೆಸರು ಕಾಳಿನಂತಹ ಮಿಶ್ರ ಬೆಳೆ ಪದ್ಧತಿ ಅಳವಡಿಸಿಕೊಂಡರೆ ಹವಾಮಾನ ವೈಪರೀತ್ಯದ ಸಮಯದಲ್ಲಿ ಬೆಳೆ ನಷ್ಟದ ಭೀತಿಯನ್ನು ತಪ್ಪಿಸಬಹುದು ಎಂದು ಸಲಹೆ ನೀಡಿದ್ದಾರೆ. ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಹಾಗೂ ಕರ್ನಾಟಕ ರೈತ ಸಮೃದ್ಧಿ ಯೋಜನೆಯಡಿ ರೈತರು ಕೇವಲ ರಾಸಾಯನಿಕ ಗೊಬ್ಬರಗಳನ್ನೇ ನೆಚ್ಚಿಕೊಳ್ಳದೆ ಕೊಟ್ಟಿಗೆ ಗೊಬ್ಬರ, ಜೀವಾಮೃತ ಹಾಗೂ ಜಾನುವಾರು ಆಧಾರಿತ ಕೃಷಿ ಪದ್ಧತಿಗೆ ಮರಳುವಂತೆ ಜಾಗೃತಿ ಮೂಡಿಸಬೇಕೆಂದು ಸೂಚಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ವಿಜಯನಗರ ಜಿಲ್ಲೆಯ 5 ತಾಲೂಕಿನಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಚುರುಕಿನಿಂದ ಸಾಗಿದೆ. ಈವರೆಗೆ ಶೇಕಡ 76.01 ನಮೂನೆಗಳನ್ನು ಈಗಾಗಲೇ ಡಿಜಿಟಲೀಕರಣಗೊಳಿಸಲಾಗಿದೆ. ಇದಲ್ಲದೆ 2,822 %.25 ಮತದಾರರು ಸ್ವತಃ ಆನ್ಲೈನ್ ಮೂಲಕವೇ ನಮೂನೆಗಳನ್ನು ಸಲ್ಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯ ತೀವ್ರಗತಿಯಲ್ಲಿ ಸಾಗುತ್ತಿದ್ದು 10,08,224 ಗಣತಿ ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಜಿಲ್ಲಾ ಪಂಚಾಯಿತಿ ವತಿಯಿಂದ ಭದ್ರ ಆರೋಗ್ಯ ಭದ್ರ ಭವಿಷ್ಯ ಎಂಬ ಕಾರ್ಯಕ್ರಮ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೀರ್ತನಾ ಎಚ್ಎಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭದ್ರ ಆರೋಗ್ಯ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ತಿಂಗಳು ವೈದ್ಯರುಗಳು ವಿದ್ಯಾರ್ಥಿ ನಿಲಯಗಳಿಗೆ ತೆರಳಿ ಅಲ್ಲಿರುವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳ 103 ವಸತಿ ವಿದ್ಯಾರ್ಥಿ ನಿಲಯಗಳಿದ್ದು ಪ್ರತಿ ವಿದ್ಯಾರ್ಥಿ ನಿಲಯಕ್ಕೂ ವೈದ್ಯನನ್ನು ನೇಮಕ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 6ನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಪಠ್ಯಕ್ರಮದ ಅಳವಡಿಕೆಗೆ ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾಣಿಜ್ಯ ಮಳಿಗೆಗಳಿಗೆ ತೆರಿಗೆ ವಿಧಿಸಲು ಸಮಿತಿ ರಚಿಸಿದ ಸರ್ಕಾರ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಂದ ಜಕ್ಕೂರು ಸರ್ಕಾರಿ ವಿಮಾನ ಚಾಲನಾ ತರಬೇತಿ ಸಂಸ್ಥೆ ಪರಿಶೀಲನೆ. ನೀಟ್ ವಿವಾದದಿಂದ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಯತ್ನ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಮಸ್ಕಾರ ಸ್ನೇಹಿತರೆ, ಎಲ್ಲರದು ಊಟ ಆಯಿತು ಅಂತ ಭಾವಿಸ್ತೀನಿ. ಎವರ್ಗ್ರೀನ್ ಕನ್ನಡ ಸಾಂಗ್ಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸ್ವಾಗತ, ಸುಸ್ವಾಗತ. ಹಾಗೆಯೇ ಫ್ರೆಂಡ್ಸ್, ಇವತ್ತು ಸಂಜೆ 4 ಗಂಟೆಗೆ ನಿಮ್ಮ ಮನಸ್ಸನ್ನು ಮುಟ್ಟುವ ಒಂದು ವಿಶೇಷ ಸಂವಾದ ನಿಮ್ಮನ್ನು ಎದುರು ನೋಡ್ತಿದೆ. ನಮ್ಮ ಸ್ಟುಡಿಯೋಗೆ ಆಗಮಿಸ್ತಾ ಇದ್ದಾರೆ ಅವಿರತ ಟ್ರಸ್ಟ್ನ ಸ್ವಯಂ ಸೇವಕರು. ಗ್ರಾಮೀಣ ಶಾಲೆಗಳ ಮಕ್ಕಳಿಗೆ ಪುಸ್ತಕಗಳು, ವಿಜ್ಞಾನ ಕಿಟ್ಗಳು, ಸಂಚಾರಿ ಪ್ಲಾನಿಟೋರಿಯಂ, ಶಿಕ್ಷಣ ಸಾಮಗ್ರಿಗಳನ್ನು ತಲುಪಿಸುತ್ತಾ 1000+ ಮಕ್ಕಳ ಕನಸುಗಳಿಗೆ ಹೊಸ ಬೆಳಕನ್ನು ನೀಡುತ್ತಿರುವ ಈ ತಂಡದ ಸೇವಾ ಪಯಣದ ಬಗ್ಗೆ ಮನಮುಟ್ಟುವ ಮಾತುಕತೆ ನಡೆಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗ್ಲೂ ತಿಳ್ಕೊಳ್ಳಲು ಇಷ್ಟಪಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಎಲ್ಲ ಕೇಳುಗರಿಗೆ 3 ಪ್ರಶ್ನೆ. ನೀವು ಕೂಡ ವಾಟ್ಸಪ್ ಸಂಖ್ಯೆ 9480901013 ನಿಮ್ಮ ಉತ್ತರಗಳನ್ನ ಕಳಿಸ್ಬೋದು. ಮೊದಲನೇ ಪ್ರಶ್ನೆ ಏನು ಅಂದರೆ, ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಇರಬೇಕಾದ ಒಂದು ಸೌಲಭ್ಯ ಯಾವುದು ಅಂತ ನಮಗೆ ಹೇಳಬೇಕು. ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಒಂದು ಸೌಲಭ್ಯ ಇರಲೇಬೇಕು ಅಂದ್ಕೊಂಡ್ರೆ. ಎರಡನೇದು, ನಿಮ್ಮ ಬದುಕನ್ನು ಬದಲಿಸಿದ ಒಬ್ಬ ಶಿಕ್ಷಕರೇನಾದರೂ ಇದ್ದರೆ ಅವರ ಬಗ್ಗೆ ಒಂದೆರಡು ಮಾತುಗಳಲ್ಲಿ ನಮ್ಮ ವಾಟ್ಸಪ್ ಮೂಲಕ ಹಂಚಿಕೊಳ್ಳಿ ನಿಮ್ಮ ಸಂದೇಶ. ಹಾಗೆ ಅವಕಾಶ ಸಿಕ್ಕರೆ ಮಕ್ಕಳಿಗೆ ಬೋಧನೆ ಮಾಡಲು ಅಥವಾ ಮಾರ್ಗದರ್ಶನ ಮಾಡಲು ನೀವು ಸ್ವಯಂ ಸೇವಕರಾಗಲು ಇಷ್ಟಪಡ್ತೀರಾ? ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ನೀವು ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಖಂಡಿತವಾಗ್ಲೂ ಸಂದೇಶ ಕಳಿಸ್ಬೋದು ಅಂತ ಹೇಳ್ತಾ, ಸೂಪರ್ ಹಿಟ್ ಎವರ್ಗ್ರೀನ್ ಸಾಂಗ್ಸ್ ನಿಮ್ಮೆಲ್ಲರಿಗೋಸ್ಕರ.

ಇದ್ದೀವಿ. ಹಾಗಾಗಿ ನಿಮಗೂ ಕೂಡ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ. ಸೊ ನೀವು ಕೂಡ ಇದಕ್ಕೆ ಸಂದೇಶ ಕಳಿಸಬಹುದು. ನಾವು ಆ ಸಂದೇಶವನ್ನು ಸಂಜೆ ನಡೆಯುವಂತಹ ಸಂವಾದ ಕಾರ್ಯಕ್ರಮದಲ್ಲಿ ಖಂಡಿತವಾಗಲೂ ನಿಮ್ಮ ಸಂದೇಶವನ್ನು ಓದ್ತೀವಿ. ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಇರಬೇಕು ಅಂತ ಅನಿಸುವ ಒಂದು ಸೌಲಭ್ಯ ಯಾವುದು ಅಂತ ನಿಮಗನ್ಸುತ್ತೆ? ಎರಡನೇದು, ನಿಮ್ಮ ಬದುಕನ್ನು ಬದಲಿಸಿದ ಯಾರು ಶಿಕ್ಷಕರಿದ್ದಾರೆಯಾ? ಅವರ ಬಗ್ಗೆ ಒಂದೆರಡು ಮಾತಲ್ಲಿ ಹಂಚಿಕೊಳ್ಳಿ. ಮತ್ತು ಅವಕಾಶ ಸಿಕ್ಕರೆ ಮಕ್ಕಳಿಗೆ ಬೋಧನೆ ಮಾಡಲು, ಮಾರ್ಗದರ್ಶನ ಮಾಡಲು ಅಥವಾ ಸ್ವಯಂ ಸೇವಕರಾಗಲು ನೀವು ಇಷ್ಟಪಡ್ತೀರಾ? ಅಥವಾ ಆ ಥರ ಏನಾದರೂ ಮಾಡ್ತಿದ್ರೆ ನಮಗೂ ಕೂಡ ನಮ್ಮ ವಾಟ್ಸಪ್ ಸಂಖ್ಯೆ 9480101013ಗೆ ಖಂಡಿತವಾಗ್ಲೂ ಮೆಸೇಜ್ ಕಳಿಸ್ಬೋದು. ನಿಮ್ಮ ಸಂದೇಶಗಳನ್ನು, ಆಯ್ದ ಸಂದೇಶಗಳನ್ನು ನಾವು ಇವತ್ತು ಸಂಜೆ 4 ಗಂಟೆಗೆ ನಮ್ಮ ಸಂವಾದ ಕಾರ್ಯಕ್ರಮದಲ್ಲಿ ಹಂಚ್ಕೋತೀವಿ.

ನೀವು ಕೇಳ್ತಾ ಇದ್ದೀರಾ ಕನ್ನಡ ಎವರ್ಗ್ರೀನ್ ಸಾಂಗ್ಸ್. ಹಾಗೆ ಮತ್ತೆ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತೊಂದು ಮನ ಮುಟ್ಟುವ ವಿಶೇಷ ಸಂವಾದ ನಿಮ್ಮನ್ನು ಎದುರು ನೋಡ್ತಾ ಇದೆ. ಅವಿರತ ಟ್ರಸ್ಟ್, ಇವರು ಗ್ರಾಮೀಣ ಮಕ್ಕಳಿಗೆ ನೋಟ್ ಪುಸ್ತಕ, ವಿಜ್ಞಾನದ ಕಿಟ್, ಸಂಚಾರಿ ಪ್ಲಾನಿಟೋರಿಯಂ, ಈ ಥರ ಬಹಳಷ್ಟು ಕನಸುಗಳನ್ನು ಹೊತ್ತು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಮನೆ ಮುಟ್ಟುವ ಮಾತುಕತೆ ಇವತ್ತು ನಾವು

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಸ್ಟುಡಿಯೋದಲ್ಲಿ ಸಮಯ 3 ಗಂಟೆ. ಇನ್ನು ಮುಂದೆ ಕೇಳಿ ಎನ್ಸಿಆರ್ಟಿಯ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ಕಾನೂನು ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ಕುಟುಂಬದ ಹಿರಿಯ ಮಹಿಳೆ ಆಸ್ತಿ ಈ ಒತ್ತಡ ಅಥವಾ ಬೆದರಿಕೆ ಅಥವಾ ಮೋಸದ ಮೂಲಕ ಬೇರೆ ಸಂಬಂಧಿಕರ ಹೆಸರಿಗೆ ವರ್ಗಾವಣೆ ಅಕಸ್ಮಾತ್ ಆಗಿದ್ರೆ ಮತ್ತು ತುಂಬಾ ವರ್ಷಗಳಾಗಿರ್ತದೆ ಆ ಮಹಿಳೆ ಮನೆಯಿಂದ ಅಕಸ್ಮಾತ್ ಏನಾದರೂ ಅವರನ್ನು ಹೊರಗೆ ಹಾಕಿದ್ರೆ ಕಾನೂನಿನ ಅಡಿನಲ್ಲಿ ಯಾವ ರೀತಿ ಹಕ್ಕುಗಳು ಮತ್ತು ಪರಿಹಾರಗಳು ಅವರಿಗೆ ಸಿಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
2: ನೋಡಿ ಸರ್, ಇಲ್ಲಿ ಒಂದು ಕುಟುಂಬದ ಹಿರಿಯ ಮಹಿಳೆಗೆ ಏನು ಆಸ್ತಿಗಳಿರ್ತೈತೆ ಅದು ಅವರ ಸ್ವಂತ ಆಸ್ತಿಗಳಾಗಿರ್ತದೆ. ಇಂತಹ ಆಸ್ತಿಗಳನ್ನ ಯಾರಾದರೂ ಮೋಸದಿಂದ ಅಥವಾ ಬೇರೆಯವರು ಅವರಿಗೆ ಒತ್ತಡ ಏನಾದರೂ ಹಾಕಿ ಬೇರೆಯವರು ಬರೆಸ್ಕೊಂಡಿದ್ರೆ ಇಂತಹ ಸಂದರ್ಭದಲ್ಲಿ ಅವರು ಸೂಕ್ತ ಪರಿಹಾರಗಳನ್ನು ಮತ್ತು ಅವರು ಆ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥ ಹಕ್ಕುಗಳು ಸಹ ನಮ್ಮ ಅನೇಕ ಕಾನೂನುಗಳಲ್ಲಿ ಕೊಟ್ಟಿದ್ದಾರೆ. ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872 ಕಲಂ 14, 15, 16, 17 ಮತ್ತು 19 ಅಂತಹ ಪತ್ರಗಳನ್ನು ರದ್ದುಪಡಿಸುವ ಹಕ್ಕನ್ನು ಹೊಂದಿರುತ್ತದೆ.
1: ಅಂದ್ರೆ ಒತ್ತಡ ಮೋಸದಿಂದ ಅಕಸ್ಮಾತ್ ಆಸ್ತಿ
2: ವರ್ಗಾವಣೆ ಆಗಿರುತ್ತದೆ,
1: ಅವರು ಹಕ್ಕುಪತ್ರ ಎಲ್ಲ ಮಾಡಿಸ್ಕೊಂಡ್ರು ಕೂಡ ಈ ಎಲ್ಲ
2: ಖಂಡಿತ ಅವರಿಗೆ ವಾಪಸ್ ಬರುತ್ತೆ. ಇದನ್ನ ನಾವು ಇದ್ ಮಾಡಬಹುದು.
1: ಅಂದ್ರೆ ಇಂತಹ ಒಂದು ನ್ಯಾಯಾಲಯಕ್ಕೆ ಹೋಗಿ ದಾವೆ ಹೂಡಿ ಪ್ರಶ್ನೆ ಮಾಡಿ ರದ್ದುಗೊಂಡಂತದ್ದನ್ನ ವಾಪಸ್ ತಮ್ಮ ಹೆಸರಿಗೆ ತರಬಹುದು ಅಂತ. ಅಂದ್ರೆ ಬೇರೆ ಬೇರೆ ಕಾರಣದಿಂದ ಕೆಲವು ಸಲ ಸಾಲ ಕೊಟ್ಟು ಅದಕ್ಕೆ ಪ್ರತಿಯಾಗಿ ಬೇರೆ ಬೇರೆ ಆಸ್ತಿಗಳನ್ನು ಕೂಡ ತಗೊಂಡ್ಬಿಟ್ಟಿರ್ತಾರೆ, ಅವಾಗ ವರ್ಗಾವಣೆ ಆಗಿರ್ತದೆ, ಗೊತ್ತಾಗಲ್ಲ ಕೆಲವು ಸಲ. ಇದನ್ನ ನ್ಯಾಯಾಲಯದಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಮಾಡಿ ಹೀಗೀಗಾಗಿದೆ, ಅನ್ಯಾಯ ಆಗಿದೆ, ಮೋಸ ಆಗಿದೆ, ಒತ್ತಡ ಆಗಿದೆ ಅಥವಾ ವಿಲ್ಲು ಇಲ್ಲ, ಇದಕ್ಕೆ ಯಾವುದೇ ರೀತಿ ಕಾನೂನು ಪ್ರಕಾರ ನಡೆಯುವಂತ ಯಾವುದೇ ಪ್ರಕ್ರಿಯೆಗಳು ಜರುಗಿಲ್ಲ, ಹಾಗಾಗಿ ವಾಪಸ್ಸು ಮಾಡ್ಕೋಬೇಕು. ಅಂದ್ರೆ ಎಲ್ಲವೂ ಆಯ್ತು, ಆಸ್ತಿ ನಿನ್ನ ಹೆಸರಿಗೇನಿಲ್ಲ, ವರ್ಗಾವಣೆ ಆಗ್ಬಿಟ್ಟಿದೆ, ನಿಂದೇನಿಲ್ಲ, ನಡೆಯಂಗಿಲ್ಲ ಅಂತ ಹೇಳಿ
2: ಹೇಳಂಗಿಲ್ಲ. ನ್ಯಾಯಾಲಯದಲ್ಲಿ ಸೂಕ್ತ ಅರ್ಜಿಯನ್ನ ಸಲ್ಲಿಸಿ ಈ ತರ ಮೋಸ ಆಗಿದೆ, ನನಗೆ ಒತ್ತಡ ಮಾಡಿಸ್ಕೊಂಡಿದ್ದಾರೆ ಅಂತ ಅರ್ಜಿ ಹಾಕಿದ್ರೆ ಖಂಡಿತ ಅವ್ರು ವಾಪಸ್ ಬರುತ್ತೆ.
1: ಮಕ್ಕಳು ಕೆಲವು ಸಲ ಹೊರಗೆ ಹಾಕಿರ್ತಾರೆ ನೋಡಿ ಸರ್, ಬೇರೆ ಬೇರೆ.
2: ನೋಡಿ ಸರ್, ಆ ಮಕ್ಕಳು ಒಂದ್ಸಲ ಕೆಲವರು ಏನ್ ಮಾಡ್ತಾರೆ, ದಾನಪತ್ರ ಮಾಡ್ಕೊಂತಾರೆ, ವಿಲ್ ಮಾಡಿಸ್ಕೊಂಡು ತಂದೆ ತಾಯಿನ ಅಥವಾ ಹಿರಿಯರನ್ನ ಮನೆಯಿಂದ ಹೊರಗಾಕ್ದಂತ ಸಂದರ್ಭದಲ್ಲಿ ಅದು ಸೀನಿಯರ್ ಸಿಟಿಜನ್ ಆಕ್ಟ್ ಅನ್ನ 2007 ಅಲ್ಲಿ ಅದನ್ನ ಈ ಒಂದು ಆಕ್ಟ್ ಅನ್ನ ಜಾರಿಗೆ ತಂದ್ರು. ಇದರ ಉದ್ದೇಶ ಏನು ಅಂತಂದ್ರೆ, ಯಾರು ಸೀನಿಯರ್ ಸಿಟಿಜನ್ ಇರ್ತಾರೆ ಅವರ ಆಸ್ತಿಗಳು ಅಥವಾ ಅವರ ಜೀವನಾಂಶಕ್ಕಾಗಿ ಯಾರಾದರೂ ಆಸ್ತಿಗಳು ಪಡ್ಕೊಂಡಿದ್ರೆ ಬೇರೆಯವರು, ಅಂತ ಆಸ್ತಿಯನ್ನು ಅವ್ರಿಗೆ ಕೊಡ್ತಕ್ಕಂತ ಒಂದು ಉದ್ದೇಶದಿಂದ ತಂದಿದ್ರು. ಆಮೇಲೆ ಅಲ್ಲಿ ಎಲ್ಲ ಆಸ್ತಿ ಆ ಕೇಸನ್ನ ಫೈಲ್ ಮಾಡಬೇಕು ಅಂತಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಅವರು 6 ತಿಂಗಳ ಒಳಗಾಗಿ ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಆ ಆಸ್ತಿಯನ್ನ ಸೀನಿಯರ್ ಸಿಟಿಜನ್ ಯಾರಿದ್ದಾರೆ ಅವರಿಗೆ ಮತ್ತೆ ಮರಳು ಕಳಿಸ್ತಾರೆ.
1: ಇತ್ತೀಚಿನ ಕೆಲವು ಸುದ್ದಿಗಳನ್ನು ಕೂಡ ಓದಿದ್ವಿ ನಾವು, ಹೀಗೆ ಅಂತ ಒಂದು ಟ್ರಿಬ್ಯುನಲ್ ಗಳಲ್ಲಿ ವಾಪಸ್ ಆಸ್ತಿ ಕೊಟ್ಟಂತ ಉದಾಹರಣೆಗಳು
2: ಇದಾವೆ ಸರ್, ಇದಾವೆ. ಒಂದು ವೇಳೆ ಆ ತಂದೆ ತಾಯಿನ ಯಾರು ನೋಡ್ಕೊಂತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಸಹ ಮಕ್ಕಳು ಅವ್ರಿಗೆ ಏನು ಮಕ್ಕಳು ಅಂತಂದ್ರೆ ತಂದೆ ತಾಯಿನ ಈಗ ತಂದೆ ತಾಯಿಗೆ ಸಾಕ್ತಕ್ಕಂತ ಹಕ್ಕು ಮಕ್ಕಳಿಗೆ ಇರ್ತೈತೆ. ಅವರು ಮಕ್ಕಳು ಸಹ 18 ವರ್ಷ ತುಂಬಿದ ಮೇಲೆ ಯಾರು ಬೇರೆ ಇರ್ತಾರೆ ಅಂತವ್ರು ತಂದೆ ತಾಯಿಗೆ ಪ್ರತಿ ತಿಂಗಳು ಭತ್ತೆ ಅಂತಕ್ಕಂಥದನ್ನ ಕೊಡಬೇಕಾಗುತ್ತೆ. ಒಂದು ಯಾವುದೇ ಒಂದು ಆಸ್ತಿಗಳನ್ನ ನಮ್ಗೆ ಮೋಸ ಮಾಡಿ ವಂಚನೆ ಮಾಡಿ ಬೆದರಿಕೆ ಮಾಡಿ ಹಾಕಿದ್ರೆ ಅಂತಹ ಸಂದರ್ಭದಲ್ಲಿ ಭಾರತ ನ್ಯಾಯ ಸಮಿತಿ ಈಗ BNS ಇಂದ 2023 ಹೊಸದಾಗಿ ಏನು ಆಕ್ಟ್ ಬಂದಿದೆ ಅದರಲ್ಲಿ ಕಲಂ ಸೆಕ್ಷನ್ 318 ವಂಚನೆ ಮಾಡಿದ್ರೆ ಅದು ಕ್ರಿಮಿನಲ್ ಕೇಸ್ ಕೂಡ ದಾಖಲೆ ಮಾಡಬಹುದು.
1: ಇದುವರೆಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ವಕೀಲರಾದಂತಹ ಮುನಿರಾಜ್ ಅವರೇ ನಿಮಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ ಸರ್.
0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ನನ್ನ ಎಲ್ಲ ಎಫ್ಎಂ ರೈನ್ಬೋ ಸ್ನೇಹಿತರಿಗೆ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ನಲ್ಮೆಯ ಸ್ವಾಗತ, ಸುಸ್ವಾಗತ. ಇಂದು ಜಗತ್ತು ಗೊತ್ತಿರುವ ಹಾಗೆ ಬೆಳಿಗ್ಗೆ ಏಳುವ ವೇಳೆ ಬದಲಾಗುತ್ತೆ. ಸಂಜೆಯಾಗುವಷ್ಟರಲ್ಲಿ ಮತ್ತೊಂದು ಹೊಸ ಸುದ್ದಿ, ಹೊಸ ಘಟನೆ, ತಂತ್ರಜ್ಞಾನ, ರಾಜಕೀಯ, ಅರ್ಥಶಾಸ್ತ್ರ, ವ್ಯಾಪಾರ, ಕ್ರೀಡೆ, ಸಿನಿಮಾ, ಪರಿಸರ, ಪ್ರತಿ ಕ್ಷಣವು ಮಾಹಿತಿಯ ಸಾಗರ. ಹಾಗಾದ್ರೆ ಬನ್ನಿ ಈ ಸಾಗರದಲ್ಲಿ ಇನ್ನೊಂದು ಸ್ವಲ್ಪ ಆಳಕ್ಕೆ ಇಳಿದು ಇಂದಿನ ಕ್ವಿಸ್ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಇತ್ತೀಚಿನ ಆಗುಹೋಗುಗಳ ಬಗ್ಗೆ ನೀವು ಕೂಡ ರೆಡಿ ಇದ್ದೀರಾ ಅನ್ಸುತ್ತೆ. ಹಾಗಾದ್ರೆ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ಮೊದಲ ಪ್ರಶ್ನೆ ಯಾವುದು ಅಂತ ನೀವೇನಾದರೂ ಉತ್ಸುಕರಾಗಿದ್ರೆ ಇನ್ನೇನು ಈಗಲೇ ಕೇಳ್ತೀನಿ.

ಬೆಳಿಗ್ಗೆ ನೀವೇನಾದರೂ ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳಿದ್ರೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ. ಇಂದು ಖ್ಯಾತ ಹಿಂದಿ ನಟ ನಿರ್ದೇಶಕ ಮನೋಜ್ ಕುಮಾರ್ ಅವರ 89ನೇ ಹುಟ್ಟುಹಬ್ಬ. ಇವರಿಗೆ ಭಾರತ್ ಕುಮಾರ್ ಎಂಬ ಬಿರುದನ್ನು ತಂದುಕೊಟ್ಟು ಹಾಗೂ ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ಫಿಲ್ಮ್ ಪೇ ಫೇರ್ ಪ್ರಶಸ್ತಿ ಕೊಟ್ಟಂತಹ ಐಕಾನಿಕ್ ಚಿತ್ರ ಯಾವುದು? ನನ್ನ ಪ್ರಶ್ನೆ ಮತ್ತೊಮ್ಮೆ, ಇಂದು ಖ್ಯಾತ ಹಿಂದಿ ನಟ ನಿರ್ದೇಶಕ ಮನೋಜ್ ಕುಮಾರ್ ಅವರ ಹುಟ್ಟುಹಬ್ಬ. ಇವರಿಗೆ ಭಾರತ್ ಕುಮಾರ್ ಎಂಬ ಬಿರುದನ್ನು ತಂದುಕೊಟ್ಟಿದ್ದು ಮತ್ತು ಅತ್ಯುತ್ತಮ ನಿರ್ದೇಶಕ ವಿಭಾಗದಲ್ಲಿ ಫಿಲ್ಮ್ ಫೇರ್ ಪ್ರಶಸ್ತಿ ಗಳಿಸಿಕೊಟ್ಟಂತಹ ಐಕಾನಿಕ್ ಚಿತ್ರ ಯಾವುದು ಅಂತ ಗೊತ್ತಿದ್ರೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶ ಕಳಿಸಬಹುದು. 9480901013. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೊಂಬೆಸಿಲು ಕಾರ್ಯಕ್ರಮದ ಮೊದಲ ಪ್ರಶ್ನೆಯಾಗಿತ್ತು. ಖ್ಯಾತ ಹಿಂದಿ ನಟ ನಿರ್ದೇಶಕ ಮನೋಜ್ ಕುಮಾರ್ ಅವರ ಭಾರತ್ ಕುಮಾರ್ ಎಂಬ ಬಿರುದನ್ನು ತಂದುಕೊಟ್ಟು ಹಾಗೂ ಅತ್ಯುತ್ತಮ ನಿರ್ದೇಶಕ ವಿಭಾಗದ ಫಿಲ್ಮ್ ಫೇರ್ ಪ್ರಶಸ್ತಿ ಗಳಿಸಿಕೊಟ್ಟಿದ್ದ ಐಕಾನಿಕ್ ಚಿತ್ರ ಯಾವುದು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಮೊದಲನೆಯದಾಗಿ ತುಂಬ ಹೃದಯದ ಧನ್ಯವಾದಗಳು. ಆದರೆ ಆಟ ಅಂದರೆ ಒಂದಷ್ಟು ನಿಯಮ ಇರುತ್ತಲ್ಲ, ನಾನು ಆದಷ್ಟು ಫಸ್ಟ್ ಕಳಿಸಿದ್ದಂತಹ 15-16 ಹೆಸರನ್ನು ಓದುವಂತಹ ಪ್ರಯತ್ನ ಪಡ್ತೀನಿ, ಸರಿಯಾದ ಉತ್ತರ ಕೊಟ್ಟಂಥವ್ರನ್ನ. ಯಾರ್ದಾದ್ರೂ ಹೆಸರು ಓದಿಲ್ಲ ಅಂದರೆ ಇನ್ನೂ 2 ಪ್ರಶ್ನೆ ಇರುತ್ತೆ ಇವತ್ತು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ. ಆ ಪ್ರಶ್ನೆಗೆ ಉತ್ತರ ಕಳಿಸಿ ನಿಮ್ಮ ಹೆಸರನ್ನು ಖಂಡಿತವಾಗ್ಲೂ ಓದ್ತೀನಿ. ಇನ್ ಕೇಸ್ ನಿಮ್ಮ ಹೆಸರು ಈಗ ಓದಕ್ಕಾಗಿಲ್ಲ ಅಂದರೆ ದಯಮಾಡಿ ಯಾರು ಬೇಜಾರು ಮಾಡ್ಕೋಬಾರ್ದು, ಸಿಟ್ಟು ಮಾಡ್ಕೋಬಾರ್ದು. ನಾನು ಐ ಗೋ ವಿತ್ ಆರ್ಡರ್, ಯಾವ ಹೆಸರು ಫಸ್ಟು ಕಳಿಸಿರ್ತಾರಲ್ಲ ಅವರಿಂದ ಓದ್ಕೊಂಬರ್ತೀನಿ. ಸೊ ಹೌದು, ಇದಕ್ಕೆ ಉತ್ತರ ಉಪ್ಕಾರ್. 1967 ಬಿಡುಗಡೆಯಾದ ಉಪ್ಕಾರ್ ಚಿತ್ರವನ್ನು ಅಂದಿನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಘೋಷಣೆಯಿಂದ ಪ್ರೇರಿತರಾಗಿ ಮನೋಜ್ ಕುಮಾರ್ ಉಪ್ಕಾರ್ ಸಿನಿಮಾ ನಿರ್ಮಿಸಿ ನಿರ್ದೇಶಿಸುತ್ತಾರೆ. ಈ ಚಿತ್ರದಲ್ಲಿ ಅವರು ಭಾರತ್ ಎಂಬ ಪಾತ್ರದಲ್ಲಿ ಅಭಿನಯಿಸಿದ್ದರಿಂದ ನಂತರ ಅವರು ಭಾರತ್ ಕುಮಾರ್ ಎಂದೇ ತುಂಬಾ ಜನಪ್ರಿಯ ಆಗ್ತಾರೆ. ಸೊ ಬನ್ನಿ ಹಾಗಾದ್ರೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟರು ಅಂತ ನೋಡೋದಾದ್ರೆ, ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯವರು ಗಜಾನನ ಭಟ್ ಹೊನ್ನಾವರದಿಂದ, ಚಂದ್ರಪ್ಪ ಉತ್ರಳ್ಳಿಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ದಿಲೀಪ್ ಕಲ್ಯಾಣ್ಕರ್ ಅವರು, ಹಾಗೆ ಸಿಎನ್ ಲಕ್ಷ್ಮಣ್ ಅವರು ಮಲೇಶ್ವರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಜಾತ ಆರ್ ಗಣೇಶ್ ಫಿನ್ಲ್ಯಾಂಡಿನಿಂದ, ಅರುಣ್ ರಾವ್ ಮುಂಬೈನಿಂದ, ಶೈಲಜಾ ಕುಲಕರ್ಣಿ ರಾಯಚೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಪುಷ್ಪಾ ಶಾನ್ಭೋಗ್ ಅವರು, ಗೀತಾ ಜೋಶಿ ಅವರು ಜಗದೀಶ್ ಹಿರೇಮಠ್ ಅವರು, ಸುನೀಲ್ ಕುಮಾರ್ ಮುನಿರಾಬಾದಿಂದ, ನಾಗರಾಜರಾವ್ ಅನ್ನಪೂರ್ಣೇಶ್ವರಿ ನಗರದಿಂದ, ಪದ್ಮಶ್ರೀ ಕುಟುಂಬದವರು ಹರೀಶ್ ಮಲ್ಲೇಶ್ವರದವರು, ಹಾಗೆ ಎನ್ ಜಿ ರಮೇಶ್ ಅವರು, ಬಹಳಷ್ಟು ಜನ ನಿಮ್ಮ ನನಗೆ ಸಂದೇಶ ಕಳಿಸಿದ್ದೀರಾ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು.

ನೀವು ಕೇಳ್ತಾ ಇದ್ದೀರಾ ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು, ಮತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮದ ಎರಡನೇ ಪ್ರಶ್ನೆ. ಹಾಗಾದ್ರೆ ಎಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎರಡನೇ ಪ್ರಶ್ನೆ ಇದಾಗಿರುತ್ತೆ, 2026 ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿ ಮತ್ತೆ ಗೋಲ್ಡನ್ ಶೂ ಅಥವಾ ಗೋಲ್ಡನ್ ಶೂ ಬೂಟ್ಸ್ ಅಂತಾರೆ ಆ ಪ್ರಶಸ್ತಿಗೆ ಭಾಜನರಾದ ಆಟಗಾರ ಯಾರು ಅಂತ ನನಗೆ ಸಂದೇಶ ಕಳಿಸ್ಬೇಕು. ಸಂದೇಶ ಕಳಿಸೋ ನಂಬರ್ ಗೊತ್ತಲ್ಲ, 9408090103. ಮತ್ತೊಮ್ಮೆ ನನ್ನ ಪ್ರಶ್ನೆ, 2026 ಫುಟ್ಬಾಲ್ ಫಿಫಾ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿ ಗೋಲ್ಡನ್ ಶೂ ಅವಾರ್ಡ್ಗೆ ಭಾಜನರಾದ ಆಟಗಾರ ಯಾರು ಅಂತ ಗೊತ್ತಿದ್ರೆ ಗೊತ್ತಲ್ಲ, ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ. ಸಂದೇಶ ಕಳಿಸ್ಬೇಕು 9408090103 ಗೆ.

0: ನೀವು ಕೇಳ್ತಾ ಇದ್ದೀರಾ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನನ್ನ ಎರಡನೇ ಪ್ರಶ್ನೆ ಆಗಿತ್ತು, 2026 ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ನಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿ ಗೋಲ್ಡನ್ ಶೂ ಆಟದ ಪ್ರಶಸ್ತಿಗೆ ಭಾಜನರಾದ ಆಟಗಾರ ಯಾರು ಅಂತ. ಓಹೋ, ಸಂದೇಶಗಳ ಸುರಿಮಳನೆ ಬಂದಿದೆ. ನಿಜವಾಗ್ಲೂ ಖಂಡಿತವಾಗ್ಲೂ ನಾನು ಯಾರ್ದಾರು ಹೆಸರು ಓದಿಲ್ಲ ಅಂದರೆ ನಮ್ಮ ಕೇಳುಗರು ಬೇಜಾರು ಮಾಡ್ಕೊಳ್ಳೇಬಾರ್ದು. ಸೊ ಫಸ್ಟ್ ಕಮ್ ಫಸ್ಟ್ ಬೇಸಿಸ್ನಲ್ಲಿ ಇಷ್ಟು ಹೆಸರುಗಳನ್ನ ಓದ್ತಾ ಇದ್ದೀನಿ. ಒಂದು ಹಾಡಿನ ಕಾಲಾವಕಾಶದಲ್ಲಿ ಬಂದಂಥ ಮೊದಲ ಹೆಸರುಗಳು. ಸೊ ಉತ್ತರ ಏನಪ್ಪ ಅಂದರೆ, ಹೌದು, ಕೈಲಿಯಾನ್ ಎಂಬಪ್ಪೆ, ಫ್ರಾನ್ಸ್ನ ತಂಡದ ಆಟಗಾರ ಕೈಲಿಯಾನ್ ಎಂಬಪ್ಪೆಗೆ ಗೋಲ್ಡನ್ ಬೂಟ್ ಅವಾರ್ಡ್ ಪ್ರಶಸ್ತಿ ಲಭಿಸಿದೆ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಂತ ನೋಡೋದಾದರೆ, ಸುಬ್ರಹ್ಮಣ್ಯ ಅವರು ಕಳಿಸಿದ್ದಾರೆ, ಹಾಗೆ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಜಗದಾಂಬಿಕಾ ಅವರು, ಹಾಗೆ ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಎನ್ ಬಸವರಾಜು ಚಿತ್ರದುರ್ಗದಿಂದ, ಚಂದ್ರಶೇಖರ್ ತಾವರೆಕೆರೆಯಿಂದ, ದೇವಿ ಸಿಂಗ್ ಸರೋಜ್ ಸಿಂಗ್ ಚಾಮರಾಜಪೇಟೆಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಎಸ್ ಶ್ರೀನಿವಾಸ ಮೂರ್ತಿ ಸಾತನೂರಿಂದ, ರಾಜ್ಕುಮಾರ್ ಕಾತರಕಿ ಕೆಎಚ್ಬಿ ಕಾಲೋನಿ ಹರಿಹರದಿಂದ, ಗೀತಾ ಅವರು ಎಸ್ ಎಂ ಶೋಭಾ ಹಾಸನದವರು, ಹಾಗೆ ಅಭಿಷೇಕ್ ರೇಣು ಕಾರ್ತಿಕ್ ಫ್ರಮ್ ಬಸವನ ಬಾಗೇವಾಡಿಯಿಂದ, ಮಂಜುನಾಥ್ ರಾಮನಗರದಿಂದ, ಶಾಂತಾಚಾರ್ ಬಡಿಕೇರ್ ಹರಿಹರದಿಂದ, ಗುರುರಾಜ್ ಕುಟುಂಬ ವಿರೂಪಾಕ್ಷಪುರದಿಂದ, ಬೆಳಗಾವಿಯಿಂದ ಮಂಜುನಾಥ್ ಇಂದರಗಿ, ಡೇವಿಡ್ ಮುನಿರಾಬಾದಿಂದ, ಹಾಗೆ ಬಹಳಷ್ಟು ಜನ ನಮಗೆ ಸಂದೇಶವನ್ನು ಕಳಿಸಿದ್ದೀರಾ. ಸಂದೇಶ ಕಳಿಸಿರುವಂತಹ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಶ್ರೀಕಾಂತ್ ಪೂಜಾರ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಸಾರಿ, ಸಮಯದ ಅಭಾವ ಇರೋದ್ರಿಂದ ನಾನು ಎಲ್ಲರ ಹೆಸರನ್ನು ಓದೋಕ್ಕಾಗಲ್ಲ. ಸೊ ಆನ್ಸರ್ ಕಳಿಸಿ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗುವಂತಹ ಸಮಯ. ಅದಕ್ಕೆ ಮುಂಚೆ ಒಂದು ಪುಟ್ಟ ಬ್ರೇಕ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ.
2: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ.

2026ರ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೀತಿದೆ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶವನ್ನ ಕಳಿಸಬಹುದು. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆಗೆ ಬಹಳಷ್ಟು ಬಹಳಷ್ಟು ಸಾಗರದಂತಹ ಉತ್ತರಗಳು ಬಂದಿದೆ. ನಿನ್ನೆಯಿಂದ ಶುರುವಾದ 2026 ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೀತಾ ಇದೆ ಅಂತ ಉತ್ತರ, ಸರಿಯಾದ ಉತ್ತರ ಗ್ಲಾಸ್ಗೋ, ಸ್ಕಾಟ್ಲ್ಯಾಂಡ್. ಹೌದು, ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಗೋದಲ್ಲಿ ಜುಲೈ 23 ಆಗಸ್ಟ್ 2 2026 ಕಾಮನ್ವೆಲ್ತ್ ಕ್ರೀಡಾಕೂಟ ನಡೀತಾ ಇದೆ. ಈ ಕ್ರೀಡಾಕೂಟದಲ್ಲಿ 74 ರಾಷ್ಟ್ರಗಳಿಂದ ಸುಮಾರು 3,000 ಕ್ರೀಡಾಪಟುಗಳು ಸ್ಪರ್ಧಿಸುತ್ತಾ ಇದ್ದಾರೆ. ಭಾರತಕ್ಕೆ ಬಾಕ್ಸಿಂಗ್ ಅಥ್ಲೆಟಿಕ್ಸ್ ಮೇಲೆ ಪದಕದ ನಿರೀಕ್ಷೆ ಇದೆ. ಆಲ್ ದ ಬೆಸ್ಟ್ ಟು ದಿ ಭಾರತ ಅಂತ ಹೇಳ್ತಾ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋ ಸಮಯ. ಸುಧಾಮೂರ್ತಿ ಕೆಹಳ್ಳಿ, ರಘುನಾರಾಯಣ್ ಬೆಂಗಳೂರು, ಬಿಂದು ಪ್ರಕಾಶ್ ಅವರು, ಲಕ್ಷ್ಮೀದೇವಮ್ಮ ಸಾತನೂರಿನಿಂದ, ಮಾದಪ್ಪ ಕಮಂಡಲಗೊಂದಿಯಿಂದ, ಆಶಾಶಿ

ನಿವಾಸ್ ಬೆನ್ನಿಪೇಟೆಯಿಂದ, ಮನೋಹರ್ ಅವರು ಬೆಂಗಳೂರಿನಿಂದ, ನುಂಕಪ್ಪ ಕಾಂಬಳೆ ಮೊಳಕಾಲ್ಮೂರಿನಿಂದ, ಮಂಜುಳಾ ಕುಮಾರ್ ವಸಂತಪುರದಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ನಾಗೇಂದ್ರ ಈಚಲಬೀಡು, ವೇದಾ ಶೆಟ್ಟಿ ಕಾಳವರ ಕುಂದಾಪುರದಿಂದ, ಪವಿತ್ರ ನಾಗೇಂದ್ರ ಮೂಡಿಗೆರೆಯಿಂದ, ಶ್ರೀವತ್ಸಲ ಮೂರ್ತಿ ವಿಜಯಪುರ ಚಿತ್ರದುರ್ಗದಿಂದ, ರಿತ್ವಿಕ್ ಸೃಜನ ಸಾತ್ವಿಕ್ ಅವರು ಕಳಿಸಿದ್ದಾರೆ, ಹಾಗೆ ಅನಿಲ್ ಕುಷ್ಟಗಿ ಅವರು ಕಳಿಸಿದ್ದಾರೆ, ಚಿದಾನಂದ್ ಟಿಬಿ ಸರ್ಕಲ್ನಿಂದ, ಹ್ಯಾಬಿಲ್ನಿಂದ ರಾಘವೇಂದ್ರ ಅವರು ಕಳಿಸಿದ್ದಾರೆ, ಹಾಗೆ ವೆಂಕಟೇಶ್ ಟಿಎನ್ ಅವರು ಏಕಾಂ ಬೆಂಗಳೂರಿನಿಂದ ಕಳಿಸಿದ್ದಾರೆ, ಹರಿಹರನ್ ವಿಜ್ಞಾನ ನಗರದಿಂದ, ಮೀನಾಕ್ಷಿ ಅವರು 8ನೇ ಮೈಲಿಯಿಂದ, ಶಂಭುಲಿಂಗ ಅವರು ದಾವಣಗೆರೆಯಿಂದ, ಶ್ರೀಕಾಂತ್ ಪೂಜಾ ಅರ್ಮುಂಡರಗಿಯಿಂದ, ಹಾಗೂ ಭೂಮಿಕಾ ಬಸವರಾಜ್ ಸ್ಕಾಟ್ಲ್ಯಾಂಡ್ ಅಂತ ಉತ್ತರ ಕಳಿಸಿದ್ದಾರೆ. ಉತ್ತರ ಕಳಿಸಿರುವಂತಹ ನಿಮ್ಮೆಲ್ಲರಿಗೂ ಅನೇಕ ಅನೇಕ ಅಭಿನಂದನೆಗಳು, ಹಾಗೂ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಪರ ಬಿಲ್ಲಿನ ಪರವಾಗಿ ಒಂದು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಇನ್ನೊಂದು ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಶಾಂತಲಾ ಜೈನ್, ಬಾಯ್ ಬಾಯ್.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ. ಆಕಾಶವಾಣಿ ಎಫ್ ಎಂ ರೇನ್ಬೋ, ಕನ್ನಡ ಕಾಮನವಿಲ್ಲು. ಇವತ್ತು ನಾವು ಆಗ್ಲೇ ಹೇಳಿದಂಗೆ ಇವತ್ತು ಇಬ್ರು ಬ್ಯೂಟಿಫುಲ್ ಲೇಡೀಸ್ ನಮ್ಮ ಸ್ಟುಡಿಯೋಗೆ ಬಂದು ಕೂತ್ಕೊಂಡಿದ್ದಾರೆ. ಬರೀ ಬ್ಯೂಟಿಫುಲ್ ಅಂದ್ರೆ ಸಾಲಲ್ಲ, ಯಾಕೆ ಅಂದ್ರೆ ಅವರು ಇನ್ ಔಟ್ ಬ್ಯೂಟಿಫುಲ್. ಯಾಕೆ ಅಂತ ಹೇಳಿ ಅವರು ಸಮಾಜಕ್ಕೆ ಬಹಳಷ್ಟು ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ. ಒಂದು ಪುಸ್ತಕ, ಒಂದು ಚಿಕ್ಕ ವಿಜ್ಞಾನ ಕಿಟ್, ಅಥವಾ ಮೊದಲ ಬಾರಿಗೆ ಪ್ಲಾನೆಟೋರಿಯಂ ಅಥವಾ ಆಕಾಶ ಗಂಗೆ ಅಂತ ಹೇಳ್ತಾರಲ್ಲ, ಅದನ್ನ ಕಣ್ಣಾರೆ ನೋಡುವ ಅವಕಾಶ ಅದೆಲ್ಲ ನಮ್ಮ ಪಾಲಿಗೆ ಸಾಮಾನ್ಯವಾಗಿರಬಹುದು. ಆದರೆ ಗ್ರಾಮೀಣ ಭಾಗದ ಅನೇಕ ಮಕ್ಕಳಿಗೆ ಇದು ಕನಸಿನ ಅನುಭವ. ಒಂದು ಮಗುವಿನ ಕೈಗೆ ಪುಸ್ತಕ ತಲುಪಿದಾಗ ಅವರ ಭವಿಷ್ಯಕ್ಕೆ ಹೊಸ ಪುಟವೇ ತೆರೆದುಕೊಳ್ಳುತ್ತೆ, ಕುತೂಹಲಕ್ಕೆ ರೆಕ್ಕೆ ಸಿಕ್ಕ ಹಾಗಾಗುತ್ತೆ. ಅಂತಹ ಕನಸುಗಳಿಗೆ ಬೆಳಕಾಗುತ್ತಿರುವ ಒಂದು ಸಂಸ್ಥೆಯೇ ಅವಿರತ ಟ್ರಸ್ಟ್. 525ಕ್ಕೂ ಹೆಚ್ಚು ಶಾಲೆಗಳು, 43,000ಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ ಪುಸ್ತಕಗಳು, ವಿಜ್ಞಾನ ಕಿಟ್, ಸಂಚಾರಿ ಪ್ಲಾನೆಟೋರಿಯಂ, ಹೀಗೆ ಶಿಕ್ಷಣವನ್ನು ಕೇವಲ ಪಾಠಕ್ಕೆ ಮಾತ್ರ ಸೀಮಿತಗೊಳಿಸದೆ ಅನುಭವಿಸುವ ಸುಂದರ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಮ್ಮ ಈ ಅವಿರತ ತಂಡ. ಇವರಿಗೆ ನಮ್ಮ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಪರವಾಗಿ ಸುಸ್ವಾಗತ. ಸುಸ್ವಾಗತ. ನಮಸ್ಕಾರ. ಸವಿತಾ ಶರತ್, ಅವಿರತ ಫೌಂಡೇಶನ್ ಟ್ರಸ್ಟಿನ ಸವಿತಾ ಶರತ್ ಹಾಗೂ ಭೂಮಿಕಾ ಅವರು, ನಿಮ್ಮಿಬ್ಬರಿಗೂ ಎಫ್ ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಪರವಾಗಿ ಪ್ರೀತಿಯ ಸುಸ್ವಾಗತ.
1: ಧನ್ಯವಾದಗಳು ಶಾಂತಲಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಅಸ್ ಟುಡೇ.
0: ಹೌದು. ಸೋ ಈ ಅವಿರತ ಅನ್ನೋ ಈ ಫೌಂಡೇಶನ್ ಇದೆಯಲ್ಲ, ನಿಮ್ಮ ಈ ಟ್ರಸ್ಟಿನ ಈ ಸ್ವಯಂ ಸೇವಕರು ನೀವಿಬ್ರು ಆಕ್ಟಿವ್ ಮೆಂಬರ್ಸ್ ಅಲ್ಲ?

0: ಸೊ ಈ ಸೇವಾ ಪಯಣದ ಹಿಂದೆ ಇರುವ ಪ್ರೇರಣೆ, ಮಕ್ಕಳ ನಗು, ಸವಾಲುಗಳು, ಇದನ್ನೆಲ್ಲ ಇವತ್ತು ಮಾತಾಡ್ತಾ ಈ ಒಂದು ಗಂಟೆ ನಿಮ್ ಜೊತೆ ನಾನು ಕಾಲ ಕಳೆಯಕ್ಕೆ ತುಂಬಾ ಉತ್ಸುಕಳಾಗಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
1: ಥ್ಯಾಂಕ್ ಯು. ನಾವು ಕೂಡ ಅಷ್ಟೇ ಉತ್ಸುಕರಾಗಿದ್ದೀವಿ ನಿಮ್ಮ ಹತ್ರ ಈ ವಿಚಾರಗಳನ್ನೆಲ್ಲ ಹಂಚಿಕೊಳ್ಳಕ್ಕೆ ಇವತ್ತು.
0: ಓಕೆ ಓಕೆ, ಖಂಡಿತವಾಗ್ಲು. ಸೊ ಇದಕ್ ಮುಂಚೆ ನಾನೊಂದಷ್ಟು ಪ್ರಶ್ನೆ ಕೇಳಿದ್ದೆ ನಮ್ಮ ಕೇಳುಗರಿಗೆ, ಸರ್ಕಾರಿ ಶಾಲೆಗಳಲ್ಲಿ ಕಡ್ಡಾಯವಾಗಿ ಇರಲೇಬೇಕು ಅಂತ ನೀವು ಬಯಸುವ ಒಂದು ಸೌಲಭ್ಯ ಯಾವುದು ಅಂತ ಕೇಳಿದ್ದೆ. ಹಾಗೆ ಅವಕಾಶ ಸಿಕ್ಕರೆ ನೀವು ಮಕ್ಕಳಿಗೆ ಬೋಧನೆ ಮಾಡ್ತೀರಾ, ಮಾರ್ಗದರ್ಶನ ನೀಡ್ತೀರಾ ಅಂತ ಅದಕ್ಕೂ ಬಹಳಷ್ಟು ಸಂದೇಶಗಳು ಬಂದಿದೆ. ಅದನ್ನು ಕೂಡ ಖಂಡಿತವಾಗ್ಲೂ ಓದ್ತೀವಿ. ಅದಕ್ಕೂ ಮುಂಚೆ ನಾನು ನಿಮಗೆ ಕೇಳಬೇಕಾಗಿರೋದು, ಸೊ ಈ ಅವಿರತ ಅಂದ್ರೆ ಏನು, ಇದು ಹೇಗೆ ಪ್ರಾರಂಭವಾಯಿತು ಅಂತ ಹೇಳ್ಬೋದಾ?
1: ಖಂಡಿತ. ಅಂದ್ರೆ ಈ ಅವಿರತದ ಪ್ರಯಾಣದ ಬಗ್ಗೆ ನಾವು ಮಾತನಾಡೋದಾದ್ರೆ, ಸರಿಸುಮಾರು 2007 ಒಂದು ಸಮಾನ ಮನಸ್ಕ ಯುವಕ ತಂಡ ಅವರೇನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾವೆಲ್ಲರೂ ಈ ಒಂದು ಸಮಾಜದಲ್ಲಿ ಹುಟ್ಟು ಬಂದಿದ್ದೇವೆ, ಅಂದ್ರೆ ಪೋಷಣೆಯನ್ನು ಪಡ್ಕೊಂಡಿದ್ದೇವೆ. ಸೊ ತಿರುಗಿಸಿ ನಾವು ಈ ಸಮಾಜಕ್ಕೆ ಏನಾದರೂ ನೀಡಬೇಕು ಅಂತ ಬಂದಾಗ ಏನನ್ನ ಮಾಡಬಹುದು ಅಂತ ಯೋಚನೆ ಮಾಡ್ತಾರೆ. ಆ ಒಂದು ಥಾಟ್ನಿಂದ ಹುಟ್ಕೊಂಡಂತಹ ಸಂಸ್ಥೆನೇ ಅವಿರತ ಟ್ರಸ್ಟ್. ಸೊ ಹೀಗೆ ಯೋಚನೆ ಮಾಡ್ತಾ ಮಾಡ್ತಾ ಅವರು ಸಾಕಷ್ಟು ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ನಮ್ಮ ಟ್ಯಾಗ್ ಲೈನೇ ಹೇಳೋ ಹಾಗೆ, ನಾಡಿಗಾಗಿ ನಿರಂತರ, ಕನ್ನಡ ನಾಡು ನುಡಿ ಭಾಷೆಗೋಸ್ಕರ ಹುಟ್ಟಿಕೊಂಡಂತಹ ಒಂದು ಕರ್ನಾಟಕ ಬೇಸ್, ಕನ್ನಡಕ್ಕೋಸ್ಕರ ಹುಟ್ಟಿಕೊಂಡಂತಹ ಒಂದು ಕರ್ನಾಟಕ ಬೇಸ್ಡ್ NGO ನಮ್ಮ ಅವಿರತ ಟ್ರಸ್ಟ್. ಸೊ ಈ ನಿಟ್ಟಲ್ಲಿ ನಾನು ಹೇಳಿದೆ ನಿಮಗೆ, ಹಲವಾರು ಸಮಾಜಮುಖಿ ಚಟುವಟಿಕೆಗಳನ್ನ ಮೊದಲಿಂದನೂ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ಈಗ ನಾನು ಈಗ ಮಾತನಾಡೋದಕ್ಕೆ ಮುಂದಿನ ವರ್ಷಕ್ಕೆ 20 ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ 2007 ಶುರುವಾದಂತಹ ಸಂಸ್ಥೆ ಇದು. ಮೊದಲಿಂದನೂ ಕೂಡ ಶಿಕ್ಷಣ ಇರಬಹುದು, ಪರಿಸರ ಇರಬಹುದು, ಆರೋಗ್ಯ ಇರಬಹುದು, ಕಲೆ ಮತ್ತು ಸಾಹಿತ್ಯ ಇರಬಹುದು, ಹೀಗೆ ಡಿಫ್ರೆಂಟ್ ಆಸ್ಪೆಕ್ಟ್ಗಳಲ್ಲಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಇವತ್ತಿಗೆ ನಾನು ಮಾತನಾಡೋದಾದರೆ 220 ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ. ಸೊ ಈ ಎಲ್ಲ ಆಸ್ಪೆಕ್ಟಲ್ಲೂ ಕೂಡ ಎಜುಕೇಷನ್ ಅನ್ನೋದು ನಮ್ಮ ಪ್ರಯಾರಿಟಿ ಅಂತಲೇ ಹೇಳ್ಬೋದು. ಶಿಕ್ಷಣ ನಮ್ಮ ಮುಖ್ಯ ಧ್ಯೇಯ ಹಾಗೂ ಉದ್ದೇಶ. ಈ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚಟುವಟಿಕೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ.
0: ಓಕೆ, ಹಾಗಾದ್ರೆ ನೀವು ಹೇಳಿದ್ರಿ ಸಾವಿರಾರು ಮಕ್ಕಳ ಬದುಕಿಗೆ ನೀವು ಒಂಥರ ಬೆಳಕಾಗಿದ್ದೀರಾ ಈ ಅವಿರತ ಟ್ರಸ್ಟ್ ಅಂತ ಹೇಳಿದ್ರೆ. ಬಿಕಾಸ್ ಈ ಕೆಲಸವನ್ನ ಆರಂಭಿಸಕ್ಕೆ ಈ 20 ಆಗುತ್ತೆ ಮುಂದಿನ ವರ್ಷಕ್ಕೆ ಅಂತ ಹೇಳಿದ್ರಲ್ಲ, ಏನ ಪ್ರೇರಣೆ ಅಂತ ಏನಾದ್ರೂ ಇದೆಯಾ, ಅಥವಾ ಸುಮ್ಮನೆ ಸಮಾಜಕ್ಕೆ ಏನಾದ್ರೂ ಕೊಡಬೇಕು ಅಂತ ನಿಮ್ಮ ಭಾವನೆನ?
1: ಸೊ ನೀವೀಗ ಒಂದು ಮಾತು ಹೇಳಿದ್ರೆ ಬೆಳಕಾಗೋದು ಅಂತ, ಬಹುಶಃ ಅದು ಬಹಳ ದೊಡ್ಡ ಪದ ಆಗ್ಬಿಡುತ್ತೆ ಶಾಂತಲಾ ಅವರೇ. ಸಿ, ನಾವು ಈ ಒಂದು ಸಂಸ್ಥೆನ ಶುರು ಮಾಡೋ ಹೊತ್ತಿಗೆ ಏನೋ ಮಾಡ್ತಿದ್ದೀವಿ, ದೊಡ್ಡ ಕೆಲಸ ಮಾಡ್ತಿದ್ದೀವಿ, ದಾನ ಧರ್ಮ ಮಾಡ್ತಿದ್ದೀವಿ, ನಮಗೆ ಹೆಸರು ಬೇಕು, ಆ ಉದ್ದೇಶ ಅಲ್ಲ. ಇಟ್ಸ್ ಅ ಕಲೆಕ್ಟಿವ್ ಕಮ್ಯುನಿಟಿ ಕಾನ್ಶಿಯಸ್ನೆಸ್, ಸಮುದಾಯ ಪ್ರಜ್ಞೆ ಅಂತ ನಾವೇನು ಕರಿತೀವಿ. ಸಿ, ಒಂದು ಸಮುದಾಯದಲ್ಲಿ ನಾವು ಇದ್ದೀವಿ ಅಂದರೆ ಆ ಸಮುದಾಯ ನಮ್ಮದು, ನಾವು ಹೇಗೆ ಆ ಸಮುದಾಯಕ್ಕೆ ಬಿಲಾಂಗ್ ಮಾಡ್ತೀವೋ. ಸೊ ಇಲ್ಲಿ ಯಾರೋ ಮಾಡ್ತಾರೆ, ಸಿಸ್ಟಮ್ ಸರಿ ಇಲ್ಲ, ಸರ್ಕಾರ ಮಾಡಬೇಕು ಅಂತ ಯೋಚನೆ ಮಾಡೋ ಬದಲು ನಾವೇ ಯಾಕೆ ಆ ಹೆಜ್ಜೆನ ಎತ್ಕೊಳ್ಬಾರ್ದು. ಬಿಕಾಸ್ ಹೌದು, ಪ್ರತಿಯೊಂದು ಕೆಲಸನೂ ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ನಮ್ಮ ಪರಿಧಿಯಲ್ಲಿ, ನಮ್ಮ ಒಂದು ವಿಸ್ತೀರ್ಣದಲ್ಲಿ ಕೂಡ ನಾವು ಸಾಕಷ್ಟು ಕೆಲಸಗಳನ್ನ ಮಾಡಬಹುದು ಅನ್ನೋ ತಿಳುವಳಿಕೆ ಮೂಡಿಸೋದಕ್ಕೋಸ್ಕರ ಶುರುವಾದಂತಹ ಟ್ರಸ್ಟ್. ಈಗ ಎಜುಕೇಷನ್ ಅಂತ ಬಂದಾಗ ನಮ್ಮ ಸರ್ಕಾರ ಸಾಕಷ್ಟು ಹೆಲ್ಪ್ ಮಾಡಿದೆ, ಅಂದ್ರೆ ಆಲ್ ಓವರ್ ಕರ್ನಾಟಕ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಹೆಲ್ಪ್ಗಳನ್ನ ಮಾಡ್ಕೊಂಡು ಬಂದಿದೆ. ಸೊ ನಮಗೆ ಯಾಕೆ ಎಜುಕೇಷನ್ ಬಹಳ ಇಂಪಾರ್ಟೆಂಟ್ ಆಯ್ತು ಅಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ವಿದ್ಯಾರ್ಥಿ ದೆಸೆಯಲ್ಲಿ ಮಕ್ಕಳಿಗೆ ಸಿಗುವಂತಹ ಹೆಲ್ಪ್ ಬಹಳನೇ ಪರಿಣಾಮ ಬೀರುತ್ತೆ ಅವ್ರ ಮೇಲೆ ಅಲ್ವಾ. ಸೊ ಹಾಗಾಗಿ ನಾವು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋ ಹೊತ್ತಿಗೆ ಸರ್ಕಾರ ಎಲ್ಲ ಕೊಡ್ತಿದೆ ಪಾಪ, ಅಂದ್ರೆ ಅದು ಯೂನಿಫಾರ್ಮ್ ಇರಬಹುದು, ಟೆಕ್ಸ್ಟ್ ಬುಕ್ ಇರಬಹುದು, ಮಿಡ್ ಡೇ ಮೀಲ್ಸ್ ಇರಬಹುದು. ನಾವು ಗಮನಿಸಿದಂತ ಒಂದು ಗ್ಯಾಪ್ ಅಂತ ಹೇಳಿದ್ರೆ ನೋಟ್ಬುಕ್ಸ್. ಇವತ್ವರೆಗೂ ನಮ್ಮ ಅಂದ್ರೆ ಗವರ್ಮೆಂಟ್ ಶಾಲಾ ಮಕ್ಕಳಿಗೆ ನೋಟ್ಬುಕ್ಸ್ ಗವರ್ಮೆಂಟ್ ಇಂದ ಸಿಗ್ತಿಲ್ಲ. ಸೊ ನಾವೇನು ಯೋಚನೆ ಮಾಡಿದ್ವಿ, ಈ ಒಂದು ಗ್ಯಾಪ್ ನ ಬ್ರಿಡ್ಜ್ ಮಾಡಿದಾಗ, ಈಗ ಲೈಕ್ ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಇಂಥ ಸಿಟಿಗಳಲ್ಲಿರೋ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ವಲ್ಪ ಅಂದ್ರೆ ಅನುಕೂಲವಾಗಿ ಇರಬಹುದೇನೋ, ಆದ್ರೆ ನಾನು ಮಾತನಾಡ್ತಾ ಇರೋದು ಈ ಗಡಿನಾಡು ಇರಬಹುದು, ಉತ್ತರ ಕನ್ನಡ ಇರಬಹುದು, ಈ ಕೋಸ್ಟಲ್ ಬೆಲ್ಟ್ ಕುಗ್ರಾಮಗಳಿರುತ್ತವೆ ಆಯ್ತಾ, ಈಗ ಕಾಸರಗೋಡು ಇರಬಹುದು, ಬೀದರ್ ಗದಗ್ ಇರಬಹುದು. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಮಕ್ಕಳಿಗೆ ಶಾಲೆಗೆ ಕಳಿಸೋದೇ ಕಷ್ಟ. ಗವರ್ಮೆಂಟ್ ಸ್ಕೂಲಿಗೆ ಕಳಿಸುವಂತಹ ಪೇರೆಂಟ್ಸ್ ಬಹಳ ಸೋಷಿಯೋ ಎಕನಾಮಿಕಲಿ ಹಿಂದೆ ಉಳಿದಿರ್ತಾರೆ. ಇವರಿಗೆ ಯಾಕೆ ಕಳಿಸ್ಬೇಕು, ಮನೇಲಿದ್ರೆ ಮಕ್ಕಳು ಕೆಲಸಕ್ಕೆ ಆಗ್ತಾರೆ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೆ. ಹೀಗಿದ್ದಾಗ ಎಕ್ಸ್ಟ್ರಾ ನೋಟ್ಬುಕ್ ಖರ್ಚು ಕೂಡ ಅವ್ರಿಗೆ ಒಂದು ದೊಡ್ಡ ವಿಚಾರವಾಗಿ ಪರಿಣಮಿಸೋದನ್ನ ನಾವು ಗಮನಿಸಿ ವೈ ನಾಟ್ ಅಂತ ಹೇಳಿ ಶುರುವಾದಂತಹ ಒಂದು ಫ್ಲಾಗ್ಶಿಪ್ ಇನಿಷಿಯೇಟಿವ್ ನಮ್ಮ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಡ್ರೈವ್. ಇದು ಶುರುವಾಗೋದು 2009 ಅಂದ್ರೆ 2009. ಸೊ ಇಲ್ಲಿಗೆ ಇದು 18 ವರ್ಷದ ನಮ್ಮ ಜರ್ನಿ.
0: ತುಂಬಾ ಸಂತೋಷ. ಆ ಗ್ಯಾಪ್ ನ ತುಂಬಾ ಚೆನ್ನಾಗಿ ಕಂಡುಕೊಂಡು, ಬಿಕಾಸ್ ಸರ್ಕಾರ ಎಲ್ಲ ಕೊಡ್ತಿದೆ, ನಾವ್ ಏನ್ ಮಾಡ್ಬೋದು ಅಂತ ಗ್ಯಾಪ್ ಕಂಡಿಡ್ಕೊಂಡು ಮಾಡ್ತಿರುವಂತಹ ಈ ನಿಮ್ಮ ತುಂಬಾ ಪ್ರೇರಣಾದಾಯಕ ಶಕ್ತಿ ಅಥವಾ ಒಂದು ಕೆಲಸ ಅಂತಾನೆ ಹೇಳ್ಬೋದು. ಬಹಳ ಧನ್ಯವಾದಗಳು. ಇಟ್ಸ್ ರಿಯಲಿ

0: ಬಿಕಾಸ್ ನಮ್ಮ ಈ ಸಿಟಿ ಹುಡುಗರನ್ನ ನೋಡಿದ್ರೆ ನೀವು ಅರ್ಧ ಬರ್ದ ಬರ್ದಿರೋ ಪುಸ್ತಕಗಳನ್ನ ಹಂಗಂಗೆ ಕೊಟ್ಬಿಡ್ತಾರೆ. ನಾವೆಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಕ್ಯಾಲೆಂಡರ್ ಹಿಂದೆ ಬರ್ಕೋತಿದ್ದಂತಹ ಕಾಲ ಇತ್ತು, ಅಲ್ಲಿ ಪೇಜ್ ಯಾಕೆ ವೇಸ್ಟ್ ಮಾಡೋದು, ಸಮ್ ಮಾಡೋದು ಅಂತ. ಈಗಿನ ಪ್ರತಿ ವರ್ಷ ಸ್ಕೂಲಿಗೆ ಬುಕ್ಸ್ ನಾವು ತಗೊಳ್ಳೇಬೇಕು. ಆ ಬುಕ್ಸ್ ಒಂದು 10 ಪೇಜೇ ಆಗಿರ್ಬೋದು, ನೆಕ್ಸ್ಟ್ ವರ್ಷ ಅದನ್ನು ಉಪಯೋಗಿಸಲ್ಲ. ಅಂಥದ್ರಲ್ಲಿ ನೀವು ಈ ಹಳ್ಳಿಗಾಡು ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ಹೇಳ್ದಂಗೆ ಒಂದು ಬುಕ್ ತೆಕ್ಕೊಡಕ್ಕಾಗದೆ ಆ ಮಕ್ಕಳನ್ನ ಕೆಲ್ಸಕ್ಕೆ ಹಾಕದಿರೋಂತಹ ಸಮಯದಲ್ಲಿ ನೀವು ಮಾಡ್ತಿರುವ ಕೆಲಸವಂತೂ ನಿಜವಾಗ್ಲೂ ಬಹಳನೇ ಶ್ಲಾಘನೀಯ ಅಂತ ಹೇಳಬೇಕು. ಮತ್ತೆ ನನ್ನ ಪ್ರಶ್ನೆ, ನೀವು ಈ ಕೆಲಸದಲ್ಲಿ ಮಾಡ್ತಿರ್ಬೇಕಾದ್ರೆ ಈ ಏನಂದ್ರೆ ತುಂಬಾ ಒಂದು ದೊಡ್ಡ ಸವಾಲು ನಿಮ್ಗೆ ಏನಾದ್ರೂ ಇದೆ ಅಂತ ಅನ್ಸಿದ್ರೆ ಏನಿರ್ಬೋದು? ಬಿಕಾಸ್ ನೀವು ನೋಟ್ ಬುಕ್ಸ್ ಏನೋ ಕೊಡ್ತೀರಾ, ಆದ್ರೂ ಒಂದು ಅತಿ ದೊಡ್ಡ ಸವಾಲು ಇದಾಗಿ ಉಳ್ಕೊಂಡಿದೆ ಅಂತ ಅನ್ಸೋದಾದ್ರೆ ಈ ಶಿಕ್ಷಣದಲ್ಲಿ ಅಥವಾ ಈ ಅಭಿಯಾನದಲ್ಲಿ ಏನಿರಬಹುದು? ಭೂಮಿಕಾ ಅವರು ಅಥವಾ ಸವಿತಾ ಅವರು ನಮ್ ಜೊತೆ
1: ಮೇ ಬಿ ಭೂಮಿಕಾ ಅವರು ಇದಕ್ಕೆ ಆನ್ಸರ್ ಮಾಡ್ತಾರೆ.
2: ನೋಟ್ ಬುಕ್ ಕೊಡ್ತೀವಲ್ವಾ, ಈಗ ನೋಟ್ ಬುಕ್ ಊರುಗಳಿಗೆಲ್ಲ ಹೋಗಿ ಕೊಡ್ತೀವಿ. ಆಕ್ಚುಲಿ ನಾವು ತಲುಪಿಸೋ ಕಾಸ್ಟ್ ಇದೆಯಲ್ಲ, ದಟ್ ಈಸ್ ಮೋರ್ ದೆನ್ ದ ಬುಕ್ ಕಾಸ್ಟ್ ಆಗತ್ತೆ.
0: ಹೌದಾ? ಅದೇ ದೊಡ್ಡ ಸವಾಲು.
2: ಸವಾಲ್ ಅದನ್ನ ನಾವು ಇದರಿಂದ ತಗೊಳಲ್ಲ, ಇಟ್ಸ್ ಕಂಪ್ಲೀಟ್ಲಿ ವಾಲಂಟಿಯರ್ಸ್ ಕಾಸ್ಟ್. ಈ ನೋಟ್ ಬುಕ್ ಇಂದ ನಾವ್ ಏನ್ ಮಾಡ್ತೀವಲ್ವಾ ಅದು ಕಂಪ್ಲೀಟ್ ನೋಟ್ ಬುಕ್ ಗೆ ಹೋಗತ್ತೆ. ಸೊ ಇನ್ನ ನೋಟ್ ಬುಕ್ ಅಂತ ಬಿಟ್ಟು ಹೊರಗಿಂದ ಏನಿರುತ್ತೆ, ದಟ್ಸ್ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ವಾಲಂಟಿಯರ್ ಆಗಿರುತ್ತೆ.
1: ಅಂದ್ರೆ ಭೂಮಿಕಾ ಏನ್ ಹೇಳಕ್ ಇಷ್ಟಪಡ್ತಿದಾರೆ ಅಂದ್ರೆ, ನಮ್ಮ ಎನ್ ಜಿ ಒ ಸ್ವಲ್ಪ ಭಿನ್ನವಾದ ಎನ್ ಜಿ ಒ. ಈಗ ನೀವು ಯಾವುದೇ ಮೇನ್ ಸ್ಟ್ರೀಮ್ ಎನ್ ಜಿ ಒ ಹೋಲಿಸ್ಕೊಂಡ್ರೆ, ಅಂದ್ರೆ ದಾನಿಗಳು ಡೊನೇಟ್ ಮಾಡುವಂತಹ ಒಂದು 100 ರುಪೀಸ್ ಅಲ್ಲಿ ನಿಮಗೆ ಒಂದು 49 ರುಪೀಸ್ ಇಂದ 51 ರುಪೀಸ್ ಮಾತ್ರ ಕಾಸಿಗೆ ಹೋಗುತ್ತೆ, ಮಿಕ್ಕಿದ್ದೆಲ್ಲ ಅವರ ಒಂದು ಖರ್ಚುಗಳಿಗೆ ಹೋಗುತ್ತೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿ,
2: 100 ರುಪೀಸ್ ಕಂಪ್ಲೀಟ್ಲಿ ಟು ದ ನೋಟ್ ಬುಕ್, ಸುತ್ತ ಏನ್ ಖರ್ಚಿದೆಯಲ್ಲ ದಟ್ ಈಸ್ ಕಂಪ್ಲೀಟ್ಲಿ ಅಗೇನ್ ದ ವಾಲಂಟಿಯರ್ಸ್.
1: ಅಂದ್ರೆ ಅದು ಲಾಜಿಸ್ಟಿಕ್ ಇರಬಹುದು, ಸೊ ಇದೆಲ್ಲವೂ ಕೂಡ ವಾಲಂಟಿಯರ್ಸ್ ಬೇರ್ ಮಾಡ್ತಾರೆ. ಸೊ ಇಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ ಇದೆ ನಿಮಗೆ, ಬೇರೆ ಮೇನ್ ಸ್ಟ್ರೀಮ್ ಎನ್ ಜಿ ಒಸ್ ತರ ನಾವು ವರ್ಕ್ ಮಾಡೋದಿಲ್ಲ. ಬರುವಂತಹ ಪ್ರತಿಯೊಂದು ರೂಪಾಯಿ ಕೂಡ ಅದೇ ಕಾಸಿಗೆ ನೋಟ್ ಬುಕ್ಸ್ ಗೆ ಹೋಗುತ್ತೆ. ಸೊ ಇದು ಅವ್ರು ಹೇಳಿದ ಹಾಗೆ ಒಂದು ಸವಾಲು, ಯಾಕೆಂದ್ರೆ ಇಲ್ಲಿ ಪಕ್ಕದ ಊರಿಗೆ ಪಕ್ಕದ ಸ್ಕೂಲಿಗೆ ಕೊಟ್ರೆ ಒಂಥರ, ನಾವ್ ಇಲ್ಲಿಂದ ಉತ್ತರ ಕರ್ನಾಟಕಕ್ಕೆ ಹೋಗ್ಬೇಕು
2: ನಮ್ ಸ್ಕೂಲ್ಗೂ ಬಂದ್ ಕೊಡಿ ಅಂತ. ಸೊ ಇದು ಹೇಗೆ ಅಂದ್ರೆ, ಆ ಸ್ಕೂಲ್ ರೆಸ್ಪಾನ್ಸಿಬಿಲಿಟಿ ನಾನು ತಗೊಂಡ್ರೆ ಅಟ್ ಲೀಸ್ಟ್ 5 ವರ್ಷ ನಾನು ಅವ್ರಿಗೆ ಕೊಡ್ತೀನಿ ಅನ್ನೋದು ಒಂದ್ ಭರವಸೆ. ಈಗ ಮಗು 1ನೇ ಕ್ಲಾಸ್ ಅಲ್ಲಿ ಇದೆ ಅಂದ್ರೆ ಅದು 5ನೇ ಕ್ಲಾಸ್ ಆಗೋ ತನಕನಾದ್ರೂ ನಾವು ಮಾಡ್ತೀವಿ ಅನ್ನೋದು ಇರ್ಬೇಕು. ಸೊ ಇದು ಕಮಿಟ್ಮೆಂಟ್ ಇದೆಯಲ್ಲ, ನಮ್ಮ ದಿನನಿತ್ಯದ ಇದ್ರಲ್ಲಿ ಟೈಮ್ ತೆಗೆದು ಮಾಡೋದು. ಇಟ್ಸ್ ಅ ಮೋರ್ ಆಫ್
1: ಸಿ, ಈಗ 1 ವರ್ಷ ಕೊಡೋದು ರ್ಯಾಂಡಮ್ ಅನ್ಸ್ಕೊಂಡ್ಬಿಡತ್ತೆ, ಇದು ಒಂದು ಬದ್ಧತೆ. ಅಟ್ ಲೀಸ್ಟ್ ಒಂದು 4 ರಿಂದ 6 ವರ್ಷ ನಾವು ಕೊಡಬೇಕು. ಯೋಚನೆ ಮಾಡಿ, ಒಂದು 8ನೇ ತರಗತಿ ಮಗು ಕೊಡ್ತೀವಿ ಅಂತ ಹೇಳಿದ್ರೆ 10ನೇ ತರಗತಿವರೆಗೂ ನಾವು ಕೊಡಬೇಕಾದ್ದು ನಮ್ಮ ಬದ್ಧತೆ. ಇದೊಂದು ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಈಗ ನಮಗೆ ಮಾಡೋಕೆ ಮನಸ್ಸಿದ್ರು ಕೂಡ ದೂರ ದೂರ ಡಿಸ್ಟ್ರಿಕ್ಟ್, ಈಗ ನಾವು ಇದು ಮಾತನಾಡೋ ಹೊತ್ತಿಗೆ ಭೂಮಿಕಾ ನಾವು ಎಷ್ಟು ಡಿಸ್ಟ್ರಿಕ್ಟ್ ರೀಚ್ ಆಗಿದ್ದೀವಿ ಕರ್ನಾಟಕದಲ್ಲಿ?
2: ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟ್ಸ್,
1: 31 ಜಿಲ್ಲೆಗಳನ್ನು ನಾವು ತಲುಪಿದ್ದೀವಿ. ಅಲ್ಲ, ಇದು ಸಾಧ್ಯ ಆಗಿದ್ದು ಶಾಂತಲಾ ಅವರೇ, ಸೀರಿಯಸ್ಲಿ ಹೇಳ್ತೇಳಿ, ನಮ್ಮ ಒಂದು ಸಂಸ್ಥೆ ಟೋಟಲಿ ವಾಲಂಟಿಯರ್ ಡ್ರಿವನ್. ಇಟ್ಸ್ ಅ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ಪ್ರತಿಯೊಂದು ಕೂಡ ವಾಲಂಟಿಯರ್ಸ್ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಹೋಗಿ ಆಯಾ ಜಿಲ್ಲೆಗಳಿಗೆ ಆಯಾ ಶಾಲೆಗಳಿಗೆ ಅಲ್ವಾ
2: ಟೀಚರ್ಸ್ ನ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡು. ಸೊ ಅವ್ರಿಗೂ ಹೇಳ್ತೀವಿ, ಇವತ್ತು ನಾವು ಬರ್ತಾ ಇದೀವಿ, ನೀವು ಮಕ್ಕಳನ್ನ ಅವತ್ತು ಸ್ಕೂಲಿಗೆ ಕಳ್ಕಾಸಿರಿ ಅಂತ. ಸೊ ಡೈರೆಕ್ಟ್ ಮಗುಗೆ ಹ್ಯಾಂಡ್ ಓವರ್
0: ಮಾಡ್ತೀರಾ? ಸ್ಕೂಲ್ ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಪ್ರತಿಯೊಂದು? ಇದು ನಿಮ್ಗೆ ಏನಾದ್ರೂ ಲಿಸ್ಟ್ ತಗೊಂಡು ನೀವೇ ಮಾಡ್ತೀರಾ ಹೇಗೆ?
2: ಈಗ ನಾನು ಅಂದ್ರೆ ನಮ್ಮೂರಿನ ಶಾಲೆಗಳು, ಸೊ ಅಲ್ಲಿ ಲೋಕಲ್ ಎಡ್ಸ್ ಕಾಂಟ್ಯಾಕ್ಟ್ ಇರುತ್ತೆ. ಹಿಂಗೆ ಇವರು ಇವ್ರ ಊರಿಂದ ಅಥವಾ ಎಲ್ಲಿ ನೆಸೆಸಿಟಿ ಇರುತ್ತೆ.
1: ಸಿ, ಈ ಒಂದು ಡೇಟಾ ಹೇಗೆ ಕ್ಯೂರೇಟ್ ಆಗುತ್ತೆ ಅಂದ್ರೆ, ಮುಂಚಿಂದ ನವಿರತ ಟ್ರಸ್ಟ್ ಅಲ್ಲಿ, ಈಗ ನಾನ್ ಬೆಳೆದು ಬಂದ ಊರು, ನನ್ನ ತಂದೆ ಓದಂತ ಶಾಲೆ, ಅದು ಚಿತ್ರದುರ್ಗದವರೇ ಇರಬಹುದು, ಗದಗ್ನವರೇ ಇರಬಹುದು, ಆ ಒಂದು ಭಾವನಾತ್ಮಕ ಸಂಬಂಧ ಇರುತ್ತಲ್ವಾ. ಈ ಊರಿಗೆ ಏನಾದ್ರು ನಾನು ಸಹಾಯ ಮಾಡಬೇಕು ಅಂತ ಬಂದಾಗ ಅವಿರತದ ಜೊತೆ ಕೈ ಜೋಡಿಸಿ ಶುರುವಾದಂತಹ ಶಾಲೆಗಳಿವೆಲ್ಲ. ಈಗ ನಾವು ಮಾತನಾಡೋ ಹೊತ್ತಿಗೆ ಎಷ್ಟು ಶಾಲೆಗಳನ್ನ ತಲುಪಿದೀವಿ ಭೂಮಿಕಾ?
2: ಲಾಸ್ಟ್ ಇಯರ್ 525+, ಈ ವರ್ಷ ಇನ್ನೂ
1: ಜಾಸ್ತಿ ಆಗುತ್ತೆ. ಆದ್ರೆ ಶಾಂತಲಾ ಅವರು ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇವನ್ ದೋ ಇಟ್ ಇಸ್ ಲೈಕ್ 550 ಸ್ಕೂಲ್ಸ್ ಆದ್ರೂ ನಮಗೆ ಇದು ದೊಡ್ಡ ನಂಬರ್ ಅನಿಸ್ತಿಲ್ಲ. ಅಂದ್ರೆ ನಾವು ರೀಚ್ ಆಗಿರೋದು ಬರೀ 550, ಆದ್ರೆ ಕರ್ನಾಟಕದಾದ್ಯಂತ 50,000 ಸರ್ಕಾರಿ ಶಾಲೆಗಳಿವೆ. ಹೌದು, 50,000 ಸರ್ಕಾರಿ ಶಾಲೆಗಳಿರುವಂತಹ ನಮ್ಮ ಈ ರಾಜ್ಯಕ್ಕೆ ನಾವಿನ್ನೂ ಜಾಸ್ತಿ ಹೆಲ್ಪಿಂಗ್ ಹ್ಯಾಂಡ್ ಬೇಕು. ಸೊ ಅವಿರತ ಟ್ರಸ್ಟಿನ ಒಂದು ಮೋಟೋನೇ ಇದು, ನಾವು ಸಮಾಜಕ್ಕೋಸ್ಕರ ನಾವು ಏನ್ ಮಾಡಬಲ್ಲವು ಅಂತ ಹುಟ್ಕೊಂಡಂತಹ ಟ್ರಸ್ಟ್ ಇದು. ಸೊ ಪ್ರತಿಯೊಬ್ಬರು ದೇ ಶುಡ್ ಜಾಯಿನ್ ಹ್ಯಾಂಡ್ಸ್. ಸೊ ನೋಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಇಂದ ಏನೇನು ಹೆಲ್ಪ್ ಆಗ್ತಿದೆ ಅಂತ ನಾವು ಮಾತನಾಡಬಹುದು. ಲೈಕ್ ನಾನು ನಿಮ್ಗೆ ಹೇಳಿದೆ, ಅದೊಂದು ಬದ್ಧತೆ, 1 ವರ್ಷ 2 ವರ್ಷದ್ದಲ್ಲ ಅದು ಅಂತ. ಹೌದು, ಈಗ ನಾನು ಅದೇ ಹೇಳ್ದ, ನಾವು ಕುಣಿಗಲ್ ಕ್ಲಸ್ಟರ್ಗೆ ಹೋಗ್ತೀವಿ, ಅಲ್ಲಿ ಒಂದು 64 ಶಾಲೆಗಳಿಗೆ ಒಂದೇ ದಿವಸ

0: ವಿ ವಿಲ್ ಡಿಸ್ಟ್ರಿಬ್ಯೂಟ್ ದ ನೋಟ್ಬುಕ್ಸ್ ಅಂದ್ರೆ ಅಷ್ಟು ವಾಲಂಟಿಯರ್ಸ್ ಅವತ್ತು ಅಲ್ಲಿರ್ತಾರೆ ನಮ್ಮ ಜೊತೆಗೆ. ಹೌದು, ವಾಲಂಟಿಯರ್ಸ್ ಇಲ್ಲದೆ ಹೇಳ್ತೀನಲ್ಲ, ಅವಿರತ ಟ್ರಸ್ಟ್ ಇಸ್ ನಾಟ್ ಜಸ್ಟ್ ಒನ್ ಪರ್ಸನ್ ಆರ್ ಎಂಟಿಟಿ, ಇಟ್ಸ್ ಟೋಟಲಿ ಎ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್.
1: ಹೌದು, ಇಷ್ಟೊಂದು ಜನ ಏನೋ ಒಂದು ಸಮಾಜ ಕೊಡುಗೆ ಮಾಡಬೇಕು ಅಂತ ನಿಮ್ ಜೊತೆ ಕೈ ಜೋಡಿಸಿದಾರಲ್ಲ, ಬಹಳನೇ ಸಂತೋಷ. ತುಂಬಾ
0: ಇಲ್ಲಿ ಮೇನ್ ರೀಸನ್ ಹೇಳಲ್ಲ ನಿಮ್ಗೆ, ಇಲ್ಲಿ ನಾವ್ ಏನೋ ಮಾಡ್ತಾ ಇದೀವಿ ಅನ್ನೋದಕ್ಕಿಂತ ಆ ಒಂದು ಆಕ್ಟಿವಿಟಿ ಪಾಲ್ಗೊಂಡಾಗ ನಮ್ಮ ಮಾನಸಿಕ ವಿಕಸನ ಆಗುತ್ತೆ. ಎವ್ರಿ ಡೇ ವಿ ಗ್ರೋ ಆಸ್ ಅ ಹ್ಯೂಮನ್ ಬೀಯಿಂಗ್. ನಾವು ಕಲಿಯೋದು ಎಷ್ಟು ವಿಚಾರಗಳಿರುತ್ತವೆ, ನಾವು ಎಷ್ಟೋ ವಿಚಾರಗಳನ್ನ ಎಷ್ಟು ಪ್ರಿವಿಲೇಜ್ಡ್ ಆಗಿ ತಗೊಂಡ್ಬಿಟ್ಟಿರ್ತೀವಿ, ಎಂಟೈಟಲ್ಮೆಂಟ್ ನಮ್ಗಳಿಗೆಲ್ಲ. ಬಟ್ ಅಲ್ಲಿ ಹೋಗಿ ಮಾಡಿದಾಗ, ಅಂದ್ರೆ ಈ ರೀತಿ ಒಂದು ಆಕ್ಟಿವಿಟೀಸ್ ಅಲ್ಲಿ ನಾವು ಭಾಗವಹಿಸಿದಾಗ ಏನೋ ಒಂದು ಸಾರ್ಥಕ ಭಾವನೆ, ಸ್ವಾರ್ಥ ಅಂತಾನೆ ಹೇಳ್ಬೋದು, ಇದೊಂದು ಸೆಲ್ಫಿಶ್, ನಮ್ಮ ಖುಷಿಗೋಸ್ಕರ ನಾವು ಮಾಡ್ತಿದ್ದೀವಿ ಅಂತಲೇ ಹೇಳ್ಬೋದು. ಬಿಕಾಸ್ ಎವ್ರಿ ಡೇ ವಿ ಆರ್ ಗ್ರೋಯಿಂಗ್. ಈಗ ನಾನು ಕುಣಿಗಲ್ ಬಗ್ಗೆ ಮಾತನಾಡ್ತಿದ್ದೆ ನಿಮಗೆ, ಅಲ್ಲಿ ಕೆ ಪಿ ಎಸ್ ಶಾಲೆಯಲ್ಲಿ ಒಂದು ಮಗು ಹತ್ರ ನಾನು ಮಾತನಾಡ್ತೀನಿ, ಹೆಣ್ಮಗಳ ಹತ್ರ. ಸೊ ಆಕೆ ಹೇಳ್ತಾಳೆ, ಮ್ಯಾಮ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು, ಈಗ ಅವಳು ಟೆನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾಳೆ, ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಟೆನ್ತ್ ಸ್ಟ್ಯಾಂಡರ್ಡ್ ವರೆಗೂ ನಾನು ಅವಿರತ ಟ್ರಸ್ಟ್ ಅವ್ರ ಹತ್ರ ಪುಸ್ತಕ ತಗೊಂಡಿದ್ದೀನಿ ಅಂತ. ಅಲ್ವಾ, ಜಸ್ಟ್ ಇಮ್ಯಾಜಿನ್ ಹೇಗ್ ಅನ್ನಿಸ್ಬೇಕು ನಿಮ್ಗೆ
1: ಕೆಲಸ
0: ಅಲ್ವಾ. ಅಂದ್ರೆ ಆ ಮಗುಗೆ, ಅಂದ್ರೆ ಅದೊಂದು ಬದ್ಧತೆ, ಲೈಕ್ ಅವರು ಬರೀ ಪುಸ್ತಕ ತಗೊಳ್ಳಿಲ್ಲ ಅಂದ್ರೆ ಪ್ರತಿ ವರ್ಷ ಹೇಗೆ ಇವರು ನಮಗೋಸ್ಕರ ಬರ್ತಾರೆ, ಆ ರೆಸ್ಪಾನ್ಸಿಬಿಲಿಟಿನೂ ಕೂಡ ನೋಡಿ ಕಲ್ತಿದ್ದಾರೆ. ಇನ್ಫ್ಯಾಕ್ಟ್ ಎಷ್ಟೋ ಮಕ್ಳು ಬಂದು ನಮ್ಗೆ ಹೇಳ್ತಾರೆ, ಮಿಸ್ ನಾವು ಕೂಡ ದೊಡ್ಡವರಾದ್ಮೇಲೆ ನಿಮ್ ತರನೇ ಆಗ್ತೀವಿ, ನಮ್ಮ ಅಂದ್ರೆ ವಿಲೇಜ್ಗೆ ಅಂದ್ರೆ ನಮ್ಮ ಹಳ್ಳಿಗಳಿಗೆ ನಮ್ಮಿಂದ ಆಗೋ ಸಹಾಯನ ಮಾಡ್ತೀವಿ, ನೀವೇ ನಮ್ಗೆ ಇನ್ಸ್ಪಿರೇಷನ್. ಇದು ನಾವೇನು ಕೇಳದೆ ಬರುವಂತಹ ಮಾತು, ಅವಾಗ ಏನನ್ಸುತ್ತೆ, ವಿ ಆರ್ ಡೂಯಿಂಗ್ ಸಮಥಿಂಗ್ ರೈಟ್. ಸೊ ಇದು ನಮಗೆ ಕೊಡ್ತಿರೋ ಖುಷಿ ಇದೆಯಲ್ಲ, ಇದು ಇದು ನಾವು ಅಂದ್ರೆ ನಮಗೆ ಸಿಗ್ತಾ ಇರುವಂತಹ ಒಂದು ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು.
1: ಖಂಡಿತವಾಗ್ಲೂ ಮತ್ತೆ ನಿಮ್ಮಿಬ್ಬರ ಜೊತೆ ತುಂಬಾ ತುಂಬಾ ಮಾತಾಡ್ತೀನಿ. ಸೊ ನಮ್ಮ ಕೇಳುಗರು ಕೂಡ ಬಹಳಷ್ಟು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಒಂದು ಹಾಡನ್ನ ಕೇಳಿ ಮತ್ತೆ ನಿಮ್ ಜೊತೆ ಈ ಸಂವಾದ ಕಾರ್ಯಕ್ರಮ, ಈ ಪ್ರೇರಣಾದಾಯಕ ಮಾತುಗಳನ್ನ ಕೇಳ್ತಾ ಇದ್ರೆ ಗೂಸ್ ಬಂಪ್ಸೇ ಬರ್ತಾ ಇದೆ ನನಗೆ, ಇನ್ನ ಕೇಳ್ತಾನೆ ಇರೋಣ ಅಂತ ಹೇಳ್ತಾ ಒಂದು ಚಿಕ್ಕ ವಿರಾಮ, ಹಾಡಿನ ವಿರಾಮ.

0: ಹೌದು, ಭಾರತ ರತ್ನ ಆಗಬೇಕು ಅಂತ ಏನೂ ಇಲ್ಲ, ಭಾರತ ರತ್ನ ಸಿಗಬೇಕು ಅಂತನೂ ಇಲ್ಲ. ಇಷ್ಟೊಂದು ಜನ ಕಾಣದ ಕೈಗಳು ಬಹಳಷ್ಟು ಅವಿರತವಾಗಿ ಕೆಲಸ ಮಾಡ್ತಾನೆ ಇದ್ದಾರೆ ನಮ್ಮ ಸಮಾಜಕ್ಕೆ. ಅವಿರತ ಟ್ರಸ್ಟ್ನ ಆಕ್ಟಿವ್ ವಾಲಂಟಿಯರ್ಸ್ ಆದ ಸವಿತಾ ಅವರು, ಹಾಗೆ ಭೂಮಿಕಾ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದಾರೆ. ಇವ್ರ ಜೊತೆ ಮಾತಾಡ್ತಾ ಇದ್ವಿ, ಬಹಳಷ್ಟು ಸಂದೇಶಗಳು ಕೂಡ ಬಂದಿದೆ. ಸಂದೇಶ ಕಳಿಸ್ಕೊಟ್ಟಂತಹ ನಿಮಗೆಲ್ಲರಿಗೂ ಧನ್ಯವಾದಗಳು. ಗುಣವತಿ ಭೀಮಪ್ಪ ಅವರು ದಾವಣಗೆರೆಯಿಂದ ಅವಿರತ ಟ್ರಸ್ಟ್ಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಹಾಗೆ ಎಸ್ ಕೆ ಸುಬ್ಬರಾಯಪ್ಪ ಸಾತನೂರಿನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ತುಂಬ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ. ಇಂದಿನ ಕಾರ್ಯಕ್ರಮದಲ್ಲಿ ಅವಿರತ ಫೌಂಡೇಶನ್ ಟ್ರಸ್ಟ್ನ ಸವಿತಾ ಶರತ್ ಹಾಗೂ ಭೂಮಿಕಾ ಅವರ ಸಂದರ್ಶನ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಬಡ ಮಕ್ಕಳಿಗೆ ನಿರಂತರವಾಗಿ ಪುಸ್ತಕಗಳನ್ನು ನೀಡುವ ಮೂಲಕ ಅವರ ಶಿಕ್ಷಣಕ್ಕೆ ನೆರವಾಗ್ತಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯ. ಇಂತಹ ಸೇವೆ ಸಾಮಾನ್ಯವಾದದ್ದಲ್ಲ, ಸಮಾಜದ ಮಕ್ಕಳ ಭವಿಷ್ಯ ರೂಪಿಸುವ ಮಹತ್ವದ ಸೇವೆಯಾಗಿದೆ. ಈ ಟ್ರಸ್ಟಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸವಿತಾ ಮತ್ತೆ ಭೂಮಿಕಾ ಅವರೇ, ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಈ ಕಾಣದ ಕೈಗಳು ಅಂತ ಅಂದ್ರೆ ಎಲ್ಲರೂ ಫೇಮಸ್ ಆಗ್ಬೇಕು, ಎಲ್ಲರೂ ಹೀರೋ ಅಂತ ಆಗ್ಬೇಕು ಅಂತ ಏನಿಲ್ಲ, ಆ ಪರದೆ ಹಿಂದೆ ಮಾಡ್ತಿರುವಂತಹ ಕೆಲಸ ಇದೆಯಲ್ಲ, ತುಂಬಾ ಅದ್ಭುತ. ನನ್ನ ಮುಂದಿನ ಪ್ರಶ್ನೆ ಆಗಿರುತ್ತೆ, ನೀವು ಈ ಶಿಕ್ಷಣಕ್ಕೆ ಈ ನೋಟ್ ಬುಕ್ ಬಿಟ್ಟು ಬೇರೆ ಇನ್ನೇನ್ ಮಾಡ್ತಾ ಇದ್ದೀರಾ ಅಂತ ಅವಿರತ ಟ್ರಸ್ಟ್ನಿಂದ?
1: ಮೊಬೈಲ್ ಪ್ಲಾನೆಟೋರಿಯಂ ಅವಾಗ ಹೇಳಿದ್ವಲ್ಲ ಹಾಗೆ, ಸೊ ಈ ಮಕ್ಕಳು ಅಲ್ಲಿಗೆ ಬರಕ್ಕಾಗಲ್ಲ. ನಾವೆಲ್ಲ ಇಲ್ಲಿ ನೆಹರು ಪ್ಲಾನೆಟೋರಿಯಂ ಹೋಗ್ತೀವಿ, ಬಟ್ ಗೌರ್ಮೆಂಟ್ ಸ್ಕೂಲ್ಗಳ ಮಕ್ಕಳು ಬರಕ್ಕಾಗಲ್ಲ ಅಂತ ಸಿ ಎಸ್ ಆರ್ ಪ್ರಾಜೆಕ್ಟ್ ಮುಖಾಂತರ ಡಿಜಿಟಲ್ ಪ್ಲಾನೆಟೋರಿಯಂ
2: ಅಂದ್ರೆ ಮೊಬೈಲ್ ಪ್ಲಾನೆಟೋರಿಯಂ, ಇದು ತಾರೆ ಜಮೀನ್ ತರ ಒಂದೇ ಎನ್ಜಿಓ,
1: ಎನ್ಜಿಓ ಮುಖಾಂತರ ಅವರೇ ನಾವೆಲ್ಲಿರ್ತೀವಿ ಅಲ್ಲಿ ಬಂದ್ಬಿಟ್ಟು ಸೆಷನ್ಗಳು ಮಾಡ್ತಾ ಹೋಗ್ತಾರೆ. ಒಂದ್ ಸೆಷನ್ ಬಂದು 30 ಮಕ್ಳಿಗೆ ಅವ್ರಿಗೆ ಕಂಪ್ಲೀಟ್ ಇಲ್ಲಿ ಏನ್ ತೋರಿಸ್ತಾರೆ ಅದೇ ಸೆಟಪ್ ನ ಅಲ್ಲಿ ಇದ್ ಮಾಡ್ತಾರೆ. ಸೊ ಹೋದರ್ಶನೇ 30 ಸ್ಕೂಲ್ಗಳನ್ನ ಕವರ್ ಮಾಡಿದೀವಿ, ಗೌರ್ಮೆಂಟ್ ಸ್ಕೂಲ್ಗಳನ್ನ. ಸೊ ಕಂಟಿನ್ಯೂಸ್ ಆಗಿ ಒಂದು 90 ಸೆಷನ್ಸ್ ಮಾಡಿದ್ದಾರೆ.
0: ಅದು ಅಂದ್ರೆ ಈ ಮೊಬೈಲ್ ಪ್ಲಾನೆಟೋರಿಯಂ ಅಂದ್ರೆ ಇಲ್ಲಿ ನಾವು ಎಲ್ಲ ಈ ನೆಹರು ತಾರಾಲಯ ವೀಕ್ಷಣೆ ಮಾಡ್ತೀವಲ್ಲ ಹೋಗಿ, ಅದನ್ನೇ ನೀವು ಹೇಗೆ ಹೋಗ್ತೀರಾ? ಇದು ಅಂದ್ರೆ ನಿಮ್ದು ಮೊಬೈಲ್ ಅಂದ್ರೆ
1: ವ್ಯಾನ್ ಅಲ್ಲಿ ಹೋಗ್ತಾರೆ, ಹೋಗ್ಬಿಟ್ಟು ಅದು ಒಂದು ಡೋಮ್ ತರ, ಇಟ್ಸ್ ಲೈಕ್ ಅ ಬಲೂನ್ ತರ, ಅದನ್ನ ಕಂಪ್ಲೀಟ್ ಆಗಿ ಅಬ್ಲೋ ಮಾಡಿ ಸೆಟಪ್ ಮಾಡಿ ಅದ್ರೊಳಗಡೆ ಮಕ್ಕಳು ಹೋಗಿ ಕೂತ್ಕೊಂಡು ತಾರಾಲಯ ಸೆಟಪ್ ಏನೆ.
0: ಓಹೋ, ಎಂತ ಒಳ್ಳೆ ಅದ್ಭುತ ಕಾರ್ಯ ಇದು. ನಿಜವಾಗ್ಲು ನಮ್ಗೆ ಇಲ್ಲಿ ಬೆಂಗಳೂರಿನ ಅವ್ರಿಗೆನೆ ತಾರಾಲಯಕ್ಕೆ ಹೋಗಿ ನೋಡ್ಬೇಕು ಅಂದ್ರೆ ತುಂಬಾ ಕಷ್ಟ, ಕ್ಯೂ ಇರುತ್ತೆ, ರಶ್ ಇರುತ್ತೆ, ಸಂಡೆ ಟಿಕೆಟೇ ಸಿಗಲ್ಲ. ಅಂತದ್ರಲ್ಲಿ ನೀವು ಗ್ರಾಮೀಣ ಪ್ರದೇಶ ಗಡಿನಾಡು ಭಾಗಗಳಿಗೆ ಹೋಗಿ ಸೆಟಪ್ ಮಾಡ್ತಾ ಇದ್ದೀರಾ. ಸೊ ಹೇಗಿತ್ತು ಈ ಪ್ಲಾನೆಟೋರಿಯಂ ರೆಸ್ಪಾನ್ಸ್ ನಿಮಗೆ?
2: ಅಂದ್ರೆ ಈ ಯೋಚನೆ ಮಾಡಿ ನೀವು, ಈ ಗ್ರಾಮಗಳಿಗೆ, ಗ್ರಾಮೀಣ ಪ್ರದೇಶದ ಮಕ್ಕಳುಗಳಿಗೆ ಎಷ್ಟೋ ಆಪರ್ಚುನಿಟಿಗಳಿಂದ ವಂಚಿತರು ಅವರು. ಸೊ ಹೀಗಿದ್ದಾಗ ನಾವು ಒಂದು ಮೊಬೈಲ್ ಪ್ಲಾನೆಟೋರಿಯಂನೇ ಅವ್ರಿಗೆ ತಗೊಂಡೋಗಿ ಕೊಡ್ತೀವಿ ಅಂದ್ರೆ ಯಾಕೆ ಇವೆಲ್ಲ ಅವಶ್ಯಕತೆ ಇದೆ ಅಂತ ಹೇಳಿದಾಗ, ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸ್ಬೇಕು, ವಿಜ್ಞಾನದ ಬಗ್ಗೆ ಒಲವು ಮೂಡಿಸ್ಬೇಕು. ಬರೀ ಬಾಯಲ್ಲಿ ಹೇಳಿದ್ರೆ ನಡೆಯುತ್ತಾ? ದೇ ನೀಡ್ ಟು ಎಕ್ಸ್ಪೀರಿಯನ್ಸ್ ಇಟ್ ವಿಜುವಲಿ, ರೈಟ್? ಸೊ ಇದಕ್ಕೆ ನಾವು ಭೂಮಿಕಾ ಅವ್ರು ಹೇಳಿದ ಹಾಗೆ ಈ ಮೊಬೈಲ್ ಪ್ಲಾನೆಟೋರಿಯಂ ಸೆಟಪ್ ಅನ್ನು ಹೋಗಿ ಮಾಡಿದಾಗ ಮಕ್ಕಳು ವಾವ್, ನಮ್ಮ ಸೌರಮಂಡಲ ಬರೀ ಒಂದು ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿದವರು, ಇಡೀ ಸೌರಮಂಡಲ ಇರಬಹುದು, ಗ್ಯಾಲಾಕ್ಸಿ ಇರಬಹುದು, ಆಸ್ಟ್ರಾಯ್ಡ್ಸ್ ಇರಬಹುದು, ಅದೊಂದು ಹೊಸ ಪ್ರಪಂಚವನ್ನೇ ಓಪನ್ ಮಾಡುತ್ತೆ. ಮೇ ಬಿ ಅವರಲ್ಲೂ ಕೂಡ ಎಷ್ಟೊಂದು ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ, ನಾನು ಕೂಡ ಆಸ್ಟ್ರಾನಮಿ ಕಲ್ತ್ಕೋಬೇಕು ಅಥವಾ ಸ್ಪೇಸ್ ಸೈನ್ಸ್ ಬಗ್ಗೆ ಇನ್ನು ಹೆಚ್ಚಿನದನ್ನ ತಿಳ್ಕೊಳ್ಬೇಕು ಅನ್ನೋ ಆಸಕ್ತಿ ಅವರಲ್ಲಿ ಮೂಡಿದೆ. ಸೊ ದಟ್ ನೆಕ್ಸ್ಟ್ ಸ್ಟೆಪ್ ಏನು, ಈಗ ನೀವು ಕೇಳ್ತಿದ್ರೆ ಎಜುಕೇಶನ್ ಅಂದ್ರೆ ನೋಟ್ ಬುಕ್ಸ್ ಬಿಟ್ಟು ಇನ್ನೇನೇನು ಮಾಡ್ತಿದ್ದೀರಾ ಅಂತ, ಲೈಬ್ರರಿ ಸೆಟಪ್. ಹೌದು, ಸಿ ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಹೊರತಾಗಿ ಕೂಡ ಒಂದು ಪ್ರಪಂಚ ಇದೆ, ಅಂದ್ರೆ ಒಂದು ಸದಭಿರುಚಿಯ ಪುಸ್ತಕಗಳನ್ನ ಅವ್ರು ಓದಬೇಕು, ಅದರಿಂದ ಇನ್ಸ್ಪೈರ್ ಆಗ್ಬೇಕು ಅವರು. ಹಾಗಾಗಿ ಬೆಳೆಯೋ ನಿಟ್ಟಿನಲ್ಲಿ ಅವರಿಗೆ ಇದು ಅವಶ್ಯಕತೆ ಇದೆ ಅಂತ ಹೇಳಿ ಕೆಲವೊಂದು ಶಾಲೆಗಳನ್ನ ನಾವು ಗುರುತಿಸಿ ಅಲ್ಲಿ ಅವರಿಗೆ ಲೈಬ್ರರಿ ಸೆಟಪ್ ಮಾಡಿಕೊಟ್ಟಿದ್ದೀವಿ. ಅಂದರೆ ಸಾಕಷ್ಟು ಪುಸ್ತಕಗಳನ್ನ ಡೊನೇಟ್ ಮಾಡಿ ಒಂದು ಹೋಲ್ ಲೈಬ್ರರಿ ಸೆಟಪ್ಗಳನ್ನ ಮಾಡಿಕೊಟ್ಟಿದ್ದೀವಿ. ಅಷ್ಟೇ ಅಲ್ಲ, ಜೊತೆ ಕಂಪ್ಯೂಟರ್ ಲ್ಯಾಬ್ ಸೆಟಪ್
0: ಅದು ಕೂಡ.
2: ಹೌದು.
0: ಓಹೋ, ಎಷ್ಟು ಶಾಲೆಗಳಲ್ಲಿ ನೀವು ಈ ತರ ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಮಾಡಿದ್ದೀರಾ ಅಂದ್ರೆ ಸುಮಾರಾಗಿ ಒಂದು ಎಷ್ಟು ಅಂದಾಜಲ್ಲಿ ಒಂದು ಹೇಗಿತ್ತು ರೆಸ್ಪಾನ್ಸ್ ಈ ಕಂಪ್ಯೂಟರ್ ಲ್ಯಾಬ್? ಬಿಕಾಸ್ ಕಂಪ್ಯೂಟರ್ ಅನ್ನೋದು ಒಂಥರ ಅವರಿಗೆ ಮರೀಚಿಕೆ ತರ ಈ ಗ್ರಾಮೀಣ ಭಾಗಗಳಲ್ಲಿ, ಈ ನಗರದಲ್ಲಿ ಬಿಟ್ಬಿಡಿ. ಸೊ ಹೇಗಿತ್ತು ರೆಸ್ಪಾನ್ಸ್, ಹೇಗಿತ್ತು ಅಂತ ಹೇಳ್ಬೋದಾ?
2: ಎಸ್ಪೆಷಲಿ ಈಗಂತೂ ನಾವು ಡಿಜಿಟಲ್ ಯುಗದಲ್ಲಿದ್ದೀವಿ, ಇವತ್ತಂತೂ ಬಹಳ ಅವಶ್ಯಕತೆ, ನಿಮಗೆ ಗೊತ್ತು, ಎಲ್ಲ ಫಿಂಗರ್ ಟಿಪ್ಸ್ಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ, ಬ್ಯಾಂಕಿಂಗ್ ಇಂದ ಹಿಡಿದು ಶಾಪಿಂಗ್ ವರ್ಗೂ. ಆದ್ರೆ ಅವಿರತ ಟ್ರಸ್ಟ್ ಕಳೆದ 16 ವರ್ಷಗಳಿಂದನೂ ಕೂಡ ಮಕ್ಕಳಿಗೆ ಈ ಒಂದು ಅಂದ್ರೆ ಕಂಪ್ಯೂಟರ್ಗೆ ಅವ್ರಿಗೊಂದು ಎಕ್ಸ್ಪೋಜರ್ ಇರಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ನಾವು ಈ ಕಂಪ್ಯೂಟರ್ ಲ್ಯಾಬ್ ಸೆಟಪ್ಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಈಗ ನಾನು ಮಾತನಾಡೋ ಹೊತ್ತಿಗೆ ಅಂದ್ರೆ ಇವಾಗ ಗೌರ್ಮೆಂಟ್ ಕೂಡ ಅದನ್ನ ಪ್ರೊವೈಡ್ ಮಾಡ್ತಿದ್ದಾರೆ, ಬಟ್ ಗೌರ್ಮೆಂಟ್ ಯೋಚನೆ ಮಾಡೋಕ್ಕಿಂತ ಮುಂಚಿಂದನೂ ಕೂಡ ಅವಿರತ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಸಿ ಎಸ್ ಆರ್ ಪಾರ್ಟ್ನರ್ಶಿಪ್ ಅಲ್ಲಿ ಸಾಕಷ್ಟು ಕಂಪ್ಯೂಟರ್ ಲ್ಯಾಬ್ ಸೆಟಪ್ ಅನ್ನ ಸುಮಾರು ಅಂದ್ರೆ ನಾನೀಗ ಹೇಳ್ದೇನೆ 31 ಜಿಲ್ಲೆಗಳನ್ನೂ ನಾವು ತಲುಪಿದೀವಿ. ನಾವೀಗ ಆ ಡೇಟಾ ಕೈಯಲ್ಲಿ ಇಟ್ಕೊಂಡಿಲ್ಲ, ಬಟ್ ಸಾಕಷ್ಟು ಶಾಲೆಗಳಿಗೆ ನಾವು ಕಂಪ್ಯೂಟರ್ ಸೆಟಪ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಸ್ಮಾರ್ಟ್ ಅಂದ್ರೆ ಈಗ ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ ರೂಮ್, ಸ್ಮಾರ್ಟ್ ಬೋರ್ಡ್ಸ್. ಯಾ ಹೌದು ಹೌದು, ಬಿಕಾಸ್ ನಾ ಹೇಳಿದೆ ಈಗ ಡಿಜಿಟಲ್ ಯುಗದಲ್ಲಿ ಇದ್ದೀವಿ ನಾವು. ಸೊ ಆ ಮಕ್ಕಳನ್ನ ಹೇಗೆ ಹಿಂದೆ ಇರ್ಲಿಕ್ಕೆ ಬಿಡೋದು? ಸೊ ಸ್ಮಾರ್ಟ್ ಬೋರ್ಡ್ ಇದ್ರೆ ಅವ್ರು ಇಂಟರ್ನೆಟ್ ಗೆ ಕನೆಕ್ಟ್ ಆಗಿ ದೇ ಕ್ಯಾನ್ ಗೆಟ್ ಆಕ್ಸೆಸ್ ಟು ಎವ್ರಿಥಿಂಗ್. ಈಗ ಪಾಠ ಮಾಡ್ತಿರ್ತಾರೆ, ಜಿಯೋಗ್ರಫಿ ಮಾಡ್ತಿದ್ದಾರೆ, ನಿಮಗೆ ಗೂಗಲ್ ಓಪನ್ ಮಾಡಿ ನೀವು ಆಸ್ಟ್ರೇಲಿಯಾ ತೋರಿಸ್ತೀನಿ ಅಂದ್ರೆ ವೈ ನಾಟ್ ಅಲ್ವಾ? ಸೊ ಅದಕ್ಕೆ ಸ್ಮಾರ್ಟ್ ಕ್ಲಾಸ್ಗಳು ಬಹಳ ಇಂಪಾರ್ಟೆಂಟ್. ಹೌದು ಹೌದು ಹೌದು ಹೌದು.
0: ಮತ್ತೆ ಇನ್ನೇನು ಟೆಕ್ನಾಲಜಿ?
1: ಟೆಕ್ನಾಲಜಿ ಅಂದ್ರೆ
2: ಅಂದ್ರೆ ಇವಾಗ ನಾವು ಸ್ಕೂಲ್ ಮಕ್ಕಳ ಬಗ್ಗೆ ಮಾತನಾಡ್ತಿದ್ವಿ ಅಲ್ವಾ. ಸೊ ಟೆಕ್ನಾಲಜಿ ಅಂತ ಬಂದಾಗ ನಾವು ಬರೀ ಸ್ಕೂಲ್ ಮಕ್ಕಳಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಸೊ ಕಾಲೇಜ್ ಸ್ಟೂಡೆಂಟ್ಸ್ಗೂ ಕೂಡ ಅಂದ್ರೆ ಫೈನಲ್ ಇಯರ್ ಬಿ ಸಿ ಎ ಹಾಗೂ ಬಿ ಎಸ್ ಸಿ ಮಕ್ಕಳುಗಳಿಗೆ ಒಂದು ಟೆಕ್ನಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ನಾವು ಕಂಡಕ್ಟ್ ಮಾಡ್ತೀವಿ. ಅಂದ್ರೆ ಸುಮಾರು 8 ವರ್ಷದಿಂದ ಕಂಡಕ್ಟ್ ಮಾಡ್ತಿದ್ದೀವಿ. ಅದರ ಹೆಸರು ನೈಪುಣ್ಯ ಅಂತ. ಯಾಕೆ ಗೊತ್ತಾ ಅಂದ್ರೆ ಈಗ ನಮ್ಮ ಅವಿರತದಲ್ಲಿ ನಾನು ಮಾತನಾಡೋ ಹೊತ್ತಿಗೆ ಆಲ್ಮೋಸ್ಟ್ ಎಷ್ಟು ಎಲ್ಲ ವಾಲಂಟಿಯರ್ಸು ಲೈಕ್ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಸ್, ಪ್ರೊಫೆಸರ್ಸ್, ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ಸ್, ಡಾಕ್ಟರ್ಸ್ ಈ ತರ ಇದ್ದಾರೆ. ಸೊ ನಾವು ಯೋಚನೆ ಮಾಡಿದ್ವಿ ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಓದುವಂತಹ ಮಕ್ಕಳುಗಳಿಗೆ ನಾವು ಈ ಸೆಷನ್ಸ್ಗಳನ್ನ ಮಾಡಿರೋದು ಗ್ಯಾಸ್ ಕಾಲೇಜು ಅಂದ್ರೆ ಗೌರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಈಗ ನಮ್ಮ ಆಕಾಶವಾಣಿಗೆ ಹತ್ತಿರವಾಗಿ ಇದೆ ಅದು. ಸೊ ಈಗ ಅದು ನೃಪತುಂಗ ಯೂನಿವರ್ಸಿಟಿ ಜೊತೆಗೆ ಮಹಾರಾಣಿಸ್ ಕಾಲೇಜು. ನಾವು ಯೋಚನೆ ಮಾಡಿದ್ವಿ ಈಗ ಕರಿಕುಲಮ್ ಅಲ್ಲಿ ಇರುವಂತಹ ಓದಿಗೂ ಕೂಡ ಅವರು ಕೆಲಸಕ್ಕೆ ಹೋದಾಗ ಅಲ್ಲಿರುವಂತಹ ಸ್ಕಿಲ್ಸ್ಗೆ ಬಹಳಷ್ಟು ವ್ಯತ್ಯಾಸ ಇದೆ. ಈ ವ್ಯತ್ಯಾಸವನ್ನ ನಾವು ಹೇಗೆ ಬ್ರಿಡ್ಜ್ ಮಾಡ್ತೀವಿ ಅಂದ್ರೆ ಹೋಗಿ ಹೇಳ್ಕೊಡ್ಬೇಕು ನಾವು ಅಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಲೈಕ್ C++, ಜಾವಾ, ಪೈಥನ್, ಆರಿಕಲ್ ಡೇಟಾಬೇಸ್, ಎಸ್ಕ್ಯೂಎಲ್. ಅದ್ರ ಜೊತೆಗೆ ಈ ನಾನ್ CS ಮಕ್ಕಳುಗಳಿಗೆ ವೆಬ್ ಪ್ರೋಗ್ರಾಮಿಂಗ್ ಇರಬಹುದು, ಟೆಸ್ಟಿಂಗ್ ಇರಬಹುದು, ಅದೇ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಇವತ್ತು ತುಂಬಾ ಹ್ಯಾಪನಿಂಗ್ ಅದು ಡಿಜಿಟಲ್ ಮಾರ್ಕೆಟಿಂಗ್, ಜೊತೆಗೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್. ಬಿಕಾಸ್ ಒಂದು ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡೋದು, ಒಂದು ಕಾರ್ಪೊರೇಟ್ ಸೆಟಪ್ ಅಲ್ಲಿ ಹೌ ಟು ಕಂಡಕ್ಟ್ ಯುವರ್ ಸೆಲ್ಫ್, ಇದೆಲ್ಲ ಬೇರೆ ಮಕ್ಕಳಿಗೆ ಬಹುಶಃ ಆಕ್ಸೆಸ್ ಇರಬಹುದು. ಆದ್ರೆ ನಾವು ಮಾತನಾಡ್ತಾ ಇರೋದು ಗವರ್ಮೆಂಟ್ ಕಾಲೇಜ್ ಮಕ್ಕಳು. ಸೊ ಇವ್ರಿಗೆ ಇದೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಒಂದು ನೈಪುಣ್ಯ ಟೆಕ್ನಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಕೂಡ ನಾವು ಕಳೆದ 8 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ. ಪ್ರತಿಯೊಂದನ್ನು ನಮ್ಮ ಅವಿರತ ವಾಲಂಟಿಯರ್ಸೇ ಮಾಡ್ತಾರೆ, ಅವರೆಲ್ಲಾ ಕೆಲಸಗಳನ್ನ ಬದಿಗೊತ್ತಿ ವೀಕೆಂಡ್ ಕ್ಲಾಸಸ್ಗಳನ್ನ ತೆಗೆದುಕೊಂಡು. ಇನ್ಫ್ಯಾಕ್ಟ್ ಇದೆಲ್ಲ ಆದ್ಮೇಲೆ ಆ ಮಕ್ಕಳಿಗೆ ಅಂದ್ರೆ ಆ ಸ್ಟೂಡೆಂಟ್ಸ್ಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಬಹಳನೇ ಹೆಲ್ಪ್ ಆಗಿದೆ.
0: ಹೌದಾ?
2: ಹೌದು. ಸೊ ನೀವು ಕೇಳಿದ್ರಿ ಬುಕ್ಸ್ ಬಿಟ್ಟು ಇನ್ನೇನೇನು ಮಾಡ್ತಿದ್ದೀರಾ ಅಂತ.
0: ಬುಕ್ಸ್ ಇಸ್ ಜಸ್ಟ್ ಒನ್ ಫ್ರೇಮ್ ಅಂತ ಹೇಳಬಹುದು,
2: ಮೇನ್ ಫ್ರೇಮ್ ಅನ್ನಬಹುದು.
0: ಅದು ಬಿಟ್ಟು ಈ ತರ ಈ ನೈಪುಣ್ಯ ಅನ್ನ ಇದು ಹೇಳಿದ್ರಲ್ಲ, ಇದು ನೀವು ಸಾಫ್ಟ್ವೇರ್ ಹೇಳ್ಕೊಡ್ತಾ ಇರೋದು, C++, ಇದಂತೂ ತುಂಬಾನೇ ಒಳ್ಳೆ ಕೆಲಸ. ಯಾಕೆಂದ್ರೆ ಅವ್ರು ಎಷ್ಟೇ ಕಲ್ತಿದ್ರು ಕೊನೆಗೆ ಪ್ರಾಕ್ಟಿಕಲ್ ಆಗಿ ಮಾಡಿ ಅದನ್ನ ಅವರು ಇಂಟರ್ವ್ಯೂಗೆ ಅಲ್ಲಿ ಹೋಗಿ ನೀವು ಕ್ಯಾಂಪಸ್ ಸೆಲೆಕ್ಷನ್ಗೂ ಹೆಲ್ಪ್ ಮಾಡ್ತಾ ಇದ್ದೀರಾ ಅಂತ. ಹಾಗೆ ನಮ್ಗೆ ಇಲ್ಲಿ ಸಹ ಬಹಳಷ್ಟು ಮೆಸೇಜ್ ಬಂದಿದೆ, ನಮಗೂ ಕೂಡ ಅವಿರತ ಟ್ರಸ್ಟ್ ಅವರು ನಮ್ಮ ಊರಿಗೂ ಹೆಲ್ಪ್ ಮಾಡಬಹುದಾ ಅಂತ ಕೇಳ್ತಾ ಇದ್ದಾರೆ. ಕೊನೆಯಲ್ಲಿ ನಿಮ್ಮ ಫೋನ್ ನಂಬರ್ ನ ದಯಮಾಡಿ ಶೇರ್ ಮಾಡಿ. ಸೊ ಅವರು ಯಾರ್ಯಾರು ನಮ್ಗೆ ಇಲ್ಲಿ ಸಂದೇಶ ಕಳಿಸಿದ್ದಾರೆ, ಮೇಡಮ್ ನಮ್ಮ ಮಕ್ಕಳಿಗೆ ನಮ್ಮ ಊರಲ್ಲಿ ಸಹಾಯ ಮಾಡಕ್ ಆಗತ್ತಾ ಅಂತ, ಖಂಡಿತವಾಗ್ಲೂ ಅವರು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೆಲ್ಪ್ ಮಾಡ್ತೀರಾ.
2: ಅಂದ್ರೆ ಅದು ಅದಕ್ಕೆ ಮುಂಚೆ ನಾನು ಇನ್ನೂ ಒಂದು ವಿಚಾರ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ನಾನು ಹೇಳಿದ್ದು ಇದ್ಯಾವುದು ರ್ಯಾಂಡಮ್ ಅಲ್ಲ, ಸುಮ್ಮನೆ ಯಾವುದೋ ಒಂದು ರ್ಯಾಂಡಮ್ ಡೇಟಾ ಅಲ್ಲ, 18 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇರುವಂತಹ ಬದ್ಧತೆ. ಸೊ ಹೇಗೆ ಕೊಡ್ತೀವಿ ನಾವು ಅಂದ್ರೆ 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಅಂದ್ರೆ ಆ 1ನೇ ತರಗತಿ ಮಗುಗೆ ಬೇಕಾಗಿರುವಂತಹ ಡ್ರಾಯಿಂಗ್ ಬುಕ್, ಸ್ಕ್ವೇರ್ ನೋಟು, ಇಂಗ್ಲಿಷ್ ಕಾಪಿ ರೈಟ್ ಇಂದ ಹಿಡಿದು ಹೈಸ್ಕೂಲ್ ಮಕ್ಕಳಿಗೆ ಬೇಕಾಗಿರುವಂತಹ ಜಾಮೆಟ್ರಿ ಬುಕ್ ಇರಬಹುದು, ಹೊರಿಸೋಂಟಲ್ ಮ್ಯಾಥಮೆಟಿಕ್ಸ್, ಗ್ರಾಫ್ ಬುಕ್ ವರ್ಗೂ ಕೊಡ್ತೀವಿ. ಆಯ್ತಾ? ಸೊ ಈ ನಾವು ಕೊಡ್ತಿದೀವಿ ಅಂದ್ರೆ ಸುಮ್ಮನೆ ಹೇಗೆ 1 ವರ್ಷ ಕೊಡೋದಲ್ಲ, ನೆಕ್ಸ್ಟ್ ವರ್ಷನ ಕೊಡಬೇಕು. ಸೊ ಇಲ್ಲಿ ನಮಗೆ ಬದ್ಧತೆ ಯಾವ ರೀತಿ ಬೇಕು ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್. ಈಗ ಅವ್ರು ಯಾರು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂದ್ರೆ ಅದು ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಯಾರೇ ಕೇಳುಗರು ಇದನ್ನ ಕೇಳ್ತಿರೋರ್ಗೆ ನನ್ನ ಕಡೆಯಿಂದ ಒಂದು ಮಾತು, ನೀವುಗಳು ಕೈ ಜೋಡಿಸಿದಾಗ ಅವಿರತ ಟ್ರಸ್ಟ್ ಜೊತೆ ನೀವು ಕೂಡ ನಮ್ಮ ಭಾಗವಾಗ್ತೀರಾ. ಸೊ ಈ ಬದ್ಧತೆ ನೀವು ಹೊತ್ಕೊಳ್ಳಿಕ್ಕೆ ತಯಾರಿದ್ರೆ ಖಂಡಿತ ವೈ ನಾಟ್. ನಮ್ಮ ವೆಬ್ಸೈಟ್ ಕೂಡ ಇದೆ,

0: www.avirathatrust.org ಅಂತ, ಇದು ಕೂಡ ನೀವು ಹೋಗಿ ಹುಡುಕಿದ್ರೆ ನಿಮಗೆ ಇಮೇಲ್ ಐ ಡಿ, ಫೋನ್ ನಂಬರ್ ಎಲ್ಲ ಸಿಗುತ್ತೆ. ಕಾರ್ಯಕ್ರಮದ ಕೊನೆಯಲ್ಲೂ ಕೂಡ ನಾವು ಫೋನ್ ನಂಬರ್ನ ಅಥವಾ ನಮ್ಮ ಇಮೇಲ್ ಐಡಿನ ಹಂಚ್ಕೋಬಹುದು.
1: ಖಂಡಿತ, ನೀವು ಹೇಳ್ತಿರಂಗೆ ಈಗೊಂದು ಸಂದೇಶ ಬಂದಿದೆ. ಅವಿರತ ಟ್ರಸ್ಟ್ನವರು ಶೈಕ್ಷಣಿಕ ಹಾಗೂ ಕನ್ನಡ ಭಾಷೆ ಹಾಗೂ ಸಾಹಿತ್ಯ ಕಲೆಗೆ ಪ್ರೋತ್ಸಾಹ ಕೂಡ ನೀಡ್ತಿರೋದು ನನಗೆ ಬಹಳ ಇಷ್ಟ ಆಯಿತು. ನಾನು ಕೂಡ ಏನಾದರೂ ಅಳಿಲು ಸೇವೆ ಮಾಡಬಹುದಾ ಅಂತ ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶ.
0: ಖಂಡಿತ,
1: ಖಂಡಿತವಾಗ್ಲೂ ನೀವು ಕೂಡ ಮಾಡಬಹುದು. ಗೀತಾ ಜೋಶಿ ಅವರೇ, ಅವ್ರು ಹೇಳಿರುವಂತಹ ಅವಿರತ ಟ್ರಸ್ಟಿನ ನಂಬರು ಅಥವಾ ಅವರ ವೆಬ್ಸೈಟಿಗೆ ಹೋಗಿ ನೀವು ಕೂಡ ಅವ್ರ ಜೊತೆ ಕೈ ಜೋಡಿಸಬಹುದು ಅಂತ ಹೇಳ್ತೀನಿ. ಹಾಗೆ ಇನ್ನು ಅವಿರತ ಟ್ರಸ್ಟ್ ಬಗ್ಗೆ ಮಾತಾಡೋಕ್ಕೆ ಇವತ್ತು ಒಂದು ಗಂಟೆ ಸಮಯಾವಕಾಶ ಸಾಲುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನನಗಂತೂ ಇನ್ನೂ ತುಂಬ ಇವ್ರ ಬಗ್ಗೆ ಕೇಳಬೇಕು. ಬರೀ ನೋಟ್ಬುಕ್ ಒಂದು ಫ್ರೇಮ್, ಮೇನ್ ಫ್ರೇಮ್ ಬಿಟ್ಟು ಎಷ್ಟೊಂದು ಥರ ಕೆಲಸ ಮಾಡ್ತಾ ಇದ್ದಾರೆ. ಇವ್ರ ಜೊತೆ ಇನ್ನೂ ಸಂವಾದ ಮಾತಾಡೋಣ ಒಂದು ಹಾಡಿನ ನಂತರ.

0: ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನವಿಲ್ಲು ಮತ್ತು ನಾವಿವತ್ತು ಸಂವಾದದಲ್ಲಿದ್ದೀವಿ ಅವಿರತ ಟ್ರಸ್ಟ್ನ ಆಕ್ಟಿವ್ ವಾಲಂಟಿಯರ್ಸ್ ಆದ ಸವಿತಾ ಹಾಗೂ ಭೂಮಿಕಾ ಅವ್ರ ಜೊತೆ. ಅವ್ರ ಜೊತೆ ಮಾತಾಡ್ತಾ ಹೇಳಿದ್ವಿ, ಅವರು ಬರೀ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಗ್ರಾಮೀಣ ಪ್ರದೇಶ ಗಡಿನಾಡು ಕೋಸ್ಟಲ್ ಏರಿಯಾಗೆ ಮಾತ್ರ ಅಲ್ಲದೆ ಬರೀ ನಾವು ಅಂದ್ಕೊಂಡ್ವಿ ಫಸ್ಟ್ ಬರೀ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ, ಇಟ್ ಇಸ್ ಜಸ್ಟ್ ಒನ್ ಫ್ರೇಮ್ ಅಥವಾ ಮೇನ್ ಫ್ರೇಮ್ ಆಗಿ ನಂತರ ಅವರು ಈ ಸೈನ್ಸ್ ಎಕ್ವಿಪ್ಮೆಂಟ್ಸು ಪ್ಲಾನೆಟೋರಿಯಮ್ಮು ಇದ್ರ ಬಗ್ಗೆನೂ ಮಾತಾಡಿದರು. ಈಗ ಮುಂದೆ ಮಾತಾಡ್ತಾ ಎಜುಕೇಷನ್ ಅಂದ್ರೆ ಒಂದು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಅಂತ ಹೇಳಬೇಕಾಗತ್ತೆ, ಒಂದು ಪರಿಪೂರ್ಣತೆ, ಒಂದು ವಿಜ್ಞಾನ ಆಗಿರ್ಬೋದು, ಕಲೆ ಆಗಿರ್ಬೋದು, ಅಥವಾ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು. ಸೊ ಈಗ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಕೂಡ ಇವರು ಈ ಅವಿರತ ಟ್ರಸ್ಟ್ನಿಂದ ಬಹಳಷ್ಟು ಶಾಲೆಗಳಿಗೆ ಕೊಟ್ಟು ಸೇವೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ?
1: ಖಂಡಿತ, ಈಗ ನೀವು ಹೇಳ್ರಿ ಒಂದು ಹೊಲಿಸ್ಟಿಕ್ ಅಪ್ರೋಚ್ ಅಂತ. ಸೊ ಈ ನಿಟ್ಟಲ್ಲಿ ನಾವು ಸ್ಟೂಡೆಂಟ್ ಕೌನ್ಸಿಲಿಂಗ್ ಮಾಡಿದೀವಿ, ಕರಿಯರ್ ಗೈಡೆನ್ಸ್ ಕೊಟ್ಟಿದ್ದೀವಿ, ಪೇರೆಂಟ್ ಕೌನ್ಸಿಲಿಂಗ್ ಕೂಡ ಮಾಡಿದ್ದೀವಿ. ಸೊ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಅಂತ ಬಂದಾಗ ನಿಮ್ಗೆ ಗೊತ್ತಿರ್ಬೋದು ಮಕ್ಕಳಿಗೆ ಆಟ ಅನ್ನೋದು, ಕ್ರೀಡೆ

0: ಇದೆಷ್ಟು ಇಂಪಾರ್ಟೆಂಟ್, ಅವ್ರನ್ನ ಶೇಪಪ್ ಮಾಡುತ್ತೆ ಇದೊಂದು. ಸೊ ಎಷ್ಟೋ ಸರ್ತಿ ಏನಾಗ್ಬಿಡುತ್ತೆ, ನಾವು ಯಾವಾಗಲೂ ಬೆಂಗಳೂರು ನೋಡ್ಕೊಳ್ತೀವಿ, ಅರೆ ಈ ಕುಗ್ರಾಮ್ಗಳಲ್ಲಿ ಪಾಪ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಬಾಲ್ ಸಹಿತ ಇರೋದಿಲ್ಲ. ಅಲ್ಲಿರುವಂತಹ ಫಿಸಿಕಲ್ ಇನ್ಸ್ಟ್ರಕ್ಟರ್ಸ್, ಪಿ ಟಿ ಮಾಸ್ಟರ್ಗಳು ಏನಿರ್ತಾರೆ ಪಾಪ, ಅವ್ರ ಜೇಬಿಂದ ಎರಡು ಒಂದು ವಾಲಿಬಾಲು ಒಂದು ಫುಟ್ಬಾಲ್ ಈ ಥರ ಥ್ರೋ ಬಾಲ್ ಕೊಡಿಸಿ ಪಾಪ ಅವ್ರಿಗೆ ಸಮಾಧಾನ ಮಾಡಿರುವಂತಹ ಉದಾಹರಣೆಗಳನ್ನ ನಾವು ಗಮನಿಸಿ. ಸೊ ಈ ಮಕ್ಕಳಿಗೆ ನಾವು ನೆಟ್ಗಳಿರಬಹುದು, ಥ್ರೋ ಬಾಲ್, ವಾಲಿಬಾಲು, ಫುಟ್ಬಾಲ್ ಇರಬಹುದು, ಬ್ಯಾಡ್ಮಿಂಟನ್ ರ್ಯಾಕೆಟ್ಸ್ಗಳಿರಬಹುದು, ಹಾಗೆ ಕೇರಂ ಬೋರ್ಡ್ ಇರ್ಬೋದು, ಚೆಸ್ ಬೋರ್ಡ್ ಇರ್ಬೋದು, ಸ್ಕಿಪ್ಪಿಂಗ್ ರೋಪ್ಸ್ ಇರ್ಬೋದು, ಜಾವ್ಲಿನ್, ಇದು ಏನು ಬರುತ್ತೆ ಶಾರ್ಟ್ ಪುಟ್ಸ್ ಅದಿರ್ಬೋದು, ಯಾಕೆ ಟೇಬಲ್ ಟೆನ್ನಿಸ್ ಕೂಡ. ಸೊ ಈಗ ನಾನು ಮಾತಾಡೋ ಹೊತ್ತಿಗೆ ನನಗೆ ಏನು ನೆನಪಾಗ್ತಿದೆ ಗೊತ್ತಾ, ಒಂದ್ಸರ್ತಿ ನಾವು ವಿಜಯನಗರ ಬೆಂಗಳೂರಿನ ವಿಜಯನಗರ ಅತ್ತಿಗುಪ್ಪೆನಲ್ಲಿ ಆ ಶಾಲೆಗೆ ಫೋನ್ ಮಾಡ್ತೀವಿ, ನಾವು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀವಿ, ನಿಮಗೆ ಏನು ಅವಶ್ಯಕತೆ ಇದೆ ಅಂತ. ಸೊ ಅವರು ಹೇಳ್ತಾರೆ ನಮಗೆ ಫೆನ್ಸಿಂಗ್ ಕಿಟ್ ಬೇಕು ಅಂತ.
1: ಹೌದಾ?
0: ಸೀರಿಯಸ್ಲಿ, ಫೆನ್ಸಿಂಗ್ ಅಂದ್ರೆ ಕತ್ತಿ ವರ್ಸೆ ಅಲ್ವಾ? ಹಾ, ಅದು ಒಂಥರ ಕಾಸ್ಟ್ಲಿ ಗೇಮ್
1: ಅಲ್ವಾ? ತುಂಬಾ ಕಡಿಮೆ ಜನ ಆಡೋದು.
0: ಎಕ್ಸಾಕ್ಟ್ಲಿ ಶಾಂತಲ ಅವರ ಯೋಚನೆ ಮಾಡಿ, ಧೀರುಭಾಯಿ ಅಂಬಾನಿ ಸ್ಕೂಲಲ್ಲಿ ಕತ್ತಿ ವರ್ಸೆ ಹೇಳೋ ದೊಡ್ಡ ವಿಚಾರ ಅಲ್ಲ. ಕರ್ನಾಟಕದ ಅಂದ್ರೆ ನಮ್ಮ ಬೆಂಗಳೂರಿನ ವಿಜಯನಗರದ ಅತ್ತಿಗುಪ್ಪೆ ಶಾಲೆಯಲ್ಲಿ ಫೆನ್ಸಿಂಗ್ ಟ್ರೈನಿಂಗ್ ನಡೀತಿದೆ. ಈ ಮಕ್ಕಳು ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಗೆ ಹೋಗ್ತಾರೆ, ಸ್ಟೇಟ್ ಲೆವೆಲ್ ಅಲ್ಲಿ ಇಷ್ಟೊಂದು ಟ್ರೋಫಿಗಳನ್ನ ಹೊಡ್ಕೊಂಡು ಬರ್ತಾರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ದ ಗ್ರಾವಿಟಿ ಆಫ್ ದ ಸಿಚುಯೇಷನ್. ಸೊ ಅವರು ಫೆನ್ಸಿಂಗ್ ಕಿಟ್ ಕೇಳ್ತಾರೆ. ಬಟ್
1: ಆಶ್ಚರ್ಯ ಆಗ್ತಾ ಇದೆ, ಇದು ಫೆನ್ಸಿಂಗ್ ಕಿಟ್ ಕೇಳ್ತಾರೆ, ವಾಲಿಬಾಲ್, ಫುಟ್ಬಾಲ್, ಶಟಲ್ ಕಾಕ್, ದಟ್ಸ್ ಓಕೆ, ಬಟ್ ದಿಸ್ ಇಸ್ ಲೈಕ್ ನಾವು ಕೂಡ ಒಂದು ಇದನ್ನ ಯೋಚನೆ ಮಾಡಕ್ ಆಗದೆ ಅಂತ ಪರಿಧಿ ಅಂತ ಹೇಳಬಹುದು.
0: ಎಕ್ಸಾಕ್ಟ್ಲಿ. ಸೊ ಈ ಫೆನ್ಸಿಂಗ್ ಕಿಟ್ಗಳು 40-60 ಸಾವಿರ ಹಿಡಿಯುತ್ತೆ ಆಕ್ಚುಲಿ. ಸೊ ಅವತ್ತು ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಇಂಥದ್ದು ಒಂದು ಬೇಡಿಕೆ ಬಂದಿದ್ದಿಲ್ಲ, ನಾವು ಕೊಡ್ತಿದೀವಲ್ಲ ಆ ಜಾಗದಲ್ಲಿ ನಾವು ಇರೋದೇ ನಮಗೆ ಬಹಳ ಖುಷಿ ಕೊಟ್ಟಂತ ವಿಚಾರ. ಸೊ ನಾವು ಒಂದು CSR ಫಂಡ್ನ ರೇಸ್ ಮಾಡಿ ಅತ್ತಿಗುಪ್ಪೆ ಶಾಲೆಗೆ ಫೆನ್ಸಿಂಗ್ ಕಿಟ್ಸ್ ನ ಕೊಡಿಸಿದ್ವಿ. ಈಗ ಅಲ್ಲಿ ಎಂತ ಎನ್ಕರೇಜ್ಮೆಂಟ್ ಬಂದಿದೆ ಅಂದ್ರೆ, ಈ ವರ್ಷ ನಾನು ಕೇಳ್ಪಟ್ಟೆ 40 ಮಕ್ಕಳು ಸೇರ್ಕೊಂಡಿದ್ದಾರೆ ಆ ಫೆನ್ಸಿಂಗ್ ಟ್ರೈನಿಂಗ್ಗೆ. ಹೌದು. ಸೊ ದಿಸ್ ಇಸ್ ಹೌ ಯು ಮೇಕ್ ಅ ಡಿಫ್ರೆನ್ಸ್. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಕೈ ಜೋಡಿಸ್ಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ನಾವೇನೋ ಕೊಡ್ತೀವಿ ಅನ್ನೋದಲ್ಲ, ಅವಶ್ಯಕತೆಗಳನ್ನ ಗಮನಿಸಿ ಕೊಡೋ ಟೈಮ್ನಲ್ಲಿ ಕೊಡಬೇಕು. ಆ್ಯಂಡ್ ಸ್ಟೂಡೆಂಟ್ ಲೈಫ್ ಇಸ್ ದ ಮೋಸ್ಟ್ ಪ್ರೆಷಿಯಸ್ ಪೀರಿಯಡ್, ಗೋಲ್ಡನ್ ಪೀರಿಯಡ್ ಅಲ್ವಾ? ಸೊ ಈ ನಿಟ್ಟಿನಲ್ಲಿ ಅವಿರತದ ಈ ಪ್ರಯತ್ನ ಅವಿರತವಾಗಿ ಸಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಖಂಡಿತವಾಗ್ಲೂ. ಈ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಈ ಅವಿರತ ಫೌಂಡೇಶನ್ ಅಥವಾ ಯಾವುದೇ ಒಂದು ಟ್ರಸ್ಟ್ ಅಲ್ಲಿ ವಾಲಂಟಿಯರ್ಸ್ ಇರ್ತಾರಲ್ಲ, ಅವರೇ ಅದಕ್ಕೊಂದು ಆತ್ಮ ಅಂತ ಹೇಳಬೇಕಾಗುತ್ತೆ. ಸೊ ನಿಮ್ಮ ಈ ಟ್ರಸ್ಟ್ ಅಲ್ಲಿ ಎಷ್ಟು ಜನ ವಾಲಂಟಿಯರ್ಸ್ ಇರ್ಬೋದು ಸುಮಾರಾಗಿ?
0: ಭೂಮಿಕಾ,
1: ಬೆಂಗಳೂರು ಅಂತಲ್ಲ, ಸೊ ನೀವು ಅಕ್ರಾಸ್ ಕರ್ನಾಟಕ ಹೇಗೆ ಇದು ವಾಲಂಟಿಯರ್ಸ್?
2: 500+ ಇರ್ಬೋದು ಅಕ್ರಾಸ್ ಕರ್ನಾಟಕ. ಬಿಕಾಸ್ NBD ಎಲ್ಲಾ ಡಿಸ್ಟ್ರಿಕ್ಟಿಗೂ ತಲುಪ್ತಾ ಇದೆ ಅಂತ ಅಂದಾಗ, ಸೊ ನಮಗೆ ಜಾಸ್ತಿ ಜನ ವಾಲಂಟಿಯರ್ಸ್ ನೆಸೆಸಿಟಿ ಇದ್ದೇ ಇರುತ್ತೆ. ಸೊ ಒನ್ ಟೈಮಲ್ಲಿ ಆಕ್ಟಿವ್ ಇರ್ತಾರೆ, ಒನ್ ಟೈಮಲ್ಲಿ ಇದು. ಸೊ ಓವರ್ಆಲ್ ತಗೊಂಡ್ರೆ
0: ಮೂವತ್ತೊಂದು ಜಿಲ್ಲೆಗಳು ಯೋಚನೆ ಮಾಡಿ. ಈಗ ಯಾರಾದ್ರೂ ನಮ್ಮ ಜಿಲ್ಲೆ ಕೊಡಿ ಅಂತ ಹೇಳಿದಾಗ ಅವರು ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಅವ್ರು ಅಲ್ಲೇ ಇರ್ತಾರೆ. ಸೊ ಆಲ್ ಓವರ್ ಕರ್ನಾಟಕ 500+ ವಾಲಂಟಿಯರ್ಸ್ ಇದ್ದಾರೆ. ಸೊ ಬೆಂಗಳೂರು ಅಂತ ನೀವು ಕನ್ಸಿಡರ್ ಮಾಡೋರೆ ಒಂದು 60+ ಆಕ್ಟಿವ್ ವಾಲಂಟಿಯರ್ಸ್ ಇಲ್ಲಿದ್ದೀವಿ ನಾವು.
1: ಸೊ ನೀವು ಆ ಊರಿಗೆ ಹೋದಾಗ ಅಲ್ಲಿನ ವಾಲಂಟಿಯರ್ಸ್ ನಿಮ್ ಜೊತೆ ಕೈ ಜೋಡಿಸಿ,
0: ಹೌದು,
1: ನಮ್ಮ ಕೇಳುಗರು ಕೂಡ ಅವಿರತ ಟ್ರಸ್ಟ್ ಜೊತೆಗೆ ಕೈಗೂಡಿಸಿ ಅವರು ಕೂಡ ಇದಕ್ಕೆ ಆಕ್ಟಿವ್ ವಾಲಂಟಿಯರ್ ಆಗ್ಬೋದು.
0: ಹೌದು, ಖಂಡಿತ ಖಂಡಿತ.
1: ಓಕೆ ಓಕೆ, ಮತ್ತೆ ನಿಮ್ ಜೊತೆ ಮಾತಾಡ್ತೀನಿ. ಹಾಗೆ ನಾನು ಇದು ಮತ್ತೆ ಮಾತಾಡ್ತಿರ್ಬೇಕಾದ್ರೆ ಏನ್ ಅನ್ಸ್ತು ಅಂದ್ರೆ, ಈ ನೋಟ್ಬುಕ್ ವಿತರಣೆ ಇದೆಯಲ್ಲ, ಎಷ್ಟೊಂದು ಈಗಿನ ಸಿಟಿ ಮಕ್ಕಳು ಯೂಸ್ ಮಾಡದೇ ಇರೋಂತಹ ಬುಕ್ಸ್ ನ ಏನ್ ಮಾಡ್ಬೇಕು ಅಂತ ನಿಮಗೆ ಅನ್ಸುತ್ತೆ?
0: ಸಿಟಿ ಮಕ್ಕಳಿಗೆ ಬುದ್ಧಿ ಹೇಳೋಷ್ಟ ಇಲ್ಲ ನಮಗೆ. ಬಟ್ ನಾವು ಎಲ್ಲಿ ನೋಟ್ ಬುಕ್ಸ್ ಕೊಡ್ತೀವೋ ಅಲ್ಲಿ ಒಂದು ಬದ್ಧತೆ ಇರೋದ್ರಿಂದ ನಾವು ಒಂದು ಪ್ರಶ್ನೆ ಮಾಡ್ಬೋದು ಆ ಮಕ್ಕಳಿಗೆ. ನಾವು ಪ್ರತಿ ವರ್ಷ ಹೋದಾಗ ಚೆಕ್ ಮಾಡ್ತೀವಿ, ಹೋದ ವರ್ಷ ಹೇಗೆ ಯೂಸ್ ಮಾಡ್ಕೊಂಡ್ರಿ ನೀವು ನೋಟ್ ಬುಕ್ಸ್ ಅಂತ. ಇನ್ಫ್ಯಾಕ್ಟ್ ಕೊನೆ ಪೇಜ್ವರೆಗೂ ಯೂಸ್ ಮಾಡ್ಕೊಂಡಿರೋದನ್ನ ಆ ಮಕ್ಕಳು ಬಂದು ನಮಗೆ ತೋರಿಸ್ತಾರೆ. ಅಕಸ್ಮಾತ್ ಆ ಪುಸ್ತಕಗಳು ಅಂದರೆ ಪೇಜ್ಗಳು ಉಳ್ಕೊಂಡಿದ್ರೆ ಈ ವರ್ಷಕ್ಕೆ ಯೂಸ್ ಮಾಡ್ತಾರೆ. ಸೊ ಈ ಒಂದು ಬದ್ಧತೆಯನ್ನು ನಾವು ಅವ್ರಿಗೆ ತಿಳುವಳಿಕೆ ಮೂಡಿಸಿದೀವಿ. ನಾನು ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರಿವಿಲೇಜ್ಡ್ ಸೊಸೈಟಿ ಇದು. ಸೊ ಸ್ಕೂಲ್ನಲ್ಲೇ ಕೊಡ್ತಾರೆ, 2 ಟರ್ಮ್ಗೂ ಕೊಡ್ತಾರೆ, ಏನ್ ಮಾಡೋದು, ಖಾಲಿ ಪೇಜ್ ಇದ್ರು ಬಿಸಾಕ್ತಾರೆ. ಬಟ್ ಅವರೆಲ್ಲ ಈ ರೀತಿ ಯೋಚನೆ ಮಾಡ್ಬೇಕು. ಕೆಲವೊಂದು ಸರ್ತಿ ನೋಟ್ ಪುಸ್ತಕ ಕೊಂಡ್ಕೊಳ್ಳಿಕ್ಕಾಗ್ದೇನೆ ಸ್ಕೂಲ್ಗೆ ಹೋಗದಿರಂತಹ ಸಂದರ್ಭಗಳಿರ್ಬೇಕಾದ್ರೆ ದೇ ಶುಡ್ ಬಿ ವೆರಿ ಏನು ಅಕೌಂಟಬಲ್ ಫಾರ್ ಆಲ್ ದಿಸ್ ಸ್ಟಫ್ ಅಂತ.
1: ಖಂಡಿತವಾಗ್ಲು. ಸೊ ಇದನ್ನ ಹೊರತಾಗಿ ಇನ್ನೊಂದು ಪ್ರಶ್ನೆ ನನಗೆ, ನೀವು ಇಷ್ಟು ವರ್ಷ, ಮುಂದಿನ ವರ್ಷ 20 ವರ್ಷ ಆಗುತ್ತೆ ಅಂದ್ರೆ, ಇಷ್ಟು ವರ್ಷದಲ್ಲಿ ಯಾವ್ದಾದ್ರು ಒಂದು ಹೃದಯ ಸ್ಪರ್ಶಿ ಕತೆ ಅಥವಾ ಒಂದು ಮಗು ಅಥವಾ ಒಂದು ಶಾಲೆಯ ಕತೆ ಏನಾದ್ರೂ ನಮ್ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಏನೋ ಒಂದು ತುಂಬಾ ಇದು ನಂಗೆ ಹಾರ್ಟಿಗೆ ತುಂಬಾ ಟಚ್ ಆಯ್ತು, ಈ ವಿದ್ಯಾರ್ಥಿಯ ಕತೆ ಆಗಿರ್ಬೋದು, ಒಂದ್ ಶಾಲೆ ಕತೆ ಹೇಗಿರ್ಬೋದು, ಅದು ಏನಾದ್ರೂ ಇದೆಯಾ?
0: ಅಂದ್ರೆ ಅರೆ ನಾನಾಗ್ಲೂ ನಿಮ್ಗೆ ಹೇಳದೆ ಅಮೃತೂರ್ ಶಾಲೆಯಲ್ಲಿ ಒಂದು ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಿಡಿದು ಟೆಂತ್ ಸ್ಟ್ಯಾಂಡರ್ಡ್ ವರ್ಗೂ ತಗೊಂಡಿದ್ದು ಅದು ಬಹಳನೇ ಹಾರ್ಟ್ ವಾರ್ಮಿಂಗ್ ಆಗಿತ್ತು. ಅದರ ಜೊತೆಗೇನೆ ಅದೇ ಒಂದು ಕ್ಲಸ್ಟರ್ ಅಲ್ಲಿ ಒಂದು ದೊಡ್ಡ ಕಲ್ಲಹಳ್ಳಿ ಶಾಲೆ. ಸೊ ಅಲ್ಲಿ ಹೇಗಾಗುತ್ತೆ ಅಂದ್ರೆ ಒಂದು

0: ಸ್ಟ್ಯಾಂಡರ್ಡ್ ಇಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರ್ಗೂ ಒಂದ್ ಕಡೆ ಓದ್ತಾರೆ, ಆಮೇಲೆ KPSCಗೆ ಬಂದು ಓದ್ತಾರೆ. ಸೊ ಯಾವ ಒಂದು ಹೆಣ್ಮಗಳು ನಮ್ಮ ಅವಿರತ ಟ್ರಸ್ಟ್ ನಿಂದ ನೋಟ್ ಪುಸ್ತಕ ತೆಗೆದುಕೊಳ್ತಿದ್ಲು, ಇವತ್ತು ಆಕೆ ಅದೇ ಶಾಲೆಗೆ ಟೀಚರ್ ಆಗಿ ಬಂದಿಯಾಳ.
1: ನೋಡಿದ್ರ ಸೂಪರ್.
0: ಈ ಅಂದ್ರೆ ಯೋಚನೆ ಮಾಡಿ, ಇಟ್ಸ್ ಸಚ್ ಅಂದ್ರೆ ಹೌದು ಮಿಸ್ ನಾ, ಈಗ ಒಂದು ಮಗು ಹೇಳೋದಕ್ಕೂ ಒಂದು ಫುಲ್ಲಿ ಗ್ರೋನ್ ಅಡಲ್ಟ್ ಬಂದು ಟೀಚರ್ ಆಗಿರುವಂತಹ ಒಬ್ಬ ಶಿಕ್ಷಕಿ ಬಂದು ನಾನು ಕೂಡ ತಗೊಳ್ತಿದ್ದೆ ಅಂತ ಹೇಳಿದಾಗ ಎಲ್ಲೋ ನಾವು ನಡೆದು ಬಂದ ಹಾದಿ ಎಷ್ಟು ಅಂದ್ರೆ ಸಾರ್ಥಕವಾಗಿದೆ ಅನ್ನೋ ಭಾವನೆ ಖಂಡಿತ ಮೂಡಿತು. ಸೊ ನಾವು ನಿಮ್ಗೆ ಹೇಳ್ತಿದ್ದೆ, ನನ್ನ ಕಂಪ್ಯೂಟರ್ ಲ್ಯಾಬ್ ಸೆಟಪ್ಗಳು ಸುಮಾರು 50+ ಶಾಲೆಗಳಿಗೆ ನಾವು ಮಾಡಿದ್ದೀವಿ. ಸೊ ಇದರಿಂದ ಏನಾಗುತ್ತೆ, ಡಿಜಿಟಲ್ ಲಿಟ್ರಸಿಗೆ ನಾವು ಚಾಲ್ತಿ ಕೊಟ್ಟಿದ್ದೇವೆ. ಸೊ ಎಜುಕೇಶನ್ ಅನ್ನು ಹೇಳ್ತಾ ಇದ್ದೆ ನಿಮಗೆ ಮೊದಲಿಂದನೂ, ನಮ್ಮ ಮೇನ್ ಏಮ್ ಅಂಡ್ ಇಂಟೆನ್ಷನ್ ಈ ನಿಟ್ಟಿನಲ್ಲಿ ಇನ್ಕ್ಲೂಸಿವ್ ಎಜುಕೇಶನ್ ನ ಕೂಡ ನಾವು ಒಂದು ಭಾಗವಾಗಿ ಕನ್ಸಿಡರ್ ಮಾಡಿದ್ದೀವಿ. ವಾಟ್ ಇಸ್ ದಿಸ್ ಇನ್ಕ್ಲೂಸಿವ್? ಯಾ ಸಿ, ಈಗ ಎಜುಕೇಶನ್ ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್ ನಿಮಗೆ ಆಕ್ಸೆಸ್ ಇರಬೇಕು. ಸೋಷಿಯಲ್ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಇರಬಹುದು ಅಥವಾ ಯಾವುದೇ ರೀತಿಯಾದ ಚಾಲೆಂಜಸ್ ಇರಬಹುದು, ಆಗಲೂ ಕೂಡ ನಿಮಗೆ ಎಜುಕೇಷನ್ಗೆ ಆಕ್ಸೆಸ್ ಇರಬೇಕು. ಹಾಗಾಗಿನೇ ನಾವು ಈ ವಿಷುಯಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅಂದರೆ ಪಾರ್ಷಿಯಲ್ ಬ್ಲೈಂಡು, ಬ್ಲೈಂಡ್ ಮಕ್ಕಳುಗಳಿಗೆ ಇವ್ರಿಗೆ ಏನು ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ಅಂದ್ಕೊಂಡ್ವಿ, ಅವರಿಗೆ ಗೊತ್ತಲ್ಲ ನಿಮಗೆ ಅವ್ರದ್ದು ಫಾಂಟ್ ಬಂದು ಬ್ರೈಲ್ ಫಾಂಟ್, ಯಾ ಹೌದು ಬ್ರೈಲ್ ಲಿಪಿ. ಸೊ ಇವರಿಗೆ ಇವತ್ತಿನ ಡಿಜಿಟಲ್ ಏರಾದಲ್ಲಿ ಅವರು ಕೂಡ ವೆಬ್ಗಳಿಗೆ ಹೋಗಬೇಕು, ಇಂಟರ್ನೆಟ್ಟಲ್ಲಿ ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಕಲೆ ಹಾಕಿ ಒಂದು ರಿಸರ್ಚ್ ಮಾಡಬೇಕು ಅಂದರೆ ಹೇಗೆ ಮಾಡ್ತಾರೆ, ಯಾರು ಸಹಾಯ ಮಾಡಲೇಬೇಕು, ಯಾರ ಸಹಾಯ ಇಲ್ಲದೆ ಹೇಗೆ ಮಾಡ್ತಾರೆ ಅಂತ ಹೇಳಿ, ಅದಕ್ಕೆ ನಾವು ಕಂಡುಕೊಂಡಂತಹ ಒಂದು ಪರಿಹಾರ ಅಂದರೆ ಬ್ರೈಲ್ ಎಂಬೋಸ್ಡ್ ಪ್ರಿಂಟರ್. ಹೌದು, ಇಲ್ಲಿ ಅವ್ರು ಏನೇ ಕಂಪ್ಯೂಟರ್ಲಿ ನೋಡಿ ಯಾವುದೇ ಒಂದು ಕಾಂಟೆಂಟ್ ಅನ್ನ ಪ್ರಿಂಟಿಗೆ ಕೊಟ್ಟಾಗ ಅವ್ರಿಗೆ ಎಂಬೋಸ್ಡ್ ಆಗಿ ಬ್ರೈಲ್ ಲಿಪಿನಲ್ಲಿ ಬರುತ್ತೆ ಪ್ರಿಂಟ್ ಔಟ್, ಸೊ ದಟ್ ದೇ ಕ್ಯಾನ್ ರೀಡ್ ದಟ್. ಹಾ, ಸೊ ಇದನ್ನ ನಾವು ದೀಪ ಅಕಾಡೆಮಿಗೆ CSR ಪಾರ್ಟ್ನರ್ಶಿಪ್ ಅಲ್ಲಿ ಅವರಿಗೊಂದು ಪ್ರಿಂಟರ್ ಕೊಟ್ಟಿದ್ದೀವಿ. ಅದೇ ರೀತಿ ಇಲ್ಲಿ ನಾವು ವಿಧಾನಸೌಧ ಹತ್ರ ಕೂತಿರ್ಬೇಕಾದ್ರೆ ಇಲ್ಲಿ ಇಂದಿರಾ ಪ್ರಿಯದರ್ಶಿನಿ ಲೈಬ್ರರಿ ಇದೆ, ಅಲ್ಲಿಗೂ ಕೂಡ ಒಂದು ಈ ತರ ಎಂಬೋಸ್ಡ್ ಪ್ರಿಂಟರ್ನ ಗಿಫ್ಟ್ ಆಗಿ ಡೊನೇಟ್ ಮಾಡಿದ್ದೀವಿ.
1: ನಿಜವಾಗ್ಲೂ ನಿಮ್ ಜೊತೆ ಮಾತಾಡ್ತಿದ್ರೆ ಅದು ನಿಜವಾಗ್ಲೂ ಅವಿರತವಾಗಿದೆ. ಅಂದ್ರೆ ಒಂದು ಕಾರ್ಯಕ್ರಮ, ಒಂದು ಸ್ಕೀಮ್ ಮುಗಿಸಿಲ್ಲ ಅನ್ನಂಗಿಲ್ಲ, ಇನ್ನೊಂದ್ ಶುರು, ಇನ್ನೊಂದು, ಇನ್ನೊಂದು, ಮತ್ತೊಂದು, ಮಗದೊಂದು ಅಂತ ಒಂಥರ ಏನ ಹೇಳ್ತಾರೆ ಹೇಳಿ, ಅದು ಅವಿರತವಾಗಿ ನಿರಂತರವಾಗಿ ಈ ಸೇವೆ ಮಾಡ್ಲಾ, ಆ ಸೇವೆ ಮಾಡ್ಲಾ ಅಂತ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಎಲ್ಲಾನು ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಮತ್ತಷ್ಟು ನಿಮ್ ಜೊತೆ ಮಾತಾಡ್ತೀನಿ ಒಂದು ಹಾಡಿನ ನಂತರ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹೇ, ಅವಿರತ ಟ್ರಸ್ಟ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಮಾತಾಡಿದಷ್ಟು ಮಗದಷ್ಟು ಮತ್ತಷ್ಟು ಬರ್ತಾನೆ ಇದೆ. ಅವರು ಅದು ಮಾಡ್ತಿದ್ದೀವಿ, ಈ ಸೇವೆ ಮಾಡ್ತಾ ಇದ್ದೀವಿ ಅಂತ ಹಾಗೆ ಇವಾಗ ಗೊತ್ತಾಯಿತು. ಮಾತಾಡ್ತಾ ಅವರ ಉಪಕ್ರಮಗಳಲ್ಲಿ ಮತ್ತೆ ಕ್ರೀಡಾ ಕಿಟ್ಗಳನ್ನ ಮಾತಾಡಿದ್ವಿ, ಹಸಿರು ಫಲಕ ಅಂದರೆ ಗ್ರೀನ್ ಬೋರ್ಡ್ ಮತ್ತೆ ಗ್ರಂಥಾಲಯ ಬಗ್ಗೆನೂ ಹೇಳಿದರು, ನೀರು ಶೋಧಕ ಅಂದರೆ RO ಫಿಲ್ಟರ್ಸ್ನ ಕೂಡ ತಂದಿದ್ದಾರೆ, ವಿಜ್ಞಾನ ಪ್ರಯೋಗಗಳನ್ನು ಕೂಡ ತಂದಿದ್ದಾರೆ. ಇದ್ರ ಬಗ್ಗೆ ಹೇಳಬೇಕಾದ್ರೆ ಏನೇನೆಲ್ಲ ಮಾಡ್ತಾ ಇದ್ದೀರಾ ಅಂತ ನನಗೆ ಕೇಳಿ ಮೈ ರೋಮಾಂಚನಗೊಳಿಸ್ತಾ ಇದೆ ಸವಿತಾ ಮತ್ತೆ ಭೂಮಿಕಾ ಅವರೆ. ಈ RO ಫಿಲ್ಟರು, ಫರ್ನಿಚರು ಮತ್ತೆ ಈ ಗ್ರೀನ್ ಬೋರ್ಡ್ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಏನ್ ಹೇಳ್ತೀರಾ?
3: ಕೊಟ್ಟಿದ್ದೀವಿ
4: ಈ ವರ್ಷ ಒಂದು 16 ಸ್ಕೂಲ್ಗಳಿಗೆ.
2: ಓಹೋ.
4: ಬಟ್ ಒಂದ್ ಸ್ಕೂಲ್ಗೆ ಒಂದ್ ಗ್ರೀನ್ ಬೋರ್ಡ್ ಅಂತ ಲೆಕ್ಕ ಇಲ್ಲ. ಆ ಸ್ಕೂಲಲ್ಲಿ ಎಷ್ಟು ಮಕ್ಕಳಿದ್ದಾರೆ ಆ ಮಕ್ಕಳ ಬೇಸಿಸ್ ಮೇಲೆ ಗ್ರೀನ್ ಬೋರ್ಡ್ಗಳು, ಜೊತೆಗೆ ನಲಿಕಲಿ, ಟೇಬಲ್ಸು, ಚೇರ್ಸ್ ಇದು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳಿಗೆ.
3: ಸೊ ಹೀಗೆ ಗ್ರೀನ್ ಬೋರ್ಡ್ಸ್ಗಳನ್ನ ಕೊಟ್ಕೊಂಡು ಬಂದಿದ್ದೀವಿ, ನಲಿಕಲಿ, ಟೇಬಲ್ಸ್, ಇದು ಮೌಂಟ್

0: ಕಳಸ ತಾಲೂಕಿನಲ್ಲೂ ಕೂಡ ಇನಾಗ್ರೇಟ್ ಆಯಿತು, ಹೊಸ ಒಂದು ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ಮುಗಿದು ಇನಾಗ್ರೇಷನ್ ಆಯಿತು. ಸೊ ನೀವು ಹೇಳಿದ ಹಾಗೆ ಇದು ಒಂದು ಬದ್ಧತೆ ಮೊದಲಿಂದನು ರಿನೋವೇಷನ್ ಅಂತ ಮಾತನಾಡ್ತಿದ್ವಲ್ವಾ. ಸೊ ದೊಡ್ಡ ಕಲ್ಲಹಳ್ಳಿಯಲ್ಲಿ 60 ವರ್ಷದ ಹಿಂದಿನ ಒಂದು ಶಾಲಾ ಕಟ್ಟಡವನ್ನು ರಿನೋವೇಟ್ ಮಾಡ್ತೀವಿ ನಾವು, ಹೊಸ ಕ್ಲಾಸ್ ರೂಮ್ಸ್ ಜೊತೆಗೆ ಅಲ್ಲೂ ಕೂಡ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ ನಡೆಯುತ್ತೆ. ಈ 2007-08 ಒಂದು ಪ್ರವಾಹ ಬರುತ್ತೆ, ಅವಾಗ ಈ ಕೊಪ್ಪಳ ಡಿಸ್ಟಿಕ್ನಲ್ಲಿ ಗಂಗಾವತಿ ತಾಲೂಕಿನಲ್ಲಿ ಶಾಲಿಗನೂರು ಶಾಲೆ ಅಂತ ಪಾಪ ಎಲ್ಲ ಗೋಡೆಗಳು ಕುಸಿದು ಹೋಗಿತ್ತು. ಅವಾಗ ಇಡೀ ಶಾಲೆ ಏನಂದ್ರೆ ಒಂದು 2 ರೂಮ್ ಶಾಲೆಗಳನ್ನ ನಾವು ಕಟ್ಟಿಸ್ಕೊಟ್ಟಿದ್ವಿ. ಸೊ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ರಿನೋವೇಷನ್ ಇರಬಹುದು, ಮಕ್ಕಳಿಗೆ ಬೇಕಾಗಿರುವಂತಹ ಟೇಬಲ್ಸ್ ಇರಬಹುದು, ಕುರ್ಚಿ, ಡೆಸ್ಕ್, ಲೈಬ್ರರಿ ಸೆಟ್ಅಪ್, ಕಂಪ್ಯೂಟರ್ಸ್, ಯು ನೇಮ್ ಇಟ್. ಅಂದ್ರೆ ಸೈನ್ಸ್ ಕಿಟ್ ಇಂದ ಹಿಡಿದು ಮಕ್ಕಳಿಗೆ ಸೈನ್ಸ್ ಬಗ್ಗೆ ಒಲವು ಮೂಡಿಸಬೇಕು ಅಂತ ಹೇಳಿ ಸೈನ್ಸ್ ಕಿಟ್ ಇರಬಹುದು, ಮೊಬೈಲ್ ಪ್ಲಾನಿಟೋರಿಯಂ ಇರಬಹುದು, ಸ್ಪೋರ್ಟ್ಸ್ ಕಿಟ್ ಇರಬಹುದು, ಎಲ್ಲದರಲ್ಲೂ ಕೂಡ
1: ಅವಿರತವಾಗಿ ದುಡಿತಾ ಇದ್ದೀರಾ, ಸೇವೆ ಮಾಡ್ತಾ ಇದ್ದೀರಾ ಸಮಾಜಕ್ಕೆ ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಪ್ರಶ್ನೆ ಬಂದಿದೆ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರದಿಂದ. ನಾವು ನಿಮ್ ಜೊತೆ ಕೈ ಜೋಡಿಸಿ ಕೆಲಸ ಮಾಡಲು ತುಂಬಾ ಆಸಕ್ತಿ ಇದೆ, ಆದ್ರೆ ನಮ್ಗೆ ಹಣಕಾಸಿನ ಸಹಾಯ ಮತ್ತು ಆರ್ಥಿಕ ಹೊರೆ ಯಾರ ಹೊಣೆ ಎಂಬುದನ್ನು ಈಗಲೇ ನಮ್ಗೆ ಸ್ಪಷ್ಟವಾಗಿ ತಿಳಿಸಿ. ಅದೇ ಅವ್ರು ಕೇಳ್ತಾ ಇರೋದು ಈ ಫಂಡಿಂಗ್ ಹೇಗೆ, ಈಗ ನಾನೇನಾದ್ರು ವಾಲಂಟಿಯರ್ ಆದ್ರೆ ನಾನು ದುಡ್ಡು ಕೊಡ್ಬೇಕಾ?
0: ಆಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಕ್ವೆಶ್ಚನ್, ಇದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತೀನಿ ನೋಡಿ. ನಾನು ಮೊದಲಿಂದನು ಇದು ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್ ಅಂತ ಹೇಳ್ತಿದ್ದೀನಿ ನಿಮಗೆ. ಸೊ ನಾವು ಹೇಗೆ ಜನರೇಟ್ ಮಾಡ್ತೀವಿ ಫಂಡ್ಸ್ನ ಅಂತ ಹೇಳಿದ್ರೆ, ಈಗ ನಾನು ಯಾವ ಸ್ಕೂಲ್ಗೆ ನಾನು ಲೀಡ್ ಆಗಿ ಒಂದು ಬದ್ಧತೆ ತೆಗೆದುಕೊಂಡಿರ್ತೀನೋ ಇದೆಲ್ಲವೂ ನಾನೇ ಜನರೇಟ್ ಮಾಡೋದು. ನಮ್ಮ ವಾಲಂಟಿಯರ್ಸ್ ಹೇಗೆ ಜನರೇಟ್ ಮಾಡ್ತಾರೆ ಫಂಡ್ ಅಂದರೆ, ಒಂದು ಅವ್ರ ಜೇಬಿಂದ ಬರುತ್ತೆ, ಇನ್ನೊಂದು ಅವರ ಒಂದು ಕಲೀಗ್ಸ್ ಇರಬಹುದು, ರಿಲೇಟಿವ್ಸ್ ಇರಬಹುದು, ಫ್ಯಾಮಿಲಿ ಇರಬಹುದು, ಫ್ರೆಂಡ್ಸ್ ಇರಬಹುದು, ಪರಿಚಯಸ್ಥರು, ಹೀಗೆ ಪ್ರತಿಯೊಂದು ಅವರೊಂದು 4 ಶಾಲೆಗೆ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ, ಆ ಅಷ್ಟು ಫಂಡನ್ನು ಅವರೇ ರೈಸ್ ಮಾಡ್ತಾರೆ. ನಾನು ನಿಮಗೆ ಮೊದಲೇ ಹೇಳಿದೆ, ನಮ್ಮ ಟ್ರಸ್ಟು ಬರುವಂತಹ 100 ರೂಪಾಯಿ ಕೂಡ ಅದೇ ಕಾಸ್ಗೆ ಹೋಗುತ್ತೆ. ಯಾಕೆಂದರೆ ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ವಿ ಆಪರೇಟ್ ಅಟ್ ಆಲ್ಮೋಸ್ಟ್ 0 ಆಪರೇಷನಲ್ ಕಾಸ್ಟ್. ಆಲ್ಮೋಸ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಾವು ಒಂದು NGO ಆಗಿರೋದ್ರಿಂದ ನಾವು ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋದಕ್ಕೆ ಆಡಿಟಿಂಗ್ ಕೊಡಬೇಕು. ಇಯರ್ಲಿ ಆಡಿಟಿಂಗ್ಗೆ ಆಡಿಟರ್ ಎಷ್ಟು ಚಾರ್ಜ್ ಮಾಡ್ತಾರೋ ಅದು ಬಿಟ್ಟು ಮಿಕ್ಕಿದೆಲ್ಲ ವಾಲಂಟಿಯರ್ ಜೇಬಿಂದನೇ ಹೋಗುತ್ತೆ. ಸೊ ದಿಸ್ ಇಸ್ ಹೌ ವಿ ಆಪರೇಟ್.
1: ಸೊ ಈಗ ಇವ್ರು ವಾಲಂಟಿಯರ್ ಆಗ್ತೀನಿ ಅಂದ್ರೆ, ಸೊ ಅವರು
0: ಈಗ ಫಾರ್ ಎಕ್ಸಾಂಪಲ್ ಅವ್ರದ್ದೊಂದು ಶಾಲೆಯನ್ನ ಹೇಳ್ಬೋದು, ಅವರು ರೆಫರ್ ಮಾಡಬಹುದು ಈ ಶಾಲೆಗೆ ಕೊಡಿ ಅಂತ. ಅಲ್ಲಿ ಎಷ್ಟು ಜನ ಮಕ್ಕಳಿರ್ತಾರೆ, ಯಾವ ತರಗತಿಯಲ್ಲಿ ಓದ್ತಾ ಇರ್ತಾರೆ, ಈ ಒಂದು ಡೇಟಾ ಕಲೆಕ್ಟ್ ಮಾಡ್ಕೊಂಡು ಅದಕ್ಕೆ ತಗಲುವಂತಹ ವೆಚ್ಚವನ್ನ ನಾವು ಕೊಡ್ತೀವಿ. ಆ ವೆಚ್ಚವನ್ನ ಅವರು ಅಂದ್ರೆ ಅವರು ಜನರೇಟ್ ಮಾಡ್ಬೇಕು ಆ ಫಂಡ್ಸ್ನ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ನಾರ್ಮಲ್ ಬುಕ್ಸ್ ತರ ಅಲ್ಲ, ಅವಿರತದವರು ನಾವೇ ಪ್ರಿಂಟ್ ಹಾಕಿಸಿ ತುಂಬಾ ಬ್ಯೂಟಿಫುಲ್ ಒಳ್ಳೆ ಕ್ವಾಲಿಟಿ ಬುಕ್ಸ್ನ ನಾವು ಪ್ರಿಂಟ್ ಮಾಡ್ತೀವಿ. ಜೊತೆಗೆ ನೀವು ನಮ್ಮ ಪುಸ್ತಕ ನೋಡಿದ್ರೆ ಅದರ ಮೇಲೆ ಮಕ್ಕಳಿಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿರ್ತೀವಿ ನಾವು. ಸೊ ಇಲ್ಲಿ ಹೊರಗಡೆ ನೀವು ತೆಗೆದುಕೊಳ್ಳೋಕ್ಕಿಂತ ಇಲ್ಲಿ ಕಡಿಮೆನೆ ಖರ್ಚು. ಅಂದ್ರೆ ನೀವು ಹೊರಗಡೆ ಒಂದು ಸಿಂಗಲ್ ರೂಲ್ ತಗೊಳ್ಬೇಕಾದ್ರೆ ಏನ್ ಖರ್ಚಾಗುತ್ತೋ ಇಲ್ಲ ಅದಕ್ಕಿಂತ ಕಡಿಮೆ ಆಗುತ್ತೆ. ಬಟ್ ಆ ಕೊಟೇಶನ್ ಅನುಗುಣವಾಗಿ ಯು ಹ್ಯಾವ್ ಟು ರೇಸ್ ದ ಫಂಡ್.
1: ಹೌದು, ನಂಗೆ ಇಲ್ಲೊಂದು ಫೋಟೋ ಬಂದಿದೆ, ಅವಿರತ ನಾಡಿಗಾಗಿ ನಿರಂತರ ಕುಣಿಗಲ್ ತಾಲೂಕಿನ ಗವರ್ಮೆಂಟ್ ಸ್ಕೂಲ್ಗೆ ವಿತರಿಸಿದ್ದಾರೆ, ಥ್ಯಾಂಕ್ ಯು ಅವಿರತ ಅಂತ ಒಂದು ಆ ಶಾಲೆ ಮಕ್ಕಳು ಇಸ್ಕೋತಿರುವಂತಹ ಬುಕ್ಸ್ ಫೋಟೋ ಬಂದಿದೆ. ನಿಮ್ಮ ಈ ಶಿಕ್ಷಣ ಸೇವೆ ಹೀಗೆ ಮುಂದುವರಿಯಲಿ, ಗ್ರಾಮೀಣ ಮಕ್ಕಳಿಗೆ ತುಂಬಾನೇ ಅನುಕೂಲವಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಅವಿರತ ಟೀಮ್ ಅಂತ ಮಮತಾ ಕುಣಿಗಲ್ನಿಂದ ನಮಗೆ ಸಂದೇಶ ಕಳಿಸಿದ್ದಾರೆ ಟೀಚರು. ಅವರು ಫೋಟೋ ಕೂಡ ಕಳಿಸಿದ್ದಾರೆ, ಬಹಳ ಮುದ್ದಾಗಿದೆ, ನಿಮ್ಮ ಬುಕ್ಸ್ ಚೆನ್ನಾಗಿದೆ, ಮಕ್ಕಳು ಮುದ್ದಾಗಿದ್ದಾರೆ, ಆ ಶಾಲೆ ಕೂಡ ಅಷ್ಟೇ ಸುಂದರವಾಗಿದೆ. ನೀವು ಮಾಡ್ತಿರೋ ಈ ಸೇವೆಗೆ ತುಂಬಾನೇ ಧನ್ಯವಾದಗಳು.
0: ಜೊತೆಗೆ ನಾವು ಈ ಆರೋಗ್ಯ ಅಂತ ವಿಚಾರ ಬಂದಾಗ ಮಕ್ಕಳಿಗೆ ಬೇಕಾಗಿರುವಂತಹ ಅಂದ್ರೆ ಒಂದು ಹೆಲ್ತ್ ಚೆಕ್ಅಪ್ ಇರಬಹುದು, ಐ ಚೆಕ್ಅಪ್ ಇರಬಹುದು, ಇದೆಲ್ಲವನ್ನು ಕೂಡ ಮಾಡಿದೀವಿ. ಈ ವಾಲಂಟಿಯರ್ಸ್ ಕೂಡ ನಮ್ಮ ಅವಿರತ ಸಂಸ್ಥೆಯಲ್ಲಿರುವಂತಹ ಡಾಕ್ಟರ್ಸ್. ಒಂದು ಬ್ಲಡ್ ಡೋನರ್ ಆಪ್ ಕೂಡ ನಾವು ಡೆವಲಪ್ ಮಾಡಿದ್ವಿ. ಸೊ ಎನ್ವೈರನ್ಮೆಂಟ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಶಾಲೆಗಳಲ್ಲಿ ವನ ಮಹೋತ್ಸವಗಳನ್ನ ಮಾಡಿದೀವಿ, ಸ್ಯಾಪ್ಲಿಂಗ್ಸ್ ಗಳನ್ನ ನೆಟ್ಟಿದೀವಿ. ಆಗುಂಬೆ ಫಾರೆಸ್ಟ್ ಅಲ್ಲಿ ನಡೆದಿರುವಂತಹ ಒಂದು ಡಿಫಾರೆಸ್ಟೇಷನ್ ಒಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಫಾರೆಸ್ಟೇಷನ್ಗೋಸ್ಕರ ಸ್ಯಾಪ್ಲಿಂಗ್ಸ್ ಗಳನ್ನ ನೆಟ್ಟಿದೀವಿ. ಸೊ ಎನ್ವೈರನ್ಮೆಂಟ್ ಅಂತ ಬಂದಾಗ ಈ ಕೆಲಸಗಳನ್ನು ಮಾಡಿದೀವಿ. ಸೊ ಸ್ಟೂಡೆಂಟ್ಸ್ ಗಳನ್ನ ಇನ್ವಾಲ್ವ್ ಮಾಡಿಕೊಂಡು ಪ್ರಕೃತಿ ಬಗ್ಗೆ ಅವರಿಗಿರುವಂತಹ ಒಂದು ಜ್ಞಾನವನ್ನ ಬೆಳೆಸಿದ್ದೀವಿ. ಇದ್ರ ಜೊತೆಗೆ ನಾವು ಅವಿರತ ಅಂತ ಬಂದಾಗ ಇದು ಎಜುಕೇಶನ್ ಆಯ್ತು, ಹೆಲ್ತ್ ಆಯ್ತು, ಎನ್ವೈರನ್ಮೆಂಟ್ ಆಯ್ತು, ಕಲೆ ಮತ್ತು ಸಾಹಿತ್ಯಕ್ಕೂ ಬಹಳಷ್ಟು ಒತ್ತು ಕೊಟ್ಟಿದ್ದೀವಿ ನಾವು. ಸೊ ಇವಾಗ ಮೇನ್ ಸ್ಟ್ರೀಮ್ ಅಲ್ಲದೆ ಈಗ ಕುವೆಂಪು ಬಗ್ಗೆ ಇರ್ಬೋದು, HSV ಅವ್ರ ಬಗ್ಗೆ ಇರಬಹುದು, ನಮ್ಮ ಅನಂತಮೂರ್ತಿ ಅವರಿರ್ಬೋದು, GSS ಇರಬಹುದು, ನರಸಿಂಹಸ್ವಾಮಿ, KS ನರಸಿಂಹಸ್ವಾಮಿ ಇರಬಹುದು, ಇವರೆಲ್ಲದ್ರ ಬಗ್ಗೆನೂ ಕೂಡ ಇವತ್ತಿನ ಪೀಳಿಗೆಗೆ ಒಂದು ತಿಳುವಳಿಕೆ ಇರಬೇಕು ಅಂತ ಹೇಳಿ ಎಂಟರ್ಟೈನ್ಮೆಂಟ್ ಮೂಲಕ ಅಂದ್ರೆ ಭಾವಗೀತೆಗಳ ಒಂದು ಪ್ರೋಗ್ರಾಮ್ಗಳ ಮೂಲಕ ಸಾಕಷ್ಟು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದೀವಿ.
2: ಸೊ
0: ಕಮ್ಮಟಗಳು, ಕಾವ್ಯ ಕಮ್ಮಟಗಳು, ಹಾ. ಸೊ ಕಾವ್ಯ ಕಮ್ಮಟ ಐ ಥಿಂಕ್ ನಾವು ಕುವೆಂಪು ಅವ್ರದ್ದು ಮಾಡಿದ್ದೀವಿ, ಕುಪ್ಪಳ್ಳಿಲೂ ಮಾಡಿದ್ದೀವಿ, ಬೆಂಗಳೂರಲ್ಲಿ ಮಾಡಿದೀವಿ, ಮೈಸೂರಿನಲ್ಲಿ ಮಾಡಿದೀವಿ, ಸೊ ರಾಮಾಯಣ ದರ್ಶನಂ ಬಗ್ಗೆ ಮಾಡಿದೀವಿ. ಸೊ ಇವೆಲ್ಲವೂ ನೀವು ನೋಡ್ತಾ ಹೋದ್ರೆ ಕನ್ನಡ ಭಾಷೆಯ ಬಗ್ಗೆ ನಮಗಿರುವಂತಹ ಒಲವು ಅಂದ್ರೆ ಅವಿರತ ಟ್ರಸ್ಟ್ ನಲ್ಲಿರುವಂತಹ ಪ್ರತಿಯೊಬ್ಬ ವಾಲಂಟಿಯರ್ ಕೂಡ ಕನ್ನಡ ಪ್ರೇಮಿ. ಸೊ ಕನ್ನಡ ನಾಡು ನುಡಿಗಾಗಿ ನಾವು ಈ ಒಂದು ಪಾತನ ಆರಿಸ್ಕೊಂಡು ಹೋಗ್ತಾ ಇದೀವಿ. ನಾವ್ ಯಾರಿಗೋ ಏನು ಮಾಡ್ತಿದೀವಿ ಅಂತಲ್ಲ, ಬಟ್ ನಮ್ಮ ಈ ಪ್ರಯಾಣ

0: ಒಂದು ಫ್ರೂಟ್ಫುಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ.
1: ವಂಡರ್ಫುಲ್ ಟು ನೋ, ತುಂಬಾ ಖುಷಿಯಾಯ್ತು. ಮಾಂಟೆಸರಿಯಿಂದ ಹಿಡಿದು ಕನ್ನಡ ಸಾಹಿತ್ಯ ಸಂಗೀತ ಡಿಜಿಟಲೀಕರಣ ಆಗಿರ್ಬೋದು ಅಥವಾ ಎನ್ವೈರನ್ಮೆಂಟ್ ಆಗಿರ್ಬೋದು, ಹಾಗೆ ಹೆಲ್ತ್, ಸ್ಪೋರ್ಟ್ಸ್, ಲೈಬ್ರರಿ, ಆಮೇಲೆ ಪ್ಲಾನೆಟೋರಿಯಮ್, ಯು ನೇಮ್ ಇಟ್ ಅಂಡ್ ಯು ಹ್ಯಾವ್ ಇಟ್ ಅಂತ ಹೇಳ್ತಾರಲ್ಲ, ಫ್ರಮ್ ಆನ್ ಆ್ಯಂಟ್ ಟು ಎಲಿಫ್ಯಾಂಟ್ ಅಂತ, ಎಲ್ಲಾ ರಂಗಗಳಲ್ಲೂ ನೀವು ಅವಿರತವಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀರಾ. ಇದಕ್ಕೆ ಅನಂತ ಅನಂತ ಧನ್ಯವಾದಗಳು. ಹಾಗೆ ರಾಜ್ ಕಿರಣ್ ಬೆಂಗಳೂರು ನ್ಯಾಯಗ್ರಾಮದಿಂದ ಅವಿರತ ಟ್ರಸ್ಟ್ ಅವರಿಗೆ ನಾನು ಕೂಡ ಸಹಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇದ್ರೆ, ಖಂಡಿತವಾಗ್ಲೂ ಕಾರ್ಯಕ್ರಮ ಮುಗಿಸಕ್ ಮುಂಚೆ ನಿಮ್ಮ ಫೋನ್ ನಂಬರ್ನ ನಮಗೆ ಹೇಳಿದ್ರೆ ನಮಗೆ ಬಹಳ ಅನುಕೂಲ ಆಗುತ್ತೆ. ಅವಿರತ ಟ್ರಸ್ಟ್ಗೆ ಬಹಳಷ್ಟು ಜನ ವಾಲಂಟಿಯರ್ಸ್ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ
0: ಖಂಡಿತ
1: ಫೋನ್ ನಂಬರ್ ಹೇಳ್ತೀರಾ?
0: ಈಗಲೇ ಹೇಳ್ಬೇಕಾ? ಓಕೆ, ಭೂಮಿಕಾ ಅವ್ರು ಹೇಳ್ತಾರೆ. ಅವರು ಫೋನ್ ನಂಬರ್ ತೆಗಿಯೋ ಹೊತ್ತಿಗೆ ನಮ್ಮ ಒಂದು ವೆಬ್ಸೈಟ್ ಆದಂತಹ www.avirathatrust.org ಇದನ್ನು ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಿಮ್ಗೆ ಬೇಕಾಗಿರುವಂತಹ, ಈಗ ನಾವು ಹೇಳಿ ಕೆಲವರು ಮರ್ತು ಬಿಡ್ಬೋದು, ನಿಮಗೆ ನಮ್ಮ ವೆಬ್ಸೈಟ್ ಅಲ್ಲಿ ನಮ್ಮ ಇಮೇಲ್ ಐಡಿ, ಕಾಂಟ್ಯಾಕ್ಟ್ ಡೀಟೇಲ್ಸ್, ಫೋನ್ ನಂಬರ್ ಎಲ್ಲವೂ ಸಿಗುತ್ತೆ.
1: ಕೇಳಿದರೆ ಮತ್ತೊಮ್ಮೆ www.avirathatrust.org. ಹಾಗೆ ಅವರ ಫೋನ್ ನಂಬರ್ ಕೂಡ ನಿಮ್ಗೆ ಇವಾಗ ಸಿಗ್ಲಿದೆ.
2: 9880 9880 863 863 00 00. ಇನ್ನ ಒಂದ್ ನಂಬರ್ ಕೊಡ್ಬೋದಾ?
1: ಕೊಡಿ ಕೊಡಿ. ಸೊ ಈ ನಂಬರ್ ಹೇಳ್ತೀನಿ, 9880 00 08 3 00 ಅಲ್ವಾ? ಹಾ, ಇನ್ನೊಂದು ನಂಬರು
2: 9845 0 9845 0 38 38 952 952.
1: ಓಕೆ, 9845 0 38 952 ಇದು ಅವಿರತ ಟ್ರಸ್ಟ್ನ ಫೋನ್ ನಂಬರ್. ನೀವು ಕೂಡ ವಾಲಂಟಿಯರ್ ಆಗ್ಬೋದು, ನೀವು ಕೂಡ ಸೇವೆ ಸಲ್ಲಿಸಬಹುದು, ನಿಮಗೂ ಕೂಡ ಏನಾದರೂ ಅವಶ್ಯಕತೆ ಇದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರ ಎಲ್ಲ ಉಪಕ್ರಮಗಳನ್ನು ಈ ವೆಬ್ಸೈಟಲ್ಲೂ ಕೂಡ ಇದೆ ಅಂತ ಭೂಮಿಕಾ ಹಾಗೂ ಸವಿತಾ ಅವರು ಹೇಳ್ತಾ ಇದ್ದಾರೆ.
0: ಬಹುಶಃ ಫೋನ್ ಮಾಡಿದಾಗ ಅವ್ರು ಫೋನ್ ರಿಸೀವ್ ಮಾಡದೇ ಇರ್ಬೋದು, ಬಿಕಾಸ್ ಅಷ್ಟು ಬಿಸಿ ಇರ್ತಾರೆ ಅವರು. ನೀವೇನ್ ಮಾಡ್ಬೋದು, ಒಂದು ಮೆಸೇಜ್ನ ಕಳಿಸ್ಬೋದು ಆ ನಂಬರ್ಗೆ. ನಿಮ್ಮ ಒಂದು ರಿಕ್ವೈರ್ಮೆಂಟು, ನೀವು ಎಲ್ಲಿಂದ ಮಾಡ್ತಿದ್ದೀರಾ ಏನಂತೆಲ್ಲ ಮೆಸೇಜ್ ಕಳಿಸಿ. ದೇ ವಿಲ್ ಗೆಟ್ ಬ್ಯಾಕ್ ಟು ಯು.
1: ಓಕೆ ಓಕೆ, ತುಂಬಾ ಧನ್ಯವಾದಗಳು. ಇಂದಿನ ಸಂವಾದದಿಂದ ಒಂದು ವಿಷಯ ತುಂಬಾ ಕ್ಲಿಯರಾಗಿ ಸ್ಪಷ್ಟವಾಗುತ್ತೆ, ಶಿಕ್ಷಣದಲ್ಲಿ ಮಾಡುವ ಪ್ರತಿಯೊಂದು ಹೂಡಿಕೆಯು ಸಮಾಜದ ಭವಿಷ್ಯದಲ್ಲಿ ಮಾಡುವ ಹೂಡಿಕೆಯೇ. ಒಂದು ನೋಟ್ಬುಕ್, ಒಂದು ಗ್ರಂಥಾಲಯ, ಒಂದು ವಿಜ್ಞಾನ, ಒಂದು ಪ್ರಯೋಗಾಲಯ ಅಥವಾ ಒಂದು ಪ್ರೋತ್ಸಾಹದ ಮಾತು, ಇವಾಗ ನೀವು ಮಾಡಿದ್ರಲ್ಲ ಇಬ್ರು ಅದೇ ತರ, ಇವುಗಳೆಲ್ಲವೂ ಒಂದು ಮಗುವಿನ ಕನಸು, ಒಂದು ಹೊಸ ದಿಕ್ಕನ್ನೇ ನೀಡಬಲ್ಲದು ಅಂತ ನಾನು ಕೂಡ ಅನ್ಕೋತೀನಿ. ಅವಿರತ ಟ್ರಸ್ಟ್ನ ಈ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಕ್ಕಳು ಬದುಕಿನಲ್ಲಿ ಬೆಳಕು ಮೂಡಿಸುವ ಅವಕಾಶ ಇವರಿಗೆ ದೊರೆಯಲಿ, ಮತ್ತು ನಾವೆಲ್ಲರೂ ಈ ಟ್ರಸ್ಟ್ನೊಂದಿಗೆ ಕೈ ಜೋಡಿಸೋಣ ಅಂತ ಹೇಳ್ತಾ, ಇಂದು ನಮ್ಮೊಂದಿಗೆ ಅವಿರತ ಟ್ರಸ್ಟ್ನ ಪ್ರತಿನಿಧಿಗಳಾಗಿ ಹಾಗೂ ಕಾರ್ಯಕ್ರಮದ ಉದ್ದಕ್ಕೂ ನಮ್ಮ ಜೊತೆ ಬೆಸೆದುಕೊಂಡು ತುಂಬ ಪ್ರೀತಿಯಿಂದ ಆತ್ಮೀಯವಾಗಿ, ಯಾರೋ ಹೊಸೊಬ್ರು ಅಂತಲೇ ಇಲ್ಲದೇ ಇರೋ ಥರ ಮಾತಾಡಿ, ತಮ್ಮ ಅಭಿಪ್ರಾಯವನ್ನು, ತಮ್ಮ ಸಮಾಜಮುಖಿ ಕಾರ್ಯಗಳನ್ನು, ಎಜುಕೇಷನ್ ಇಸ್ ದ ಎವ್ರಿಥಿಂಗ್ ಅಂತ ಹೇಳ್ತಾರೆ, ಅದಕ್ಕೆ ಮಾಡ್ತಿರುವಂತಹ ಅವರ ಸೇವೆಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ ಆ್ಯಂಡ್ ಸವಿತಾ.
0: ಥ್ಯಾಂಕ್ ಯು ಶಾಂತನಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್.
1: ತುಂಬ ಸಂತೋಷ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಕಲಿತಾ ಇರಿ, ಹಂಚ್ಕೊಳ್ಳಿ, ಸಮಾಜದ ಒಳಿತಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ, ಅವಿರತವಾಗಿ ನಿರಂತರವಾಗಿ ಅಂತ ಹೇಳ್ತಾ, ಬೆಳಗ್ಗೆಯಿಂದ ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದುದು ನಿಮ್ಮ ಆರ್ ಜೆ ಶಾಂತಲಾ ಜೆ, ಸೈನಿಂಗ್ ಆಫ್. ಬೈ ಬೈ, ಸಿ ಯು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಸಂಜೆಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸಂಜೆಯ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಒಂದಷ್ಟು ಚಿಟ್ ಚಾಟ್ ಮಾತುಕತೆ ಸಾಗುತ್ತೆ. ಜೊತೆಯಾಗೇರಿ, ಇದು 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಎಸ್, ಸಂಜೆ ಸೂರ್ಯನೇ ನಿನ್ಗೊಂದು ಬೇಡಿಕೆ, ಬೇಗ ಮುಳುಗಿ ಬೇಗ ಎದ್ದು ಬಾ ಅಂತ ಎಷ್ಟೋ ಜನ ಕೇಳ್ಕೊಳ್ತಾರೆ. ಇನ್ನು ಕೆಲವು ದಿನ ಕೆಲವರಂತೂ ಬೇಡಪ್ಪ ನಾಳೆ ಬರೋದೇ ಬೇಡ, ಇವತ್ತು ಆರಾಮಾಗಿ ಡೇಸ್ ಸ್ಪೆಂಡ್ ಮಾಡೋಣ ಅಂತ ಕೂಡ ಅನ್ಕೊತಿರ್ತಾರೆ. ಸೊ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಷಯ ಏನು ಗೊತ್ತಾ? ನಾವು ಪ್ರತಿದಿನ ನಮ್ಮ ದಿನಚರಿಯಲ್ಲಿ ಬೆಳಿಗ್ಗೆ ಮಾಡೋದಕ್ಕೆ ಒಂದಷ್ಟು ಕೆಲಸ ಅಂತ ಇಟ್ಕೊಂಡಿರ್ತೀವಿ, ಮಧ್ಯಾಹ್ನಕ್ಕೆ, ಸಂಜೆಗೆ, ರಾತ್ರಿಗೆ, ಹೀಗೆ ನಮ್ಮ ದಿನಚರಿಯನ್ನು ನಾಲ್ಕು ಭಾಗಗಳಾಗಿ ಡಿವೈಡ್ ಮಾಡಿರ್ತೀವಿ. ಸೊ ನಿಮಗೆ ಸಂಜೆ ಅಂತ ಅಂದ ತಕ್ಷಣ ಯಾವ ಕೆಲಸ ಮಾಡಬೇಕು ಅಂತ ಅದನ್ನು ಫಿಕ್ಸ್ ಮಾಡಿಟ್ಕೊಳ್ತೀರಾ. ಕೆಲವರು ಸಂಜೆ ಆದ ತಕ್ಷಣ ತಮ್ಮ ಮನೆಯಲ್ಲಿರೋ ಗಿಡಗಳಿಗೆ ನೀರು ಹಾಕ್ತಾರೆ, ಇನ್ನು ಕೆಲವರು ವಾಕಿಂಗ್ ಹೋಗ್ತಾರೆ, ಇನ್ನು ಕೆಲವರು ಆಫೀಸ್ ಕೆಲಸ ಮುಗಿಸ್ಕೊಂಡು ಏನು ಸೀದಾ ಮನೆಗೆ ಹೋಗೋದು, ಫ್ರೆಂಡ್ಸ್

ಮೀಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ಕೆ ಹೋಗ್ತಾರೆ. ಹೀಗೆ ಸಂಜೆ ಆಯಿತು ಅಂದರೆ ಒಬ್ಬೊಬ್ಬರದು ಒಂದೊಂದು ಕೆಲಸ. ಸೊ ನಿಮ್ಮ ದಿನಚರಿಯಲ್ಲಿ ಸಂಜೆ ಹೊತ್ತಲ್ಲಿ ಮಾಡುವಂಥ ಕೆಲಸ ಏನು, ಬೇಗ ಬೇಗ ಬರೆದು ಕಳಿಸಿ. ಹಾಗೆಯೇ ಯಾವ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ, ಯಾವ ಕೆಲಸ ಮಾಡ್ತಾ ಇದ್ದೀರಾ, ಎಲ್ಲದನ್ನು ಬರೆದು ಕಳಿಸಿ ಅಂತ ಹೇಳ್ತಾ ನಮ್ಮ ವಾಟ್ಸಪ್ ಸಂಖ್ಯೆ 9480909013 9480909131 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಹಾಡು ನಿಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಿಮ್ಮ ಸಂಗಾತಿಯಾಗಿ.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಕೇಳ್ತಾ ಸಂಜೆ ಹೊತ್ತು ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದ್ದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಮೈ ಪರ್ಮನೆಂಟ್ ಜಾಬ್ ಇಸ್ ವೆಸಲ್ ಕ್ಲೀನಿಂಗ್, ಪಾತ್ರೆ ತೊಳೆಯೋದು ಸಂಜೆ ಹೊತ್ತು ಫಿಕ್ಸ್ ಕೆಲಸ ಅಂತ ಹೇಳ್ತಿರೋದು ಕುಶಾ ಮದ್ರಾ ನಂಜಪ್ಪಕ್ಕಮ್ಮನಹಳ್ಳಿ ಬೆಂಗಳೂರಿನಿಂದ. ಹಾಗೆಯೇ ಜೀವನ್ ಅವರು ಸಂದೇಶ ಕಳಿಸಿದ್ದಾರೆ ಹೆಚ್ ಡಿ ಕೋಟೆಯಿಂದ, ಬಟ್ ಅವ್ರು ಏನು ಕೆಲಸ ಮಾಡ್ತಾರೆ ಸಂಜೆ ಅಂತ ಹೇಳಿಲ್ಲ. ತಿಪ್ಟೂರು ಕಲ್ಪತರು ಅವ್ರು ಹೇಳ್ತಿದ್ದಾರೆ, ಕ್ರೀಡಾಂಗಣದಲ್ಲಿ ವಾಕಿಂಗ್ ಮಾಡ್ತೀನಿ, ಸ್ನೇಹಿತರೊಂದಿಗೆ ಕ್ರಿಕೆಟ್ ಆಡ್ತೀನಿ, ಕಚೇರಿ ಒತ್ತಡದಿಂದ ದೂರ ಆಗೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಹೇಳ್ತಿರೋದು ವಿಜಯಕುಮಾರ್ ಹೊನ್ನವಳ್ಳಿ ತಿಪ್ಟೂರು ತಾಲೂಕುವಿಂದ. ಹರೀಶ್ವರು ಮಲ್ಲೇಶ್ವರದಿಂದ, ಸಂಜೆ ಸ್ನೇಹಿತರ ಭೇಟಿ ಮಾಡ್ತೀನಿ, ಊರಿನಲ್ಲಿರೋರ ಜೊತೆಗೆ ಕರೆಯಲ್ಲಿ ಫೋನ್ ಮಾಡಿ ಮಾತಾಡ್ತೀನಿ, ಹೆಚ್ಚು ಕಮ್ಮಿ ಅಂದ್ರೂ ಒಂದು ಗಂಟೆ ಒಬ್ಬರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಲತಾ ಅವರು ಚಿತ್ರದುರ್ಗದಿಂದ, ಗುಡ್ ಈವ್ನಿಂಗ್ ಮೇಡಮ್, ನಾನು ಈವ್ನಿಂಗ್ ಟ್ಯೂಷನ್ ಬಿಟ್ಟು ನೈಟ್ ಆಗಿದೆ, ಬೇರೆ ರೆಡಿ ಮಾಡ್ತಾ ಇದ್ದೀನಿ ಮೇಡಮ್, ಯಾಕಂದರೆ ವೀಕ್ ಡೇಸಲ್ಲಿ ಮಕ್ಕಳನ್ನ ಹಸ್ಬೆಂಡ್ ಆಫೀಸ್ ಸ್ಕೂಲ್ ಕೆಲ್ಸ ಕಳಿಸೋದು ಬ್ಯುಸಿ ಬ್ಯುಸಿನೇ ಆಗುತ್ತೆ, ಸೊ ಮಾತಾಡೋಕ್ಕೂ ಟೈಮ್ ಸಿಗಲ್ಲ. ಸೊ ಈವ್ನಿಂಗ್ 6:00 ಅಡುಗೆ ರೆಡಿ ಮಾಡಿ ಆಮೇಲೆ ಮಕ್ಕಳ ಜೊತೆ ಆಟ ಆಡ್ತೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಕೆಲಸ. ಸೊ ಸಂಜೆ ಅಂದರೆ ಕೆಲವ್ರಿಗೆ ಇದನ್ನೇ ಮಾಡಬೇಕು ಅಂತ ಫಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ವಾಕಿಂಗ್ ಹೋಗೋದಾಗಿರ್ಬೋದು, ಗಿಡಕ್ಕೆ ನೀರು ಹಾಕೋದಾಗಿರ್ಬೋದು, ಕೆಲವರು ಟಿವಿ ಸೀರಿಯಲ್ಸ್ನ ನೋಡೋದಾಗಿರ್ಬೋದು, ಇನ್ನು ಕೆಲವರು ಮನೆಯಲ್ಲಿ ಮಕ್ಕಳ ಜೊತೆ ಆಟಾಡೋದಕ್ಕೆ ಅಂತ ಆ ಟೈಮ್ನ ಇಟ್ಕೊಂಡಿರ್ತಾರೆ. ಹೀಗೆ ಒಬ್ಬೊಬ್ಬರದ್ದು ಒಂದೊಂದು ಕೆಲಸ. ಇನ್ನು ಕೆಲವರು ಬೆಳಿಗ್ಗೆಯಿಂದ ಬರೀ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಸಂಜೆ ಮನೆಗೆ ಬಂದು ಪೇಪರ್ ಓದೋದು, ಪದಬಂಧ ಮಾಡೋದು, ಅದಕ್ಕೆ ಅಂತ ಸಂಜೆ ಹೊತ್ತನ್ನು ಮೀಸಲಾಗಿಟ್ಟಿರ್ತಾರೆ. ಸೊ ನಿಮ್ಮ ಸಂಜೆ ಸಮಯ ಹೇಗೆ ಕಳೀತೀರಾ, ಏನು ಮಾಡ್ತೀರಾ, ಏನು ಮಾಡೋದಕ್ಕೆ ಇಷ್ಟಪಡ್ತೀರಾ, ಎಲ್ಲದನ್ನೂ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಗೀತೆ ನಾನ್ ಸ್ಟಾಪ್ ಸಂಜೆಯಲ್ಲಿ ನಿಮ್ಮೆಲ್ಲರ ಸಂಗಾತಿಯಾಗಿ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ. ಈ ಸಂಜೆ ಅಂತ ಅಂದರೆ ಒಂಥರ ರಿಲ್ಯಾಕ್ಸೇಷನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀರಾ, ಸಂಜೆ ಆಯ್ತು ಹಬ್ಬ ಅಂದರೆ ಹಬ್ಬ ಇವತ್ತಿನ ಕೆಲಸ ಮುಗೀತು ಅಂತ ಎಷ್ಟೋ ಜನ ಫೀಲ್ ಮಾಡೋದನ್ನು ನೋಡಿರ್ತೀವಿ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ, ನಾನು ಟೀ ಕುಡಿತಾ ಕೆಲವೊಂದು ಪಾಡ್ಕಾಸ್ಟ್ ಸ್ಪೀಚಸ್ನ ನೋಡ್ತೀನಿ ಗ್ರೇಟ್ ಪರ್ಸನಾಲಿಟೀಸ್ದು, ಹಾಗೇ ಮೇ ಬಿ ಹವ್ ಅ ಫಿಲಮ್ ಮೇಡ್ ಆರ್ ಇವನ್ ಬಿಟ್ ಆಫ್ ಕ್ರೈಮ್ ಥ್ರಿಲ್ಲರ್ಸ್ ಟೂ ಅಂತ ಕೂಡ ಕಳಿಸಿದ್ದಾರೆ. ಇನ್ನು ಯಶವಂತಪುರ ತಿಪ್ಟೂರಿನಿಂದ ವರ್ಕ್ ಮುಗಿದ ತಕ್ಷಣ ಚಾಟ್ಸ್ ತಿನ್ಕೊಂಡು ಸಂಜೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಿರೋದು ಯಶವಂತ್ ಅವರು ತಿಪ್ಟೂರಿನಿಂದ. ಅದು ಕೂಲ್ ವೆದರ್ ಬೇರೆ ಇದೆಯೋ ಅಂತ ಇವತ್ತು ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರೆ. ಸೊ ಕೆಲವ್ರಿಗೆ ಸಂಜೆ ಆಯಿತು ಅಂದರೆ ಬಿಸಿ ಬಿಸಿ ಏನಾದರೂ ಚಾಟ್ಸ್ ತಿನ್ನಬೇಕು, ರೋಡ್ ಸೈಡ್ ಚಾಟ್ಸ್ ತಿನ್ನಬೇಕು, ಇಲ್ಲ ಮನೇಲಿ ಅಮ್ಮ ಅಥವಾ ಹೆಂಡತಿ ಮಾಡಿರು ಬಿಸಿ ಬಿಸಿ ಏನಾದರೂ ಚಾಟ್ಸ್ ರೆಡಿ ಮಾಡಿಟ್ಟಿರಿ, ಬರ್ತೀವಿ ತಿಂತೀವಿ ಅಂತ ಹೇಳ್ತಾ ಇರ್ತಾರೆ. ಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ, ನಾನು ವಾಕಿಂಗ್ ಮಾಡ್ತಾ ನಿಮ್ಮ ಹಾಡು ಕೇಳ್ತಾ ಇದ್ರೆ ಜಗವೆಲ್ಲ

ನಮ್ದೇ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ನಾನು ಚಹಾ ಕುಡಿತಾ ಆಕಾಶವಾಣಿ ಕೇಳ್ತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಳಗ್ನೂರು ಗ್ರಾಮದಿಂದ ಬಸವರಾಜ್ ಅವರು. ನಾವು ರೈತರು ಮೇಡಮ್, ಹಾಗಾಗಿ 4 ಗಂಟೆ ಅಷ್ಟೊತ್ತಿಗೆ ನಮ್ಮ ದನ ಎತ್ತುಗಳು ದನ ಕರುಗಳನ್ನೆಲ್ಲ ಸಾಯಂಕಾಲ ಆದರೆ ಅವನ ಕೊಟ್ಟಿಗೆ ತಂದು ಅದು ಅವರಿಗೆ ಹಿಂಡಿ ಹಾಕಿ ಹಾಲು ಕರೆದು ಡೈರಿಗೆ ಹಾಕಿ ಬಂದು ಆಮೇಲೆ ಟೀ ಕುಡಿತೀವಿ, ಅಷ್ಟೇ ನಮ್ಮ ಸಂಜೆಯ ಕೆಲಸ ಅಂತ ಹೇಳ್ತಿದ್ದಾರೆ. ಚಿಕ್ಕಮಗಳೂರಿನಿಂದ ಕುಸುಮ ಮುರುಳಿದಾರ್ ಅವರು, ನನಗೆ ಗಿಡಕ್ಕೆ ನೀರು ಹಾಕೋದು ಅಂದರೆ ತುಂಬ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ, ಎಲ್ಲರ ಸಂದೇಶ ಓದ್ತೀನಿ. ಸದ್ಯಕ್ಕೆ ಈ ಹಾಡು ಕೇಳಿ ಅದಾದ ಮೇಲೆ ನಿಮ್ಮ ಸಂದೇಶ ಓದ್ತೀನಿ. ನಿಮಗೂ ಕೂಡ ಸಂಜೆ ಹೊತ್ತಲ್ಲಿ ನಿಮ್ಮ ದಿನದ ದಿನಚರಿ ಏನು ಅಂತ ಬರೆದು ಕಳಿಸ್ಬೇಕಾದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬಾನಲ್ಲಿ
3: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.

0: ಬಾನುಲಿಯಲ್ಲಿ
1: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನ ಬಿಲ್ಲಾಗಿ
0: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ
1: ಟ್ಯೂನ್ ಮಾಡಿ 101.3 ಎಫ್ಎಂ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನವೆಲ್ಲೂ ಮ್ಯಾಜಿಕಲ್ ಯುವರ್ಸ್ ಮ್ಯೂಸಿಕಲ್ ಯುವರ್ಸ್. ಸಂಜೆ ಹೊತ್ತು ಏನು ಕೆಲಸ ಮಾಡ್ತೀರಾ, ಏನು ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀರಾ, ನಿಮ್ಮ ದಿನಚರಿಯಲ್ಲಿ ಸಂಜೆಯ ಸಮಯ ಯಾವುದಕ್ಕೆ ಮೀಸಲು ಅಂತ ಕೇಳಿದ್ದೆ ಸತೀಶ್ ಎನ್ ಎಚ್ ನಗರ ಕೆರೆಯಿಂದ. ನಮ್ಮ ಕೆಲಸದ ಸಮಯ ಮುಗಿಯೋದೇ 6:30 ಮೇಡಮ್, ಇನ್ನೇನು ಮಾಡೋದು ಅಂತ ಹೇಳ್ತಿದ್ದಾರೆ. ಅನಿಲ ಬಿಸ್ಟನವರ್ ಶಮನೇವಾಡಿಯಿಂದ, ನನ್ನದು ಸಿ ಎಸ್ ಸಿ ಸೆಂಟರ್ ಇದೆ, ಸೋಮವಾರದಿಂದ ಶುಕ್ರವಾರದವರೆಗೆ ನಿಮ್ಮ ಎಫ್ ಎಂ ರೈನ್ಬೋ ಹಾಡುಗಳನ್ನು ಕೇಳ್ತಾ ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ಶನಿವಾರ ರವಿವಾರ ರಜಾ ಇರೋದ್ರಿಂದ ನನ್ನ ಮೊಬೈಲಲ್ಲಿ ಬೇಜಾರಾದಾಗ ಹಾಡುಗಳನ್ನು ಕೇಳ್ತೀನಿ, ಯಾಕಂದರೆ ಆ ದಿನ ಆರಾಮಾಗಿರ್ತೀನಿ ಅಂತ ಹೇಳ್ತಿದ್ದಾರೆ. ಸಂಜೆಯ ಬಾನ್ನಲ್ಲಿ ಸುಮಧುರ ಮಾಹಿತಿ ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಿದೆ ಅಂತ ಹೇಳ್ತಿರೋದು ಮೂಡಲ ವಿಠಲಪುರದಿಂದ ಶ್ರೀಧರ ಪದ್ಮಪನ್ನಗ ಟಿ ಅನಂತ್ ಕುಮಾರ್ ಅವರು. ಈವ್ನಿಂಗ್ ಟೈಮ್ನಲ್ಲಿ ನಾನು ಸ್ಟ್ರೀಟ್ ಡಾಗ್ ಜೊತೆ ಆಟ ಆಡ್ತೀನಿ. ಆ ಸ್ಟ್ರೀಟ್ ಡಾಗ್ಗಳು ಅಂದರೆ ಬೀದಿ ನಾಯಿಗಳು ತುಂಬ ಒಳ್ಳೆಯವರು, ಲಾಯಲ್ ಆಗಿ ಸೆಕ್ಯೂರಿಟಿ ನಮ್ಮ ಅಪಾರ್ಟ್ಮೆಂಟ್ಗೆ ಅಂತ ಹೇಳ್ತಿರೋದು ವೀಣಾ ಕರಿಯಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ. ನಮಸ್ಕಾರ, ನಾನು ಸುಧೀಂದ್ರ ಮಲ್ಲೇಶ್ವರದಿಂದ. ನೋಡಿ, ನಾನು ಸಂಜೆ ಹೊತ್ತಲ್ಲಿ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ, ಬಟ್ ಅದು ಬೇರೆ ಇನ್ನೇನೋ ಆಗೋಗ್ಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ವಾಕಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತೀನಿ, ಆದರೆ ಅದ್ರ ಬದಲು ಮೊಬೈಲಲ್ಲಿ ಇನ್ಯಾತೋ ಜೊತೆ ಮಾತಾಡ್ತಾ ಇರ್ತೀನಿ. ಹಾಗಾಗಿ ಪ್ಲ್ಯಾನ್ ಮಾಡೋದಕ್ಕಿಂತ ಏನು ಬರುತ್ತೋ ಅದನ್ನು ಮಾಡ್ಕೊಂಡು ಹೋಗೋದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಿದ್ದಾರೆ. ಶಿವಾನಂದ ಕೇಮಲಾಪುರ ಅಥಣಿಯಿಂದ, ಎಲ್ಲ ಹಾಡುಗಳು ಸೂಪರ್ ಆಗಿದೆ ಮೇಡಮ್ ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ಅನುಪಮಾರು ಆರ್ ಆರ್ ನಗರದಿಂದ, ನಾನು ಸಂಜೆ ಹೊತ್ತಾದರೆ ನಮ್ಮ ಟೆರಸ್ ಗಾರ್ಡನ್ನಲ್ಲಿರೋ ಎಲ್ಲ ನನ್ನ ಪ್ರೀತಿಯ ಗಿಡಗಳಿಗೆ ನೀರು ಹಾಕಿ ಅವುಗಳ ಜೊತೆ ಮಾತಾಡಿ ಯಾವ್ಯಾವ ಮೊಗ್ಗು ಬಿಡ್ತಾ ಇದೆ, ಏನೇನು ಕಳೆ ಇದೆ, ಏನು ಯಾವುದನ್ನ ರಿಪೋರ್ಟ್ ಮಾಡಬೇಕು, ಹೀಗೆ ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ನನ್ನ ಫೇವ್ರೆಟ್ ಟೈಮ್ ಇದು ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ನೀವು ಕೂಡ ಸಂಜೆ ಹೊತ್ತು ಯಾವ ಕೆಲಸಕ್ಕೆ ಮಿಸ್ಲಾಗಿಟ್ಟಿರ್ತೀರಾ, ಏನೇನು ಮಾಡ್ತೀರಾ, ಎಲ್ಲ ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಹಾಡು ಬ್ಯಾಕ್ ಟು ಬ್ಯಾಕ್ ನಿಮ್ಮೆಲ್ಲರಿಗೋಸ್ಕರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಾತು.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನವೆಲ್ಲೂ ಮ್ಯಾಜಿಕಲ್ ಯುವರ್ಸ್ ಮ್ಯೂಸಿಕಲ್ ಯುವರ್ಸ್ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಂಜೆ ಹೊತ್ತು ಏನೇನು ಮಾಡ್ತೀರಾ, ನಿಮ್ಮ ದಿನಚರಿಯಲ್ಲಿ ಸಂಜೆಯ ಭಾಗ ಯಾವ ಕೆಲಸಕ್ಕೆ ಮೀಸಲು ಅಂತ ಕೇಳಿದ್ದೆ. ಆನಂದ್ ಕುಮಾರ್ ಕುಲಕರ್ಣಿ ಅವರು ಸುಲೇಪೇಟೆಯಿಂದ, ನಾನು ಸಂಜೆ ಹೊತ್ತಲ್ಲಿ ಗೆಳೆಯರೊಡನೆ ಕೂಡಿ ವಾಯುವಿಹಾರ, ನಂತರ ದೇವಸ್ಥಾನಕ್ಕೆ ಹೋಗುವ ಅಭ್ಯಾಸ ಇದೆ. ಹಾಗೆಯೇ ಒಂದು ನಿರ್ದಿಷ್ಟ ಸ್ಥಳದಲ್ಲಿ, ಅಂದರೆ ನಾವೇನು ನಮ್ಮ ಅಡ್ಡ ಅಂತ ಕರಿತೀವಲ್ಲ, ಗೆಳೆಯರೊಡನೆ ಕೂತು ಹರಟೆ ಹೊಡೆಯೋದು, ಆಮೇಲೆ ಮನೆಗೆ ಹೋಗೋದು ಅಂತ ಹೇಳ್ತಿದ್ದಾರೆ. ಇನ್ನು ನನ್ನ ಹೆಸರು ವೀರೇಶ್ ಅಗಸನಕಟ್ಟಿ. ನಾನು ಕೆಲಸ ಮಾಡ್ತಾ ನಿಮ್ಮ ಸಾಂಗ್ಸ್ ಕೇಳ್ತಾ ಸಂಜೆ ಕಳೀತಾ ಇದ್ದೀನಿ. ಊರು ದಾವಣಗೆರೆ ದುಳಹೊಲೆ ನಮ್ಮೂರ ಜನತೆಗೆ ಹಾಯ್ ಹೇಳಿ ಅಂತ ಕೂಡ ಸಂದೇಶ ಕಳಿಸಿದ್ದಾರೆ. ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಹಾಯ್ ಅಂತ ಹೇಳ್ತಾ, ಸಂಜೆ ಹೊತ್ತಲ್ಲಿ ನೀವೇನೇನು ಮಾಡ್ತೀರಾ? ಯಾಕಂದರೆ ಈ ಸಂಜೆ ಹೊತ್ತು ಅನ್ನೋದು ಮನಸ್ಸಿಗೆ ಒಂಥರ ನೆಮ್ಮದಿ ಕೊಡೋಂತಹ ಸಮಯ. ಅದರಲ್ಲೂ ಬಿಸಿಲಿರಲ್ಲ, ಈ ಕಡೆ ರಾತ್ರಿನೂ ಆಗಿರೋದಿಲ್ಲ. ಮುಸಂಜೆ ಹೊತ್ತಲ್ಲಿ ಜಾಸ್ತಿ ಜನ ಮನೆ ಒಳಗಡೆ ಕೂತ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಹೊರಗಡೆ ಸುತ್ತಾಡೋದಕ್ಕೆ ಇಷ್ಟಪಡ್ತಾರೆ. ಪ್ರೀತಿ ಪಾತ್ರರ ಜೊತೆ ಭೇಟಿಯಾಗಿ ಮಾತಾಡೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವು ಮಕ್ಕಳಂತೂ ಸ್ಕೂಲಿಂದ ಬಂದ ತಕ್ಷಣ ಸಂಜೆ ಹೊತ್ತಲ್ಲಿ ಅಮ್ಮನೊಟ್ಟಿಗೆ ಆಟಾಡ್ತಾ ಅವತ್ತಿನ ದಿನ ಸ್ಕೂಲಲ್ಲಿ ಏನೇನಾಯಿತು, ಕಾಲೇಜಲ್ಲಿ ಏನೇನಾಯಿತು ಎಲ್ಲದನ್ನು ಶೇರ್ ಮಾಡ್ತಾ ಇರ್ತಾರೆ. ಇನ್ನು ಅಮ್ಮಂದರು ಕೂಡ ಮನೇಲಿ ಏನೇನಾಯಿತು ಅಂತ ಮಕ್ಕಳ ಹತ್ರನೂ ಗಂಡಂದ್ರ ಹತ್ರನೂ ಎಲ್ಲ ಶೇರ್ ಮಾಡ್ಕೊಳ್ಳೋಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆಲವರು ರಾತ್ರಿನೂ ಮಾಡ್ಕೊಳ್ತಾರೆ. ಬಟ್ ಸಂಜೆ ಅನ್ನೋದು ಕೆಲವೊಂದು ಕೆಲಸಗಳಿಗೆ ಪರ್ಟಿಕ್ಯುಲರ್ ಆಗಿ ಸಂಜೆಯನ್ನು ಬಳಸ್ಕೊಳ್ತಾರೆ. ಸೊ ನೀವೇನೇನು ಮಾಡ್ತೀರಾ ಬೇಗ ಬೇಗ ಬರೆದು ಕಳಿಸಿ. ಆಲ್ರೆಡಿ ಟೈಮ್ 5:54 ಆಗೋಯ್ತು. ಸೊ ಕೊನೆಯ ಗೀತೆ ಮೂಡಿ ಬರ್ತಿದೆ. ಬ್ಯಾಕ್ ಟು ಬ್ಯಾಕ್ 2 ಸೂಪರ್ ಹಿಟ್ ಹಾಡುಗಳು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಮಾತಿಗೆ ಹಾಡಿಗೆ ನಿಮ್ಮ ಮಾಹಿತಿಗೆ ನಿಮ್ಮ ಮನಸ್ಸಿನ ಮಾತಿಗೆ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ. ಇದು 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು. ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಕೂಡ ನಿಮ್ಮದೇನೆ.

0: ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗೊಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
4: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅನುಜಾ ಕುಮಾರ್. The Union Cabinet today approved a draft bill to set up fast-track courts and to ensure stricter punishment in cases of paper leaks and exam malpractices. The Cabinet meeting chaired by Prime Minister Narendra Modi at the Parliament House complex approved the draft bill. Sources told Akashwani News that the proposed legislation is expected to be introduced in the Parliament next week. In a video message yesterday, Prime Minister Modi had announced regarding bringing a bill with provisions for strong action in cases of paper leaks will be introduced in the Parliament. Union Ministers J.P. Nadda and Dr. Jitendra Singh today met the CJP delegation in New Delhi. Talking to media after the meeting, Mr. Nadda said they gave patient hearing to the demands of the CJP regarding reforms in the examination system. Mr. Nadda said that the CJP had put forth 3 main demands and also suggested some reforms to curb examination paper leak. Mr. Nadda added that the government will hold another round of discussion with the delegation tomorrow.
5: The meeting lasted for nearly 2 hours. I, along with Union Minister Jitendra Singh, participated in the discussion. The discussions were held in a cordial atmosphere and various issues were discussed from every perspective. Their proposal was also discussed.
4: Spokesperson of the CJP, Ashutosh Ranka, who was part of the CJP delegation, claimed that the government has in principle agreed to 2 of their demands.
6: There is an in principle agreement on compensation and legal cases. It is positive.
4: Union Parliamentary Affairs Minister Kiran Rijiju today said that Prime Minister Narendra Modi has emphasized that there should be no delay in bringing a stringent bill to prevent malpractices in examinations. Talking to reporters at the Parliament premises, Mr. Rijiju said the country also wants the same and there should be no obstruction to the passage of the bill. Mr. Rijiju said the government is taking important steps to safeguard the future of students. He added that if the opposition creates hurdles in parliamentary discussions on the issue, it will have to face the anger of the country's youth. The Cabinet Committee on Economic Affairs has approved 3rd and 4th rail line of Bellary-Guntakal section in Karnataka and Andhra Pradesh with a total cost of 1,264 crore rupees. It will increase the existing network of the Indian Railways by about 46 kilometers. Briefing media in New Delhi this afternoon, Information and Broadcasting Minister Ashwini Vaishnaw said it will improve connectivity between Andhra Pradesh and Karnataka. He also informed about the Cabinet's approval for Bharat Audyogik Vikas Yojana Rasayan or Bhavya Rasayan scheme for establishing 3 dedicated chemical parks in the country.
7: Andhra aur Karnataka ko jodne wale.
8: The Cabinet has approved the 3rd and 4th railway lines on the important economic corridor connecting Andhra Pradesh and Karnataka. Secondly, a new scheme has been approved to develop India's chemical sector in an entirely new way. Like semiconductors, the chemical industry is a foundational industry, so it was very important to adopt a new approach for its development.
9: Isliye bahut important tha is industry ke liye ek naye tarike se sochna.
4: Bhavya Rasayan scheme will have a total financial outlay of 3,030 crore rupees. The scheme would run for a period of 5 years from 2026-27 to 2030-31. Mr. Vaishnav said centre will provide a grant of up to 1,000 crore rupees per park. This will be subject to minimum contribution of 500 crore rupees by the concerned state government. The Delhi Metro Rail Corporation has informed that New Delhi Metro Station has been closed till further instructions. The Metro Rail Corporation also informed that no interchange facility shall be available at this station. Earlier, 17 metro stations were closed since 7:30 this morning until further notice. Interchange facilities is available at Rajiv Chowk, Mandi House and Central Secretariat. In the Commonwealth Games in Glasgow, India's Srihari Nataraj advanced to the men's 50-meter backstroke semi-finals on the second day. Nataraj clocked 25.52 seconds in the heats to qualify 14th among the 16 semi-finalists. The semi-finals will be held tonight. And that is the end of this news bulletin.
10: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
11: ಸಮಯ 6:10. ಈಗ ಕೇಳಿ ನಿಮ್ಮ ನೆಚ್ಚಿನ ಪ್ರೀತಿಯ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ಅದಾದ ನಂತರ ಕನ್ನಡದ ಒಂದು ಗೀತೆಯನ್ನ ಕೂಡ ನೀವು ಕೇಳಬಹುದು.
12: ಆಕಾಶವಾಣಿ
13: ಆಯಿಸು ಕನ್ನಡ ಡಿಮ್ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ.
14: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಭುಶಂಕರ, ಲೇಖಕರು, ಅಧ್ಯಾಪಕರು, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಪ್ರಥಮ ಪ್ರಾಧ್ಯಾಪಕರಾಗಿದ್ದರು. ಕನ್ನಡದಲ್ಲಿ ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ಪ್ರಕಟವಾಗುವಾಗ ಅವರು ಸಲ್ಲಿಸಿದ ಸೇವೆ ಗಮನಾರ್ಹ. ವಿದ್ವತ್ತು ಮತ್ತು ವಿನೋದದ ಸಂಗಮ ಪ್ರಭುಶಂಕರ, ಅನೇಕರಿಗೆ ಸ್ಫೂರ್ತಿಯಾಗಿದ್ದರು. ಪ್ರಭುಶಂಕರ ಅವರ ಮಾತಿನ ವೈಖರಿ.
15: ಒಬ್ಬ ಹುಡುಗ 11:05 ಬಂದ ಅವನು ಕ್ಲಾಸ್ ಒಳಗೆ. ನಾನು ನೋಡಿ ದಿಗ್ಭ್ರಾಂತನವಾದ ಅವನ ಹಾಗೆ ನಿಂತು ಬಿಟ್ಟ. ಅವನು ನಾನು ಕೇಳಿದೆ, ನಾನು ಯಾವ ವಿವರಣೆಯೂ ನಾನು ಕೇಳೋದಿಲ್ಲ, ಆದ್ರೆ ಯಾಕೆ ತಡವಾಗಿ ಬಂದ್ರಿ ಅಂತ ನೀವು ಒಂದೇ ಒಂದು 10 ಗಂಟೆ ದಯವಿಟ್ಟು ಹೇಳ್ತೀರಾ ನನಗೆ. ನಾನು ಏನೇನು ಪ್ರತ್ಯಕ್ಷ ಇದಿಲ್ಲ, ಇದು ಪಾಠ ಮಾಡಿಬಿಟ್ಟು

0: ಚೆನ್ನಾಗಿರ್ತೀರಿ ಅಂತ ಬಂದ ಸರ್ ಇನ್ನೂ ಇದ್ದೀರಿ ನೀವು, ನಾನು ಏನ್ ಮಾಡ್ತೀನಿ ಅಂತ ಏನ್ ಮಾಡ್ತೀರಿ ಹೇಳಿ. ಶ್ರೇಷ್ಠಾದವನಿಗೆ ಹೊಟ್ಟೆಗೆ ಎಷ್ಟು ಸಂಡೆ ಹಾಲು ಕೊಡಿಸಾಗ ಆಗಬೇಕು ಇಂಥದನ್ನೆಲ್ಲ ಕೇಳಿ ಅದೆಲ್ಲ ನಾವು ಇದು ಮಾಡಲೇಬೇಕಾಗುತ್ತೆ, ಕಲಿಸ್ಕೊಳ್ಳಬೇಕಾಗುತ್ತೆ. ಇನ್ನೊಬ್ಬ ಹುಡುಗ ನಮ್ಮ ಕಸ್ತೂರಿಯವರಂತ ಬಹಳ ಒಳ್ಳೆ ಮೇಯಿಸ್ತು, ನಾ ಕಸ್ತೂರಿಯವರು ಕೇಳಿದಿರಲ್ಲ ನಮಗೂ ಮೇಯಿಸ್ತು ಅವರು. ಅವನು ಕ್ಲಾಸ್ ಅಲ್ಲಿ ಬರ್ಕೋತಾ ಇರಲಿಲ್ಲ, ಪಾಠ ಬರ್ಕೊಳ್ಳೆ ಕೂತ್ಕೊಂಡಿಲ್ಲ. ನಮ್ಮ ಕಾಲದಲ್ಲಿ ಹಾಗಿರ್ಲಿಲ್ಲ, ಅವರು ಗ್ರೀಕ್ ಅಂಡ್ ರೋಮನ್ ಹಿಸ್ಟ್ರಿ ಪಾಠ ಹೇಳೋರು, ಅವ್ರು ಕಷ್ಟವಾದ್ದು ಒಂದು ಟೆಕ್ಸ್ಟ್ ಅಂತ ಸಿಗ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ನೋಟ್ಸ್ ಬರ್ತವ್ರು ಚೆನ್ನಾಗಿ ವಿವರಣೆ ಮಾಡಿಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಕಾಟಾಕ್ ಹೋಗೋದು ನಮಗೆ, ಅದ್ರ ಜೊತೆಲೆಯೇ ಒಳ್ಳೆ ನೋಟ್ಸ್ ಬರ್ತವ್ರು. ಅವನು ಬರ್ಕೋತಾ ಇರಲಿಲ್ಲ, ಕೇಳಿದ್ರು ಹೇಳಪ್ಪ ಯಾಕೆ ನೀನ್ ಬರ್ಕೋತಾ ಇಲ್ಲ, ಹೇಳಪ್ಪ ಯಾಕೆ ಬರ್ಕೋತಾ ಇಲ್ಲ. ನನ್ನ ಹತ್ರ ನಮ್ಮ ಅಪ್ಪಂದು ಚರಿತ್ರೆ ನೋಟ್ಸ್ ಇದೆ, ಅದನ್ನು ನೀವೇ ಬರ್ಸಿದ್ದು. ಸರಿ, ಒಂದು ವೆರೈಟಿ ತರೋದು, ವೈವಿಧ್ಯ ತರೋದು ಅಂತ ಪ್ರತಿ ವರ್ಷ ಚರಿತ್ರೆ ಬದಲಾಯಿಸೋಕ್ಕಾಗುತ್ತೆ. ಔರಂಗಜೇಬ ಜಹಾಂಗೀರ್ ಎಲ್ಲ ಮಾಡಿದ್ದು ಒಂದೇ ತಾನೆ, ಅದೇ ಪಾಪ ಅವರು ಗ್ರೀಕ್ ರೋಮನ್ ಹಿಸ್ಟ್ರಿ ಅದೇನು ಬದಲಾವಣೆ ಆಗಿಲ್ಲ ಬರ್ತಾ ಇದ್ದಾರೆ. ಅವನು ಅಚ್ಚುಕಟ್ಟಾಗಿ ಕೈ ಕಟ್ಕೊಂಡು ಕೊಟ್ಟಿಲ್ಲ. ಇಂಥ ಪ್ರಸಂಗಗಳು ಬಂದು ಬಂದು ಬಂದು ಬಂದು ಬಂದು ನಮಗೂ ನೋಡಿ ನೋಡಿ ನೋಡಿ ನೋಡಿ ಆಗ ನಮ್ಗೆ ಅನ್ಸುತ್ತೆ, ಇಲ್ಲ ಮುಂದಿನ ತರಗತಿಯಲ್ಲಿ ಯಾರು ನಿದ್ದೆ ಮಾಡದೆ ಇದ್ದಾಗ ನೋಡ್ಕೊಳ್ಳೋಣ, ಮುಂದಿನ ತರಗತಿಯಲ್ಲಿ ಒಬ್ಬ ಹುಡುಗ ನೋಟ್ಸ್ ಬರ್ಕೊಳ್ಳದೆ ಇದ್ದ ಹಾಗೆ ಮಾಡೋಣ, ಬರ್ಕೊಳ್ಳೋ ಹಾಗೆ ಮಾಡೋಣ ಪ್ರತಿಯೊಬ್ಬರೂ. ಹೀಗೆಂತ ಅನೇಕ ಸಂದರ್ಭಗಳಲ್ಲಿ ನಮಗನ್ಸಿ ಸ್ಫೂರ್ತಿ ಬಂದು ಒಳ್ಳೆ ಮೇಷ್ಟ ಬರುತ್ತೆ ಪ್ರಯತ್ನ ಪಟ್ಟು. ನಮಗಿದ್ದಂಥ ಮೇಷ್ಟಗಳು ಅಷ್ಟೇ, ರಾಜರತ್ನಂ ಅವರು, ತಿನ್ನಿಸ್ಬೇಕಂಥೇಳಿ ಅವರು, ಎಂತಂಥ ಒಳ್ಳೆ ಮೇಷ್ಟ್ರಗಳು ನಮಗೆ ಇಂಟರ್ಮೀಡಿಯೇಟ್ ಅಲ್ಲಿ ಇದ್ರು ಅಂತೀರಿ, ಅವರಿಂದಾನು ನಮಗೆ ಸ್ಫೂರ್ತಿ. ಶ್ರೀಕಂಠಯ್ಯನ ಅವರು ಬೇರೆ ನಿಯಮ ನಿಷ್ಠೆಗಳು ಎಲ್ಲ ಇತ್ತಲ್ಲ ಅದನ್ನ ಪಾಲಿಸೋರು, ತಾವೇ ಭಾರತೀಯ ಕಾನೂನು ಮಾಂಸದ ಪುಸ್ತಕ ಬರ್ದಿದ್ದಾರೆ. ಒಂದ್ ದಿನ ನಮ್ಮ ಕ್ಲಾಸಿಗೆ ಬಂದು ಇವತ್ತು ನಾನು ರಜಾ ಹಾಕ್ತಾ ಇದ್ದೀನಿ ಇದ್ರು, ನೀವು ಯಾಕೆ ರಜಾ ಹಾಕ್ತೀರಿ, ಏನಾಗಿದೆ ಬಂದಿದ್ದೀರಲ್ಲ ಅಂತ. ಇಲ್ಲ ನಾನು ನೋಟ್ಸ್ ತಂದಿಲ್ಲ, ನಾ ಹಾಗೆ ಬಂದ್ಬಿಟ್ಟಿದ್ದೀನಿ, ಬೆಂಗಳೂರಿಂದ ಬಂದೆ ರೈಲಲ್ಲಿ ಭಿಕ್ಷಾರಿ ಮೀಟಿಂಗಿಂದ ಬಂದಿಲ್ಲ, ನಾನು ಮನೆಗೆ ಹೋಗಿ ನೋಟ್ಸ್ ತರಬೇಕು, ಅಷ್ಟು ಟೈಮ್ ಇಲ್ಲ, ರಜಾ ಹಾಕ್ತೀನಿ. ಬಾಕಿ ಕಾವಿ ಮೀಮಾಂಸೆ ಪುಸ್ತಕ ಬರೆದಿದ್ದೀರಿ, ನೋಟ್ಸ್ ಯಾಕೆ ನಿಮಗೆ ಅಂದೆ, ನೋಟ್ಸ್ ಇಲ್ಲದೆ ಪಾಠ ಹೇಳಬಾರದು ಅಂದ್ಕೊಂಡ್ರಿ. ಈ ತರ ಇಷ್ಟಗಳು ನಮಗೆ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಕಾರಣ ಏನು ಅಂದ್ರೆ, ಅಂಥ ಒಳ್ಳೆ ಮೇಷ್ಟ್ರಗಳಿರ್ತಾರೆ, ನಮಗೆ ದಿನೇ ದಿನೇ ಅಥವಾ ಒಳ್ಳೆ ಮೇಷ್ಟ್ರ ಆಗಬೇಕು, ನಾವು ಸಂಬಳ ತಗೊಳ್ಳೋದಕ್ಕೆ ಸರಿಯಾಗಿ ಪಾಠ ಹೇಳಬೇಕು, ಹುಡುಗರಿಗೆ ಇದನ್ನ ಘೋಷಿಸಬೇಕು ಅಂತಕ್ಕಂಥ ಸಂಕಲ್ಪ ತಾನಾಗೇ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. ನಾವು ಸದಾ ಅದಕ್ಕೆ ಪ್ರಯತ್ನ ಪಡ್ತಾನೆ ಇರಬೇಕಾಗುತ್ತೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಈ ದಿನ ಸಾಹಿತಿ ಪ್ರಭುಶಂಕರ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ.

0: ಸಮಯ 6:20 ಆಗ್ತಾ ಇದೆ. ಈಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇನ್ನು ಮುಂದೆ
2: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಪ್ರಶ್ನಪತ್ರ ಗೋಪ್ಯತಾ ಭಂಗ ಅಥ ಪರೀಕ್ಷಾ ಕದಾಚಾರ ಪ್ರಕರಣಾನಾಂ ದ್ರುತ ನ್ಯಾಯಾಲಯಾನಾಂ ಸಂಸ್ಥಾಪನಾಯ ಕಠೋರ ದಂಡಸ್ಯ ವಿಧಾನಾಯ ಚ ಏಕಸ್ಯ ಪ್ರಾರೂಪ ವಿಧೇಯಕಸ್ಯ ಸ್ವೀಕೃತಿಃ ಪ್ರದತ್ತಾ. ಕೇಂದ್ರೀಯ ಮಂತ್ರಿಮಂಡಲೇನ ಬಳ್ಳಾರಿ ಗುಂತಕಲ್ ರೇಲ ಪರಿಯೋಜನಾಯೈ ಅನುಮೋದಿತಂ ಚತುಷ್ಷಷ್ಟ್ಯಧಿಕ ದ್ವಾದಶಶತ ಕೋಟಿ ಪರಿಮಿತಂ ದ್ರವ್ಯಂ. ಅಪರತ್ರ ಅಂಗೀಕೃತ ತ್ರಿ ರಸಾಯನೋದ್ಯಾನ ಸಂವಲಿತ ಭವ್ಯ ರಸಾಯನ ಪರಿಯೋಜನಾ. ಕೇಂದ್ರೀಯ ಮಂತ್ರಿಭಿಃ ಸಿಜೆಪಿ ಪ್ರತಿನಿಧಿ ಮಂಡಲೇನ ಸಹ ನವದಿಲ್ಲ್ಯಾಂ ಸಂಪಾದಿತಂ ಉಪವೇಶನಂ. ಶ್ವಸ್ತಾವತ್ ಪುನಃ ಪ್ರವರ್ತಯಿಷ್ಯತೆ ದ್ವಿಪಕ್ಷೀಯ ವಾರ್ತಾಕ್ರಮಃ. ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕರಣಂ ಸಮಾಶ್ರಿತ್ಯ ಸಂಸದಿ ಅದ್ಯಾಪಿ ಅನುವೃತ್ತಃ ಕೋಲಾಹಲಃ. ಪ್ರತಿಪಕ್ಷಸ್ಯ ವಿರೋಧೋದ್ಘೋಷೇಣ ಸೋಮವಾಸರ ಪರ್ಯಂತಂ ಅಪವಾರಿತಂ ಸಂಸದಃ ಕಾರ್ಯಜಾತಂ. ಪಾಕಿಸ್ತಾನಾವೃತ ಜಮ್ಮು ಕಾಶ್ಮೀರ ಕ್ಷೇತ್ರೆ ಜಾಯಮಾನಸ್ಯ ಅತ್ಯಾಚಾರಸ್ಯ ಅಥ ಮಾನವಾಧಿಕಾರ ಹನನಸ್ಯ ಸಂಯುಕ್ತ ರಾಷ್ಟ್ರ ಸಂಘೇನ ಕೃತಾಂ ಉಪೇಕ್ಷಾಮಾದಾಯ ಭಾರತೇನ ಪ್ರಕಟೀಕೃತಃ ತೀವ್ರಃ ಖೇದಃ. ಅಪಿ ಚ ವಿಶ್ವ ಕನಿಷ್ಠ ಸ್ಕ್ವಾಶ್ ಪ್ರತಿಯೋಗಿತಾಯಾಂ ಭಾರತಸ್ಯ ಕ್ರೀಡಿಕಾ ಅನಾಹತ ಸಿಂಹಃ ಪ್ರಾಗುಪಾಂತ್ಯ ಚಕ್ರಂ ವಿಜಿತ್ಯ ಉಪಾಂತ್ಯ

ಚಕ್ರಂ ಪ್ರಾವಿಶತ್. ಅಥ ವಾರ್ತಾ ವಿಶದೀಕೃತ್ಯ. ಕೇಂದ್ರೀಯ ಮಂತ್ರಿಮಂಡಲೇನ ಅದ್ಯ ಪ್ರಶ್ನಪತ್ರ ಗೋಪ್ಯತಾ ಭಂಗ ಅಥ ಪರೀಕ್ಷಾ ಕದಾಚಾರ ಪ್ರಕರಣಾನಾಂ ದ್ರುತ ನ್ಯಾಯಾಲಯಾನಾಂ ಸಂಸ್ಥಾಪನಾಯ ಸಹೈವ ಕಠೋರ ದಂಡಸ್ಯ ವಿಧಾನಾಯ ಏಕಸ್ಯ ಪ್ರಾರೂಪ ವಿಧೇಯಕಸ್ಯ ಸ್ವೀಕೃತಿಃ ಪ್ರದತ್ತಾ. ಸಂಸದಿ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಅಧ್ಯಕ್ಷತಾಯಾಂ ಸಂಪನ್ನೆ ಮಂತ್ರಿಮಂಡಲೀಯೋಪವೇಶನೆ ಅಸ್ಯ ಪ್ರಾರೂಪ ವಿಧೇಯಕಸ್ಯ ಅನುಮೋದನಂ ಕೃತಂ. ಕೇಂದ್ರೀಯ ಮಂತ್ರಿಮಂಡಲ ಆರ್ಥಿಕ ಕಾರ್ಯಸಮಿತಿಯ ಕರ್ನಾಟಕ ಆಂಧ್ರಪ್ರದೇಶ ರಾಜ್ಯಯೋಃ ಮಧ್ಯೆ ಸ್ಥಿತಸ್ಯ ಬಳ್ಳಾರಿ ಗುಂತಕಲ್ ರೇಲಖಂಡಸ್ಯ ರೇಲಪಥ ಪಂಕ್ತೇಃ ನಿರ್ಮಾಣ ಪ್ರಸ್ತಾವಾಯ ಸ್ವೀಕೃತಿಃ ಪ್ರಖ್ಯಾಪಿತಾ. ಅದ್ಯ ಅಪರಾಹ್ನೆ ನವದಿಲ್ಲ್ಯಾಂ ಪ್ರಸಾರ ಮಾಧ್ಯಮಾನ್ ಸಂಬೋಧಯನ್ ಸೂಚನಾ ಪ್ರಸಾರಣ ಮಂತ್ರಿ ಅಶ್ವಿನಿ ವೈಷ್ಣವಃ ಅಬ್ರವೀತ್ ಯತ್ ಏಷಾ ಪರಿಯೋಜನಾ ಆಂಧ್ರಪ್ರದೇಶ ಕರ್ನಾಟಕ ರಾಜ್ಯಯೋಃ ಮಧ್ಯೆ ಗಮನಾಗಮನ ಸಂಪರ್ಕಂ ಭೃಶಂ ದೃಢಯಿಷ್ಯತೆ. ಏಷಾ ಕಾರ್ಯಯೋಜನಾ ತಾವತ್ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಹಾಯೋಜನಾಯಾಃ ಆಧಾರೇಣ ಪರಿಕಲ್ಪಿತಾ ವರ್ತತೆ. ಯಸ್ಯಾಃ ಮುಖ್ಯಂ ಲಕ್ಷ್ಯಂ ತಾವತ್ ಏಕೀಕೃತ ನಿಯೋಜನೇನ ತಥಾ ಹಿತಧಾರಕಾಣಾಂ ಪರಾಮರ್ಶೈಃ ಬಹುಮಾಧ್ಯಮಿಕ ಸಂಪರ್ಕಸ್ಯ ಅಥ ಸಂಭಾರ ದಕ್ಷತಾಯಾಃ ಸಮಭಿವೃದ್ಧಿಃ ವರ್ತತೆ. ಕೇಂದ್ರೀಯ ಮಂತ್ರಿ ಜೆಪಿ ನಡ್ಡಾ ಡಾ ಜಿತೇಂದ್ರ ಸಿಂಹಃ ಚೇತ್ಯೇತೌ ಅದ್ಯ ನವದಿಲ್ಲ್ಯಾಂ ಸಿಜೆಪಿ ಪ್ರತಿನಿಧಿಮಂಡಲೇನ ಸಹ ಅಮಿಲತಾಂ. ಸಮ್ಮೇಳನಾತ್ ಪರಂ ವಾರ್ತಾಹರೈಃ ಸಹ ಭಾಷ್ಯಮಾಣಃ ಶ್ರೀ ನಡ್ಡಾ ಅವೋಚತ್ ಯತ್ ಉಪವೇಶನಾವಧೌ ತೈಃ ಪರೀಕ್ಷಾ ಪ್ರಣಾಲ್ಯಾಂ ಪರಿಷ್ಕಾರಾಣಾಂ ವಿಷಯೆ ತೈಃ ಸಿಜೆಪಿ ಪ್ರತಿನಿಧಿಮಂಡಲಸ್ಯ ಯಾಚನಾಃ ಧೈರ್ಯಪೂರ್ವಕಂ ಶ್ರುತಾಃ. ಶ್ರೀ ನಡ್ಡಾ ಅವೋಚತ್ ಯತ್ ಪ್ರತಿನಿಧಿಮಂಡಲೇನ ತಿಸ್ರಃ ಮುಖ್ಯಾಃ ಯಾಚನಾಃ ಉಪಸ್ಥಾಪಿತಾಃ ಸಹೈವ ಪ್ರಶ್ನಪತ್ರ ಗೋಪ್ಯತಾ ಭಂಗ ಪ್ರಕಟನಸ್ಯ ರೋಧನಾಯ ಕೇಚನ ಉಪಾಯಾಃ ಅಪಿ ಪ್ರತಿಪಾದಿತಾಃ. ಕೇಂದ್ರೀಯ ಮಂತ್ರಿ ಸಮೇಧಿತವಾನ್ ಯತ್ ಸರ್ವಕಾರಃ ಶ್ವಃ ಪ್ರತಿನಿಧಿಮಂಡಲೇನ ಸಹ ಪುನಃ ದ್ವಿತೀಯ ಚರಣಸ್ಯ ವಾರ್ತಾಂ ವಿಧಾಸ್ಯತಿ. ನೀಟ ಪ್ರಶ್ನಪತ್ರ ಗೋಪ್ಯತಾ ಭಂಗೆ ಸಹೈವ ಛಾತ್ರಾಣಾಂ ವಿರೋಧ ಪ್ರದರ್ಶನಮಧಿಕೃತ್ಯ ಅದ್ಯ ಪಂಚಮ ದಿನೇಪಿ ಸಂಸದಿ ಅವಿರತ ಕೋಲಾಹಲೇನ ಉಭಯೋಃ ಸದನಯೋಃ ಕಾರ್ಯಾಚರಣಂ ಸೋಮವಾಸರಂ ಯಾವತ್ ಸ್ಥಗಿತಂ. ಅಪರಾಹ್ನೆ ದ್ವಿವಾದನೆ ದ್ವಿತೀಯ ಸ್ಥಗನಾತ್ ಪರಂ ಯದಾ ರಾಜ್ಯಸಭಾ ಸಮವೇತ ತದಾ ಗೃಹ ರಾಜ್ಯಮಂತ್ರಿಣಾ ನಿತ್ಯಾನಂದರಾಯೇನ ಷಡ್ವಿಂಶತ್ಯಧಿಕದ್ವಿಸಹಸ್ರತಮಸ್ಯ ರಾಷ್ಟ್ರೀಯ ಗೌರವ ಅಪಮಾನ ನಿವಾರಣ ವಿಧೇಯಕಂ ಉಪಸ್ಥಾಪಿತಂ. ಏತದ್ ವಿಧೇಯಕಂ ಏಕಸಪ್ತತ್ಯಧಿಕ ಏಕೋನವಿಂಶತಿತಮಸ್ಯ ಅಧಿನಿಯಮಸ್ಯ ಸಂಶೋಧನಾರ್ಥಂ ವರ್ತತೆ. ವಿಧೇಯಕಸ್ಯ ಉಪಸ್ಥಾಪನಾತ್ ಪರಂ ವಿಪಕ್ಷಿಣಃ ನೀಟ್ ಪ್ರಕರಣಮಾದಾಯ ಉಚ್ಚೈಃ ವಿರೋಧೋದ್ಘೋಷಾನ್ ಪ್ರಾರಭಂತ. ಇತಸ್ಯ ಕೋಲಾಹಲಸ್ಯ ಮಧ್ಯೆ ಉಪಸಭಾಪತಿಃ ಹರಿವಂಶಃ ಸದನಸ್ಯ ಕಾರ್ಯಾಚರಣಂ ಸೋಮವಾಸರಂ ಯಾವತ್ ಅಸ್ಥಗಯತ್. ಇತಃ ಪ್ರಾಗ್ ಪ್ರಾತಃ ಏಕಾದಶವಾದನೆ ಯದಾ ರಾಜ್ಯಸಭಾಯಾಃ ಕಾರ್ಯಾಚರಣಂ ಆರಬ್ಧಂ ತದಾ ಸದನಂ ಕಾರ್ಗಿಲ್ ಯುದ್ಧಸ್ಯ ಹುತಾತ್ಮ ವೀರೇಭ್ಯಃ ಶ್ರದ್ಧಾಂಜಲಿಂ ಪ್ರಾದಾತ್. ಸಭಾಪತಿಃ ಸಿಪಿ ರಾಧಾಕೃಷ್ಣನ್ ಪ್ರಾವೋಚತ್ ಯತ್ ಕಾರ್ಗಿಲ್ ವಿಜಯ ದಿವಸಃ ನವನವತ್ಯಧಿಕ ಏಕೋನವಿಂಶತಿತಮಸ್ಯ ಕಾರ್ಗಿಲ್ ಯುದ್ಧೆ ಭಾರತಸ್ಯ ವಿಜಯಸ್ಯ ಸ್ಮಾರಕಂ ವರ್ತತೆ. ಉಚ್ಚ ಸದನೆ ಹುತಾತ್ಮ ವೀರಾಣಾಂ ಸ್ಮೃತೌ ಮೌನಮಪಿ ಸಂಧೃತಂ. ಅಪರತ್ರ ನೀಟ್ ವಿಷಯೆ ಛಾತ್ರಾಣಾಂ ಪ್ರದರ್ಶನಂ ಚಾಧಿಕೃತ್ಯ ವಿಪಕ್ಷಸ್ಯ ವಿರೋಧೇನ ಲೋಕಸಭಾಯಾಃ ಕಾರ್ಯಾಚರಣಮಪಿ ಸೋಮವಾಸರಂ ಯಾವತ್ ಅಪವಾರಿತಂ. ಮಧ್ಯಾಹ್ನೆ ದ್ವಾದಶವಾದನೆ ಪ್ರಥಮ ಸ್ಥಗನಾತ್ ಪರಂ ಯದಾ ಸದನಂ ಸಮವೇತಂ ತದಾ ಸಂಸದೀಯ ಕಾರ್ಯಮಂತ್ರಿ ಕಿರೇನ್ ರಿಜಿಜುಃ ನ್ಯಗಾದೀತ್ ಯತ್ ಸರ್ವಕಾರಃ ಪ್ರಥಮ ದಿನಾದೇವ ನೀಟ್ ವಿಷಯೆ ಚರ್ಚಾಯೈ ಸನ್ನದ್ಧೋ ವರ್ತತೆ. ಸಹ ಪ್ರಾವೋಚತ್ ಯತ್ ಕಾಂಗ್ರೆಸ್ ದಲೇನ ನೂತನ ಪಕ್ಷಾಶ್ರಯಾನಾರೋಪ್ಯ ಚರ್ಚಾಯಾಂ ವಿಘ್ನಃ ಉತ್ಪಾದ್ಯತೆ. ಮಂತ್ರಿ ಗದಿತವಾನ್ ಯತ್ ಪ್ರಧಾನಮಂತ್ರಿ ದೇಶಂ ಆಶ್ವಾಸಿತವಾನ್ ಯತ್ ಅಸ್ಮಿನ್ ವಿಷಯೆ ಕಠೋರ ವಿಧಿಃ ಆನೇಷ್ಯತೆ. ಶ್ರೀ ರಿಜಿಜುಃ ವಿಪಕ್ಷ ನೇತಾರಂ ರಾಹುಲ್ ಗಾಂಧಿನಂ ನ್ಯವೇದಯತ್ ಯತ್ ಸಹ ಸ್ವಸಂಸದೀಯ ಸಹಯೋಗಿನಾಂ ಮಾರ್ಗದರ್ಶನಂ ಕುರ್ಯಾತ್ ಯೇನ ಸದನಸ್ಯ ಸಂಚಾಲನಂ

0: सुचारुरूपेण भवेत्। संस्कृतवार्तायाः संस्करणमिदम् इदानीम् आकाशवाणीतः प्रसार्यते। सममेव अयं कार्यक्रमः आकाशवाण्याः अन्तर्जालपटले www.newsonair.gov.in इत्यत्र अथ न्यूज़ ऑन एआईआर चलदूरभाषीयतन्त्रांशे अपि समुपलब्धो भविष्यति। पाकिस्तानावृत जम्मू कश्मीर क्षेत्रे जायमानस्य अत्याचारस्य सहैव मानवाधिकार हननस्य संयुक्त राष्ट्र संघेन कृताम् उपेक्षामादाय भारतेन तीव्रः खेदः प्रकटीकृतः। संयुक्त राष्ट्र संघे भारतस्य स्थायी प्रतिनिधिः हरीश पर्वतनेनी इत्यसौ प्रावोचत् यत् अन्येषु देशेषु एतादृशानां घटनाक्रमाणां संयुक्त राष्ट्र संघेन तीव्र निंदा क्रियते, परंच पाकिस्ताने जायमानेषु एतादृशेषु कृत्येषु अवधानं नैव प्रदीयते। सः शान्तिपूर्ण विवाद निवारण तन्त्राणां सुदृढीकरणम् इति विषये आयोजिते सुरक्षा परिषदः मुक्त विवाद कार्यक्रमे भाषमाणः आसीत्। अद्य सर्वोच्च न्यायालयः नीट यूजी प्रश्नपत्र गोप्यता भंग प्रकरणे केन्द्रीय प्रशासनं राष्ट्रीय परीक्षाभिकरणं च परीक्षा परिष्काराणाम् अनुष्ठान प्रगतिमालक्ष्य विशदशपथ पत्रम् उपस्थापयितुं समादिदेश। पर्यावरणविदः सामाजिक कार्यकर्तुः च सोनम वांगचुक इत्याख्यस्य षड्विंशति दिनात्मकं सुदीर्घम् अनशनम् ह्यः रात्रौ गुरुग्रामस्य एकस्मिन् निज चिकित्सालये विश्रान्तिमगात्। एतत् अनशनं जेपी नड्डा जितेन्द्र सिंहयोः गरिमामय उपस्थितौ सम्पन्नम्। वांगचुक वर्येण निगदितं यत् बहुविधानां पक्षाश्रयणाम् उपरि सुदीर्घ विचार विमर्शस्य अनन्तरमेव एषः निर्णयः गृहीतः। अद्य भारतस्य राष्ट्रपति पदासीना द्रौपदी मुर्मुः भारत रोमानिया देशयोः मध्ये आर्थिक निवेश सम्बन्धानां विस्ताराय आह्वानम् अकरोत्। तया प्रोदीरितं यत् द्वयोः राष्ट्रयोः मध्ये गभीर वाणिज्यिक सहयोगाय अदूषिता अनन्ता च क्षमता विद्यते। विश्व कनिष्ठ स्क्वाश प्रतियोगितायां भारतस्य क्रीडिका अनाहत सिंहः मिस्र देशस्य हबीबा रिज्क इत्येताम् 11-7 11-5 11-9 इत्यंकान्तरालेन पराभूय प्रागुपान्त्यचक्रं विजित्य उपान्त्यचक्रं प्राविशत्। विजयेनानेन अनाहत सिंहः अस्मिन् विश्वस्तरीय द्वन्द्वे अश्रान्तं द्वितीयवारं उपान्त्यचक्रं प्राप्य प्रथम भारतीय क्रीडिकात्वेन इतिहासम् अरचयत्। सम्प्रति सा खलु स्वर्णपदकस्य शीर्षक विजयाय परिगणिता वर्तते। इति वार्ताः।
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಸಮಯ 6:30 ಈಗ ಕೇಳಿ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ.
3: 101.3 FM ರೇನ್ಬೋ ಕೇಳ್ತಾ ಇದ್ದೀರಾ ಮನಸ್ಸುಗಳ ಮಾತು ಮಧುರ. ಕಾರ್ಯಕ್ರಮ ಆರಂಭಿಸೋ ಈ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ಜೆ ನಾಯನ. ನಿಮ್ಗೆ ಸೈಕಲ್ ಕಲ್ತಿದ್ದ ದಿನ ನೆನಪಿದ್ಯಾ? ಆ ದಿನಗಳು ಎಷ್ಟು ಸಲ ಬಿದ್ದಿರ್ತೀವಿ, ಮೊಣಕಾಲಿಗೆ ಎಷ್ಟು ಗಾಯ ಮಾಡ್ಕೊಂಡಿರ್ತೀವಿ, ಹಿಂದಿಂದ ಯಾರೋ ಒಬ್ರು ಸೀಟ್ ಹಿಡ್ಕೊಂಡು ಓಡ್ತಾ ಇರ್ತಾರೆ, ಮತ್ತೆ ನಾವು ಪ್ರತಿ 2-2 ಸೆಕೆಂಡಿಗೆ ಒಂದ್ಸಲ ಹಿಡ್ಕೊಂಡಿದ್ದೀರಾ ಹಿಡ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಇರ್ತೀವಿ. ಆಮೇಲೆ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ ಅವ್ರು ಆಗ್ಲೇ ಬಿಟ್ಬಿಟ್ಟಿದ್ದಾರೆ, ನಾವೊಬ್ರೇ ಸೈಕಲ್ ಹೊಡಿತಾ ಇದ್ದೀವಿ ಅಂತ. ಆ ಕ್ಷಣದ ಖುಷಿ ಇದೆಯಲ್ಲ, ಅದ್ ಬೇರೆ ಯಾವುದಕ್ಕೂ ಸಮ ಇಲ್ಲ. ಆದ್ರೆ ಒಂದ್ ವಿಷಯ ಗಮನಿಸಿ, ಆ ದಿನದಿಂದ ಇವತ್ತಿನವರೆಗೂ 10 ವರ್ಷ ಆಗಿರ್ಬಹುದು, 20 ವರ್ಷ ಆಗಿರ್ಬಹುದು, ನಿಮ್ಗೆ ಸೈಕಲ್ ಹೊಡೆಯೋದು ಮರ್ತೇ ಹೋಗಿಲ್ಲ. ಮಧ್ಯದಲ್ಲಿ ಎಷ್ಟೋ ವರ್ಷ ಮುಟ್ಟದೇ ಇದ್ರು ಇವತ್ತು ಹತ್ತಿದ್ರೆ ಸಾಕು, ದೇಹ ತಾನಾಗೆ ನೆನ್ಪ್ ಮಾಡ್ಕೊಳ್ಳುತ್ತೆ. ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗತ್ತಲ್ವಾ? ಹಾಗಿದ್ರೆ ಆ ದಿನ ನಮ್ಮೊಳಗೆ ಏನಾಗಿರಬಹುದು? ಇದೇ ತರ ಇನ್ನೊಂದು ಉದಾಹರಣೆ ಕೊಡ್ತೀನಿ. ನೀವು ಮೊದಲನೇ ಸಲ ಕಾರ್ ಓಡಿಸ್ಲಿಕ್ಕೆ ಕಲ್ತಾಗ ಹೇಗಿತ್ತು? ಕ್ಲಚ್ಚು, ಗೇರು, ಬ್ರೇಕು, ಮಿರರು, ಇಂಡಿಕೇಟರು, ಅಕ್ಕಪಕ್ಕ ಇರೋ ಗಾಡಿಗಳು, ಇದೆಲ್ಲ ಒಂದೇ ಸಲಕ್ಕೆ ನೆನ್ಪಿಟ್ಕೊಳಕ್ ಆಗ್ತಿತ್ತ? ಇದ್ ನನ್ ಕೈಲಾಗಲ್ಲಪ್ಪ ಅಂತ ಅನ್ಸಿರುತ್ತೆ. ಆದ್ರೆ ಇವತ್ತು ಇವತ್ ನೀವು ಗಾಡಿ ಓಡಿಸ್ತಾ, ಫೋನಲ್ಲಿ ಮಾತಾಡ್ತಾ, ರಾತ್ರಿ ಊಟಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ, ಅಷ್ಟೇ ಯಾಕೆ ಮೀಟಿಂಗ್ನು ಮಾಡ್ತಾ ಗಾಡಿ ಓಡಿಸ್ತೀರಾ? ಕೈಕಾಲುಗಳು ತಾವಾಗೆ ಕೆಲಸ ಮಾಡ್ತಿರುತ್ತೆ. ಯಾವಾಗ ಆ ಬದಲಾವಣೆ ಆಯ್ತು? ಯಾವ ದಿನ, ಯಾವ ಕ್ಷಣ, ಅಥವಾ ಈ ಬದಲಾವಣೆ ಹೇಗಾಯ್ತು? ಯಾವ ವಿಷಯಕ್ಕೆ ಪೀಠಿಕೆ ಇದೆಲ್ಲ ಅಂತ ಕೇಳ್ತಾ ಇದ್ದೀರಾ? ಖಂಡಿತ ಹೇಳ್ತೀನಿ. ಸೈಕಲ್ ಕಲಿತಾಗ್ಲಿ, ಡ್ರೈವಿಂಗ್ ಕಲಿತಾಗ್ಲಿ, ನಾನು ಹುಟ್ಟತಾನೆ ಪ್ರತಿಭಾವಂತೆ ಅಂತೇನೋ ಅನ್ಕೊಂಡಿರ್ಲಿಲ್ಲ. ಹಂಗಂತ ಇವೆಲ್ಲ ಏನ್ ಸುಲಭವಾದ ಕೆಲಸಗಳು ಅಲ್ಲ. ಕಷ್ಟ ಬಿದ್ದು ಒಂದಷ್ಟು ದಿನಗಳ ಪ್ರಯತ್ನದಲ್ಲಿ ಕಲ್ತಿರ್ತೀವಿ. ಆದ್ರೆ ಅದೇ ಯಾರೋ ಒಬ್ರು ಚೆನ್ನಾಗಿ ಹಾಡಿದ್ರೆ ಅದವ್ರ ರಕ್ತದಲ್ಲೇ ಇದೆ ಬಿಡಿ ಅಂತೀವಿ. ಯಾರೋ ಚೆನ್ನಾಗಿ ಆಟ ಆಡ್ತಾರೆ ಅಂತಂದ್ರೆ ದೇವ್ರು ಕೊಟ್ಟಿದ್ದಾನೆ ಅವರಿಗೆ ಅಂತೀವಿ. ಒಂದ್ ರೀತಿ ಸಮಾಧಾನ ಆಗುತ್ತೆ ನೋಡಿ ಹಾಗೆ ಹೇಳ್ಬಿಟ್ರೆ. ಯಾಕಂದ್ರೆ ಅವ್ರಿಗೆ ದೇವ್ರು ಕೊಟ್ಟಿದ್ದಾನೆ ಅಂತ ಅಂದ್ಮೇಲೆ ನಾವು ಪ್ರಯತ್ನ ಮಾಡದೆ ಇರೋದಕ್ಕೆ ಒಂದ್ ಒಳ್ಳೆ ಕಾರಣ ಸಿಗುತ್ತೆ ಅಲ್ವಾ? ಆದ್ರೆ ನಿಜಕ್ಕೂ ಹೀಗಾ ಅದು? ಪ್ರತಿಭೆ ಅನ್ನೋದು ಹುಟ್ಟಿನಿಂದಲೇ ಬರೋದಾ, ಅಥವಾ ಪ್ರತಿದಿನದ ಪ್ರಯತ್ನದ ಫಲಾನ? ಇವತ್ತಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ಇದೇ ವಿಷಯ ಮಾತಾಡೋಣ. ಬ್ರೂಸ್ ಲೀ ಒಂದ್ ಮಾತು ಹೇಳ್ತಾರೆ, ಐ ಫಿಯರ್ ನಾಟ್ ದ ಮ್ಯಾನ್ ಹೂ ಹಸ್ ಪ್ರಾಕ್ಟಿಸ್ಡ್ 10,000 ಕಿಕ್ಸ್ ಒನ್ಸ್, ಬಟ್ ಐ ಫಿಯರ್ ದ ಮ್ಯಾನ್ ಹೂ ಹಸ್ ಪ್ರಾಕ್ಟಿಸ್ಡ್ 1 kick 10,000 ಟೈಮ್ಸ್. 10,000 ಬೇರೆ ಬೇರೆ ಪಟ್ಟುಗಳನ್ನ ಒಂದೊಂದ್ಸಲ ಅಭ್ಯಾಸ ಮಾಡಿದವನ್ಗೆ ನಾನು ಹೆದರಲ್ಲ, ಆದ್ರೆ ಒಂದೇ ಒಂದು ಪಟ್ಟನ್ನ 10,000 ಸಲ ಅಭ್ಯಾಸ ಮಾಡಿದವನ್ಗೆ ಹೆದರ್ತೀನಿ ಅಂತ ಹೇಳ್ತಾರೆ. ನಾವೊಂದು ಕೆಲಸನ ತುಂಬಾ ಗಮನ ಕೊಟ್ಟು ಪದೇ ಪದೇ ಮಾಡ್ತಾ ಇದ್ರೆ ನಮ್ಮ ಮೆದುಳಿನ ಒಳಗಡೆ ನ್ಯೂರಾನ್ ಸುತ್ತ ಮೈಲಿನ್ ಅನ್ನೋ ಒಂದು ಪದಾರ್ಥದ ಪದರ ಸೃಷ್ಟಿಯಾಗುತ್ತೆ. ಇದು ಒಂದ್ ರೀತಿ ವಿದ್ಯುತ್ ವೈರ್ಗೆ ಇನ್ಸುಲೇಷನ್ ಇದ್ದ ಹಾಗೆ. ನಮ್ಮ ಮೆದುಳಿನಿಂದ ಕೈಕಾಲುಗಳಿಗೆ ಸಿಗ್ನಲ್ಸ್ ಪಾಸ್ ಆಗ್ಲಿಕ್ಕೆ ಈ ಪದರ ಸಹಾಯ ಮಾಡುತ್ತೆ. ವಯಲಿನ್ ನುಡಿಸೋರ ಮೆದುಳು ನೋಡಿದಾಗ, ಅಥವಾ ಚೆಸ್ ಆಡೋರ ಮೆದುಳನ್ನ ನೋಡಿದಾಗ, ಅವರು ಆ ನಿರ್ದಿಷ್ಟ ಕೌಶಲಕ್ಕೆ ಸಂಬಂಧಪಟ್ಟಿರುವಂತ ಭಾಗದಲ್ಲಿ ಈ ಪದರ ಸಾಮಾನ್ಯರಿಗಿಂತ ದಪ್ಪ ಇರುತ್ತೆ ಅಂತೆ. ಅಂದ್ರೆ ಏನರ್ಥ? ಪ್ರತಿಭೆ ಅನ್ನೋದು ಒಂದು ನಿಗೂಢ ಅಥವಾ ದೇವ್ರು ಕೊಟ್ಟಿರೋ ಶಕ್ತಿ ಅಲ್ಲ, ಅದು ನಮ್ಮ ಮೆದುಳು ನಾವು ಮಾಡೋ ಪ್ರಯತ್ನಕ್ಕೆ ತಕ್ಕಂತೆ ತೆಗೆದುಕೊಳ್ಳೋ ಒಂದು ಆಕಾರ ಅಂತನ್ಬಹುದು. ಇನ್ನು ಇತ್ತೀಚೆಗೆ ನಾನು ಈಜು ಕಲೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಪ್ರತಿದಿನ ಬೆಳಗ್ಗೆ ಪೂಲ್ಗೆ ಹೋಗ್ತೀನಿ. ಪ್ರಾಮಾಣಿಕವಾಗಿ ಹೇಳ್ಬೇಕಂತಂದ್ರೆ ನಾನು ಎಷ್ಟು ಕಷ್ಟ ಆಗುತ್ತೋ ಅಂತ ಅನ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿನೇ ಕಷ್ಟ ಆಗ್ತಿದೆ ಅಂತ ಹೇಳ್ಬಹುದು. ನೋಡ್ಲಿಕ್ಕೆ ಇದೇನ್ ಮಹಾ ಕೈಕಾಲ ಆಡಿಸಿದ್ರೆ ಸಾಕು ಮುಂದ್ ಹೋಗ್ತೀವಿ ಅಂತ ಅನ್ಸುತ್ತೆ, ಆದ್ರೆ ನೀರೊಳಗೆ ಇಳಿದ್ಮೇಲೆ ಗೊತ್ತಾಗಿದ್ದೇ ಬೇರೆ. ಮೊದಲನೇದಂದ್ರೆ ಭಯ. ನೀರಂತಂದ್ರೆ ನಮ್ಮೊಳಗೆ ಒಂದು ಸಹಜವಾದ ಭಯ ಇದ್ದೇ ಇರುತ್ತೆ. ಅದರಲ್ಲೂ ನನ್ಗಂತೂ ಇನ್ನೂ ಜಾಸ್ತಿನೇ ಭಯ ಇತ್ತು. ಆಳ್ವಾದ ನೀರಿನಲ್ಲಿ ಆಸರೆ ಇಲ್ಲದೆ ಇದ್ದಾಗ ಆಗೋ ಆ ಭಯಕ್ಕೆ ಕೈಕಾಲುಗಳು ಆಡೋದೇ ಇಲ್ಲ ಅಂತವೆ. ಇನ್ನು ನೀರು ಗಾಳಿಗಿಂತ ಸುಮಾರು 800 ಪಟ್ಟು ದಟ್ಟ ಇರುತ್ತೆ, ಡೆನ್ಸ್ ಆಗಿರುತ್ತೆ. ಹಾಗಾಗಿ ನಾವು ನೆಲದ ಮೇಲೆ ಕೈಯಾಡಿಸಿದ ಹಾಗೆ ನೀರಿನಲ್ಲಿ ಆಡಿಸ್ಲಿಕ್ಕಾಗಲ್ಲ. ಪ್ರತಿಯೊಂದು ಚಲನೆಗೂ ನೀರು ವಿರೋಧವನ್ನ ಮಾಡುತ್ತೆ, ಮತ್ತೆ ಒತ್ತಡ ಇನ್ನೂ ಹೆಚ್ಚಾಗಿರುತ್ತೆ. ಇನ್ನು ಅದು ಸಾಲದೆ ಉಸಿರಾಟ. ಉಸಿರಾಟ ಅನ್ನೋದು ನಮ್ಮ ದೇಹ ತಾನಾಗೆ ಮಾಡೋ ಅಂತ ಕೆಲಸ. ನಾವು ಯಾವುದೇ ಯೋಚನೆ ಮಾಡಲಿಲ್ಲ ಅಂತಂದ್ರೂ ಇದು ಸಹಜವಾಗಿ ಆಗತ್ತೆ. ಆದ್ರೆ ಈಜುವಾಗ ಹಾಗಲ್ಲ. ನೀರೊಳಗಡೆ ಈ ಸಹಜವಾದ ಉಸಿರಾಟನ ಸಹ ನಾವೇ ಹಿಡಿತಕ್ಕೆ ತಗೋಬೇಕಾಗತ್ತೆ. ಬೇಕಾದಾಗಲ್ಲ, ಸರಿಯಾದ ಕ್ಷಣಕ್ಕೆ ಮಾತ್ರ ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು. ಹೆಚ್ಚಾಗಿ ಬಲಗೈ ಮತ್ತೆ ಬಲಗಾಲುಗಳನ್ನ ಉಪಯೋಗಿಸೋ ನಮ್ಗೆ ಎರಡೂ ಕೈಗಳು ಮತ್ತು ಕಾಲುಗಳು ಸರಿಯಾಗಿ ಕೆಲಸಾನೆ ಮಾಡಲ್ಲ ಅಂತವೆ. ನಂಗಂತೂ ನನ್ ಬ್ರೈನ್ಗೂ ಕೈಕಾಲ್ಗೂ ಕನೆಕ್ಷನ್ ಏನಾದ್ರೂ ತಪ್ಪ ಹೋಗಿದ್ಯಾ, ಹಾಳಾದು ಹೇಳಿದ ಮಾತೇ ಕೇಳಲ್ವಲ್ಲಪ್ಪ ಅನ್ಸುತ್ತೆ. ಇದೆಲ್ಲ ಕಷ್ಟ ಅಂತ ನನ್ನಲ್ಲಿ ಪ್ರತಿಭೆ ಇಲ್ಲ ಅನ್ಕೊಳ್ಳೋ ಬದಲು ಸ್ವಲ್ಪ ಕಷ್ಟ ಬಿದ್ದು ಅಭ್ಯಾಸ ಮಾಡಿದ್ರೆ ನನ್ನ ಮೆದುಳಿನ ಮಾತುಗಳನ್ನ ಕೇಳೋ ಶಕ್ತಿ ನನ್ನ ಕೈ ಮತ್ತೆ ಕಾಲ್ಗಳಿಗೆ ಖಂಡಿತ ಬರುತ್ತೆ. ಇದು ಹುಟ್ಟತಾ ಬರೋ ಪ್ರತಿಭೆ ಅಲ್ಲ, ಹೊರತಾಗಿ ಪ್ರತಿ ಪ್ರಯತ್ನ ಮಾಡ್ತಾ ಕಲಿಯೋದು ಅಂತನ್ಬೋದಲ್ವಾ? ಇಲ್ಲಿ ಮತ್ತೊಂದು ಮುಖ್ಯವಾದ ವಿಷಯ ಇದೆ. ಪ್ರಯತ್ನ ಮಾಡಬೇಕು ನಿಜ, ಆದ್ರೆ ಈ ಪ್ರಯತ್ನಗಳು ಹೇಗಿರ್ಬೇಕು? ಎಲ್ಲಾ ಪ್ರಯತ್ನಗಳು ಒಂದೇ ತರ ಇರಲ್ಲ. ಆಂಡರ್ಸ್ ಎರಿಕ್ಸನ್ ಅನ್ನೋ ಒಬ್ಬ ಸಂಶೋಧಕರು ವಯಲಿನ್ ನಡೆಸೋ ವಿದ್ಯಾರ್ಥಿಗಳ ಮೇಲೆ ಒಂದು ಪ್ರಸಿದ್ಧ ಅಧ್ಯಯನ ಮಾಡಿದ್ರು. ಇನ್ನು ಈ ಅಧ್ಯಯನ ಆದ್ಮೇಲೆ 10,000 ಗಂಟೆ ಅಥವಾ 10,000 ಅವರ್ಸ್ ಅನ್ನೋ ಮಾತು ಪ್ರಪಂಚ ಪೂರ್ತಿ ಫೇಮಸ್ ಆಯ್ತು. ಯಾವುದೇ ಒಂದು ಕೆಲಸನ 10,000 ಗಂಟೆ ಮಾಡಿದ್ರೆ ಸಾಕು, ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತೀವಿ ಅಂತ ಎಲ್ರು ಅನ್ಕೊಂಡ್ರು. ಆದ್ರೆ ಎರಿಕ್ಸನ್ ಹೇಳಿದ್ದೇ ಬೇರೆ. ಬರೀ ಗಂಟೆಗಳ ಲೆಕ್ಕ ಮುಖ್ಯ ಅಲ್ಲ, ಆ ಗಂಟೆಗಳಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದೇ ಮುಖ್ಯ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ನಮ್ಗೆ ಚೆನ್ನಾಗ್ ಬರೋ ಒಂದ್ ಹಾಡನ್ನ

0: ಆರಾಮವಾಗಿ ಪದೇ ಪದೇ ಹಾಡ್ತಾ ಇದ್ರೆ ಅದರಿಂದ ಹೆಚ್ಚಿನ ಸುಧಾರಣೆ ಆಗಲ್ಲ, ಅದು ಬರೀ ಪುನರಾವರ್ತನೆ ಅಥವಾ ರೆಪಿಟಿಷನ್ ಆಗ್ಬಿಡುತ್ತೆ. ಆದರೆ ನಮಗೆ ಇನ್ನೂ ಬರದೇ ಇರೋ ಆ ಒಂದು ಕಷ್ಟದ ಭಾಗವನ್ನು ಅದನ್ನೇ ಪದೇ ಪದೇ ಬೇಜಾರಾದರೂ ಸರಿಪಡಿಸ್ಕೊಳ್ತಾ ಪ್ರಯತ್ನ ಮಾಡೋದ್ರಿಂದ ಬಹಳಷ್ಟು ಬೆಳವಣಿಗೆಯನ್ನು ಕಾಣಬಹುದು. ಇನ್ನು ಇದಕ್ಕೆ ಆಂಡರ್ಸ್ ಎರಿಕ್ಸನ್ ಅವರು ಡೆಲಿಬ್ರೇಟ್ ಪ್ರಾಕ್ಟಿಸ್ ಅಂತ ಸಹ ಕರೀತಾರೆ. ನೋಡಿ, ಬ್ರೂಸ್ಲಿ ಹೇಳಿದ ಮಾತಿನ ಅರ್ಥನೂ ಇದೇ ಅನ್ಸುತ್ತೆ. ಒಂದೇ ಪಟ್ಟನ್ನ 10,000 ಸಲ ಮಾಡಿದವನು ಬಲಶಾಲಿ ಆಗ್ತಾನೆ ಅಂತ. ಆದರೆ ಸರಿಯಾಗಿ ಮಾಡೋದು ಬಹಳ ಮುಖ್ಯ. ಸತತವಾಗಿ ಪ್ರಯತ್ನ ಮಾಡಿದ್ರೆ ಎಲ್ಲ ಸಾಧ್ಯವಾಗುತ್ತೆ ನಿಜ, ಆದರೆ ಆ ಪ್ರಯತ್ನಕ್ಕೆ ಪ್ರೇರಣೆ ಎಲ್ಲಿಂದ ಬರುತ್ತೆ? ಆಸೆ ಅಥವಾ ಮಹತ್ವಾಕಾಂಕ್ಷೆ ಇದಕ್ಕೆ ಉತ್ತರ ಅಂತ ಅನ್ಸುತ್ತೆ. ಬೆಳಿಗ್ಗೆ ಎದ್ದು ಪೂಲ್ ಹೋಗಕ್ಕೆ ನಾನ್ ಚೆನ್ನಾಗಿ ಈಜ್ ಕಲಿಬೇಕು ಅನ್ನೋ ಆಸೆನೇ ಕಾರಣ. ಆದ್ರೆ ಇಲ್ಲೊಂದ್ ಸಮಸ್ಯೆ ಇದೆ. ಒಂದಷ್ಟು ದಿನ ನಾನು ಪೂಲ್ಗೆ ಹೋಗೋದು ಇವತ್ತು ಈ ವಿಷಯನ ಸರಿ ಮಾಡ್ಕೋಬೇಕು ಅಥವಾ ನಾನ್ ಚೆನ್ನಾಗಿ ಈಜ್ಲಿಕ್ಕೆ ಕಲಿಬೇಕು ಅನ್ನೋ ಉತ್ಸಾಹದಿಂದ. ಆದ್ರೆ ಇನ್ನು ಕೆಲವು ದಿನ ನಾನು ಇಷ್ಟೊತ್ತಿಗೆ ಚೆನ್ನಾಗಿ ಈಜ್ಬೇಕಿತ್ತು, ಇನ್ನೂ ಬರ್ಲಿಲ್ಲ, ನನ್ ಸುತ್ತಮುತ್ತ ಇರೋರೆಲ್ಲ ಬಹಳ ಚೆನ್ನಾಗಿ ಈಜ್ತಾರೆ ಅನ್ನೋ ಒಂದು ಒತ್ತಡದಿಂದ ಪೂಲ್ಗೆ ಹೋಗ್ತೀನಿ. ಮೇಲ್ನೋಟಕ್ಕೆ ಎರಡು ಒಂದೇ ತರ ಕಾಣುತ್ತೆ, ಆದ್ರೆ ಒಳಗಿನ ಭಾವ ಮಾತ್ರ ಬೇರೆ ಬೇರೆ ಇತ್ತು ಅಲ್ವಾ? ಇದಕ್ಕೂ ಒಂದು ವೈಜ್ಞಾನಿಕ ಕಾರಣ ಇದೆ. ನೀರಿಗೆ ಹೋದ್ರೆ ಅಥವಾ ಹೊಸ ಯಾವ್ದಾದ್ರು ಪ್ರಯತ್ನವನ್ನ ಮಾಡ್ತಾ ನಮ್ಗೆ ಭಯ ಆಗುತ್ತೆ. ಈ ಭಯಕ್ಕೆ ಕಾರಣ ನಮ್ಮ ಮೆದುಳಿನ ಒಂದು ಭಾಗ, ಒಂದು ಸಣ್ಣ ಭಾಗ ಅಮಿಗ್ಡಾಲಾ ಅಂತ ಹೇಳ್ಬಹುದು. ಅಪಾಯ ಇದೆ ಅಂತ ಅನ್ಸಿದ ತಕ್ಷಣ ಇದು ಎಚ್ಚರ ಆಗುತ್ತೆ, ಮತ್ತೆ ನಮ್ಮ ಪೂರ್ತಿ ಗಮನ ಇದ್ರ ಕಡೆ ಎಳ್ಕೊಳ್ಳುತ್ತೆ. ಒಂದ್ ರೀತಿ ನಮ್ಮನ್ನ ಕಾಪಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಚೆನ್ನಾಗಬೇಕು ಅನ್ನೋ ಆಸೆ ಇದ್ದಾಗ ಈ ಅಮಿಗ್ಡಾಲಾ ಸುಮ್ಮನೆ ಇರುತ್ತೆ, ನಮ್ ಗಮನ ಪೂರ್ತಿ ಕೆಲಸದ ಮೇಲೆ ಇರುತ್ತೆ. ಆದ್ರೆ ತಪ್ಪ ಮಾಡಬಾರದು ಅಥವಾ ಬೇರೊಬ್ಬರಿಗಿಂತ ಚೆನ್ನಾಗ್ ಮಾಡ್ಬೇಕು ಅಥವಾ ನಾನಿನ್ನೂ ಆದ್ರೆ ನನ್ ಕೈಲ ಆಗೋದಿಲ್ಲ ಅನ್ನೋ ರೀತಿಯ ಭಾವನೆಗಳಿದ್ದಾಗ ಅಥವಾ ಈ ಭಯ ಹೆಚ್ಚಾದಾಗ ಅಮಿಗ್ಡಾಲಾ ಎಚ್ಚರ ಆಗ್ಬಿಡುತ್ತೆ. ಕಲಿಯೋಕೆ ಬೇಕಾಗಿರೋ ಪೂರ್ತಿ ಗಮನ ಆ ಭಯದ ಕಡೆ ಹೋಗುತ್ತೆ. ಅದೇ ಪ್ರಯತ್ನ, ಅದೇ ಪೂಲ್, ಅದೇ ಕೋಚ್, ಆದ್ರೆ ಫಲಿತಾಂಶ ಮಾತ್ರ ಬೇರೆ. ಹಾಗಾಗಿ ಮಹತ್ವಾಕಾಂಕ್ಷೆ ಅಥವಾ ಆಸೆ ಇರಬೇಕು. ಇದರಿಂದ ನಮ್ಮ ಪ್ರಯತ್ನಗಳು ಹೆಚ್ಚಾಗುತ್ತೆ. ಆದರೆ ಅದು ಯಾವಾಗ ಭಯ ಆಗಿ ಬದಲಾಗುತ್ತೋ ಆಗ ಅದೇ ಕಲಿಕೆಗೆ ಅಡ್ಡಿ ಆಗ್ಬಿಡುತ್ತೆ ಅನ್ಸುತ್ತೆ. ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ನನ್ಗನ್ಸೋದು ಇಷ್ಟೇ, ಪ್ರತಿಭೆ ಅನ್ನೋದು ದೇವ್ರ ಕೊಟ್ಟ ಉಡುಗೊರೆ ಅಲ್ಲ, ಅದು ನಾವು ಪ್ರತಿದಿನ ನಮ್ಮ ಕಂಫರ್ಟ್ ಝೋನ್ ಇಂದ ಆಚೆ ನಮ್ಮ ಮೆದುಳಿಗೆ ಕೊಡ್ತಾ ಇರೋ ಒಂದು ಆಕಾರ. ಬೀಥೋವೆನ್ ಆಗ್ಲಿ, ಲಂಡನ್ ಟ್ಯಾಕ್ಸಿ ಡ್ರೈವರ್ ಆಗ್ಲಿ, ಸೈಕಲ್ ಕಲಿತಿರೋ ಆ ಪುಟ್ಟ ಮಗು ಆಗ್ಲಿ, ಈಜು ಕಲಿಯೋ ನಾನಾಗ್ಲಿ, ಎಲ್ರಿಗೂ ಒಂದೇ ನಿಯಮ: ಮೆದುಳು ನಮ್ಮ ಪ್ರಯತ್ನಕ್ಕೆ ಆಕಾರ ಕೊಡುತ್ತೆ, ಪ್ರತಿ ಪ್ರಯತ್ನಕ್ಕೂ ಫಲ ಇದೆ. ಇವತ್ತಿನ ಮನಸ್ಸುಗಳ ಮಾತು ಮಧುರ ಇಲ್ಲಿಗೆ ಮುಗಿಸ್ತೀನಿ. ಒಂದೇ ಒಂದ್ ಮಾತು ಹೇಳ್ತೀನಿ, ನನಗೆ ಆ ಪ್ರತಿಭೆ ಇಲ್ಲ ಅಂತ ಯಾವತ್ತು ಹಿಂದೆ ಸರಿಬೇಡಿ, ಶುರು ಮಾಡಿ ನೋಡಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ: ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ಲಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1,264 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ.

0: ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29 ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ 17-19 ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75 ಹೆಚ್ಚು ದೇಶಗಳಿಂದ 1,800 ಹೆಚ್ಚು ಪ್ರದರ್ಶಕರು, 20,000 ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000 ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಓಟಿಎಸ್ ಯೋಜನೆಯ ಮೂಲಕ 2,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ಧ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 MVA ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು, ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹರಂಗಿ ಅಣೆಕಟ್ಟೆಯಿಂದ ನಾಳೆ 3,000-5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ಹರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5,00,000 ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ದತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು ಎನ್ಎಸ್ಜಿ ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100 ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ರಿಂದ ನವೆಂಬರ್ 19 ರವರೆಗೆ 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ

ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಶುಭ ಸಂಜೆ, ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ ಜೆ ಸ್ವಾತಿ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಏನು ವಿಷಯ ಗೊತ್ತಾ? ಸಿಂಪಲ್ ಆಗಿರೋ ಒಂದು ಪ್ರಶ್ನೆ. ನಿಮಗೆ ಸನ್ಸೆಟ್ ನೋಡೋದಕ್ಕೆ ಇಷ್ಟನಾ ಅಥವಾ ಸನ್ರೈಸ್ ನೋಡೋದಕ್ಕೆ ಇಷ್ಟನಾ? ಸೂರ್ಯ ಹುಟ್ಟೋದನ್ನು ನೋಡೋದಕ್ಕೆ ತುಂಬ ಇಷ್ಟಪಡ್ತೀರಾ ಅಥವಾ ಸೂರ್ಯ ಮುಳುಗ್ತಾ ಇರುವಾಗ ಅವನ ಅಂದ ಚಂದವನ್ನು ನೋಡಿ ಆನಂದ ಪಡೋದಕ್ಕೆ ಇಷ್ಟಪಡ್ತೀರಾ? ಹಾಗೆಯೇ ಯಾಕೆ ಸನ್ಸೆಟ್ ಇಷ್ಟ ಅಂದರೆ ಸನ್ಸೆಟ್ ಯಾಕೆ ಇಷ್ಟ, ಸನ್ರೈಸ್ ನನಗೆ ತುಂಬ ಇಷ್ಟ ಅಂದರೆ ಯಾಕೆ? ಕಾರಣ ಸಮೇತ ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸನ್ಸೆಟ್ ಇಷ್ಟನಾ ಸನ್ರೈಸ್ ಇಷ್ಟನಾ ಬೇಗ ಬೇಗ ಬರೆದು ಕಳಿಸಿ, ಅದರ ಜೊತೆಯಲ್ಲಿ ಹಾಡುಗಳು ನಿಮಗೆ ಮನಸ್ಸಿಗೆ ಖುಷಿ ನೀಡುತ್ತೆ.

ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಸನ್ಸೆಟ್ ಇಷ್ಟನಾ, ಸನ್ರೈಸ್ ಇಷ್ಟನಾ ಅಂತ ಕೇಳಿದೆ. ಯಾರಿದು ನನಗೆ? ಓಕೆ, ಪಾಟೀಲ್ ಅವರು ರಾಯಚೂರಿಂದ ಹೇಳ್ತಾ ಇದ್ದಾರೆ, ನನಗೆ ಪ್ರತಿದಿನ ಸನ್ರೈಸ್ ನೋಡೋದಕ್ಕೆ, ಅದರಲ್ಲೂ ಹಕ್ಕಿಗಳ ಚಿಲಿಪಿಲಿ ಜೊತೆ ಸನ್ರೈಸ್ ನೋಡೋಕ್ಕೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾರೆ. ಬಟ್ ಯಾಕೆ ಸನ್ರೈಸನ್ನೇ ಇಷ್ಟಪಡ್ತಾ ಇದ್ದಾರೆ ಅಂತ ಕಾರಣ ಹೇಳಿಲ್ಲ. ಅನುಪಮ ಅವರು ಆರ್ ಆರ್ ನಗರದಿಂದ, ನನಗೆ ಸನ್ರೈಸ್ ಅಲ್ಲ ಸನ್ಸೆಟ್ ಇಷ್ಟ ಮೇಡಮ್, ಅದರಲ್ಲೂ ನಮ್ಮ ಸಂಜೆ ಟೆರೆಸ್ ಗಾರ್ಡನ್ನಲ್ಲಿ ನಿಂತ್ಕೊಂಡು ಸನ್ಸೆಟ್ ನೋಡ್ತಾ ಇದ್ರೆ ಆಹಾ ಎಷ್ಟು ಚೆನ್ನಾಗಿರುತ್ತೆ, ಹಕ್ಕಿಗಳೆಲ್ಲ ಅವ್ರ ಮನೆಗಳಿಗೆ ಹೋಗ್ತಾ ಇರ್ತವೆ, ಸನ್ಸೆಟ್ ಆಗ್ತಾ ಇರುತ್ತೆ, ಸೂರ್ಯ ಕೆಂಪಾದ ಬಣ್ಣದಲ್ಲಿ ಉಳುಕ್ತಾ ಇರ್ತಾನೆ, ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಂತ ಹೇಳ್ತಿದ್ದಾರೆ. ಹರೀಶ್ ಅವರು ಮಳ್ಳೇಶ್ವರದಿಂದ, ನನಗೆ ಸೂರ್ಯ ಮುಳುಗೋದು ನೋಡೋದಕ್ಕೆ ಚೆನ್ನಾಗಿರುತ್ತೆ, ಕೆಂಪಗಿನ ಸೂರ್ಯ ಸಮುದ್ರದ ಒಳಗೆ ಹೋದಂತೆ ಕಾಣುತ್ತೆ. ಮರವಂತೆಯಲ್ಲಿ, ಕುಂದಾಪುರದಲ್ಲಿ ನೋಡಿದ್ದೀನಿ, ಕನ್ಯಾಕುಮಾರಿಯಲ್ಲಿ ಆಗುಂಬೆ, ಬದ್ರಿ ಕೇದಾರದಲ್ಲೂ ನೋಡಿದ್ದೀನಿ, ಸಂಜೆ ಗೋಧೂಳಿ ಸಮಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸತೀಶ್ ಅವರು ಹುಬ್ಬಳ್ಳಿಯಿಂದ, ನನಗೆ ಬೆಳಗಿನ ಸೂರ್ಯ ತುಂಬ ಇಷ್ಟ ಮೇಡಮ್, ನಾನಂತೂ ಅರ್ಲಿ ಮಾರ್ನಿಂಗ್ ಕೆಲವು ಟೈಮ್ ಸಂಡೇ ಎದ್ದು ಸನ್ರೈಸ್ಗೋಸ್ಕರ ಕಾಯ್ತಾ ಇರ್ತೀನಿ. ನಮ್ಮನೆ ಹತ್ರ ಒಂದು ಸ್ಫುಟಾಣಿ ಗುಡ್ಡ ಥರ ಇದೆ, ಅಲ್ಲಿ ಹೋದರೆ ಸನ್ರೈಸ್ ತುಂಬ ಚೆನ್ನಾಗಿ ಕಾಣುತ್ತೆ, ಅಲ್ಲಿ ಹೋಗಿ ನಿಂತ್ಕೊಂಡು ಕಾಯ್ತಾ ಇರ್ತೀನಿ ಸನ್ರೈಸ್ ನೋಡೋದಕ್ಕೆ. ಅದರಲ್ಲೂ ಆ ಸಮಯದಲ್ಲಿ ಹಕ್ಕಿಗಳ ಚಿಲಿಪಿಲಿ, ತಂಪಾದ ಗಾಳಿ, ಆಹಾ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಯಾವುದಿಷ್ಟ? ಸನ್ಸೆಟ್ ಇಷ್ಟನಾ, ಸನ್ರೈಸ್ ಇಷ್ಟನಾ, ಸೂರ್ಯ ಹುಟ್ಟೋದಿಷ್ಟನಾ, ಸೂರ್ಯ ಮುಳುಗೋದಿಷ್ಟನಾ, ಆವಾಗಿನ ಪ್ರಕೃತಿಯಲ್ಲಿನ ಬದಲಾವಣೆ ಎಷ್ಟು ಚಂದ ಇರುತ್ತೆ ಅಲ್ವಾ? ಸೊ ಏನೇನಿಷ್ಟ, ಯಾಕಿಷ್ಟ, ಕಾರಣ ಸಮೇತ ಬರ್ದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9408090103, 9480901013 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಗೀತೆ ಸನ್ಸೆಟ್ ಸುರಭಿಯಲ್ಲಿ ನಿಮ್ಮ ಜೊತೆಯಾಗಿ.

ಬುಡ್ಲಾ ಮಂಡ್ಯಾರ, ತುಂಬಾ ಸಾಣೆ ಹಿಡಿದ್ರೆ ಚಾಕು ಇರಲ್ಲ, ಹ್ಯಾಂಡಲ್ ಇರ್ತದೆ. ಸುಳ್ಳು ಒರಿಜಿನಲ್ ಸತ್ಯ ಡೂಪ್ಲಿಕೇಟ್. ಸಾಂಬ್ರಾಣಿ ಹೋಗಿ ಹಂಗೆ ಮೂರ್ ದಿನದ ಬಾಳ್. ಎಕ್ಸ್ಟ್ರಾಡಿನರಿ. ಮೊಟ್ಟೆ ತಿಂದ್ರೆ ಮರಿಯಿಲ್ಲ, ಕೋಳಿ ತಿಂದ್ರೆ ಮೊಟ್ಟಿಲ್ಲ. ಪಾಪ ಮಾಡಿದ್ರೆ ಪೇಮೆಂಟ್ ಇದೆ, ಸ್ವಪ್ನಕ್ಕೆ ಬಡ್ಡಿ ಬೀಳ್ತದೆ. ಲೆಕ್ಕ ಬರ್ಕಳಿ ಬರ್ಕಳಿ ಬರ್ಕಳಿ.

ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಸೊ ನಿಮಗೆ ಸನ್ಸೆಟ್ ಇಷ್ಟನಾ, ಸನ್ರೈಸ್ ಇಷ್ಟನಾ ಅಂತ ಕೇಳಿದೆ. ಈ ಸನ್ಸೆಟ್ ಸನ್ರೈಸಲ್ಲಿ ಇನ್ನೊಂದು ವಿಷಯ ಅಡಗಿದೆ. ಈ ಸನ್ರೈಸ್ ಅಂದರೆ ಸೂರ್ಯ ಹುಟ್ಟೋದು. ಇದರಲ್ಲಿ ನಾವು ಇನ್ನೊಂಥರ ಯೋಚನೆ ಮಾಡಿದ್ರೆ ಒಂದು ದಿನ ಒಂದು ಅವಕಾಶ ನಿಮಗೆ ಹೊಸದಾಗಿ ಸಿಗುತ್ತೆ, ಹೊಸ ಅನುಭವ ಸಿಗುತ್ತೆ, ಹೊಸ ಅವಕಾಶ ಸಿಗುತ್ತೆ, ಹೊಸದೇನೇನೋ ಕಲಿಯೋದಕ್ಕೆ ಆ ದೇವರು ನಿಮಗೆ ಒಂದು ಹೊಸ ದಿನವನ್ನು ಕೊಡ್ತಾನೆ. ಸೊ ಸೂರ್ಯ ಹುಟ್ಟುವಾಗ ಎಷ್ಟು ಚಂದ ಅಲ್ವಾ, ಬ್ರೈಟಾಗಿ ನಿಧಾನಕ್ಕೆ ಆ ಒಂದು ಯೆಲ್ಲೋಯಿಶ್ ಕಲರಿಂದ ನಿಧಾನಕ್ಕೆ ಆರೆಂಜ್ ಕಲರ್, ಆಮೇಲೆ ವೈಟ್, ಹೀಗೆ ಬ್ರೈಟ್ ಆಗ್ತಾ ಆಗ್ತಾ ಆಗ್ತಾ ಹೋದಂಗೆ ನಿಮ್ಮ ದಿನ ಕೂಡ ಬೆಳಿಗ್ಗೆಯಿಂದ ಆ ಒಂದು ಬ್ರೈಟ್ನೆಸ್ನ ತಗೊಂಡು, ಎನರ್ಜಿಯನ್ನು ತಗೊಂಡು, ಉತ್ಸಾಹದಿಂದ ಆ ದಿನವನ್ನು ಶುರು ಮಾಡಬಹುದು. ಇನ್ನು ಸನ್ರೈಸ್ ಅಂದರೆ ಸೂರ್ಯ ಮುಳುಗುವಾಗ ಆ ಒಂದು ದಿನದ ಅನುಭವವನ್ನು ನೀವು ತಗೊಂಡಿರ್ತೀರಾ. ಆ ದಿನದಲ್ಲಿ ಎಷ್ಟೋ ತಪ್ಪುಗಳನ್ನು ಮಾಡಿರ್ತೀರಾ, ಎಷ್ಟೋ ಸರಿ ಮಾಡಿರ್ತೀರಾ, ಎಷ್ಟೋ ತಪ್ಪಿಂದ ಪಾಠ ಕಲ್ತಿರ್ತೀರಾ, ಅಥವಾ ಇನ್ನೇನೋ ಒಂದು ವಿಷಯವನ್ನು ಹೊಸದಾಗಿ ಕಲ್ತಿರ್ತೀರಾ, ಜೀವನದ ಅನುಭವ ನಿಮಗೆ ಸಿಕ್ಕಿರುತ್ತೆ. ಆ ಅನುಭವದೊಂದಿಗೆ ಆ ಸೂರ್ಯವನ್ನು ಮುಳುಗೋದನ್ನು ನೋಡೋದಕ್ಕೆ ಅದು ಕೂಡ ಒಂಥರ ಚಂದ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ನಾವು ಬೇರೆ ಬೇರೆ ಥರ ಯೋಚನೆ ಮಾಡಬಹುದು. ಸೊ ಸನ್ರೈಸ್ ಅನ್ನೋದು ಅವಕಾಶ ಆದರೆ ಸನ್ಸೆಟ್ ಅನ್ನೋದು ಒಂದು ಅನುಭವ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ನಿಮಗೆ ಸನ್ರೈಸ್ ಇಷ್ಟನಾ, ಸನ್ಸೆಟ್ ಇಷ್ಟನಾ, ಯಾವುದಿಷ್ಟ, ಯಾಕೆ ಇಷ್ಟ, ಎಲ್ಲದನ್ನು ಬರ್ತು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಅಂತ ಹೇಳ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಗೀತೆ ನಿಮ್ಮೆಲ್ಲರ ಸಂಗಾತಿಯಾಗಿ.

ಸನ್ಸೆಟ್ ಇಷ್ಟನಾ, ಸನ್ರೈಸ್ ಇಷ್ಟನಾ, ಯಾಕೆ ಇಷ್ಟ, ಯಾಕೆ ಅಂತ ಕೇಳಿದ್ದೆ. ಮಂಡಿಕಲ್ ಕೃಪಾ ಉಮೇಶ್ ಅವರು ಹೇಳ್ತಿದ್ದಾರೆ, ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮಗೆ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು ಎರಡನ್ನೂ ನೋಡೋಕ್ಕೆ ತುಂಬ ಸುಂದರವಾಗಿ ರಮಣೀಯವಾಗಿರುತ್ತೆ. ನಿಮಗೆ ಹಾಗೂ ಪ್ರಸಾರ ಮಾಡ್ತಿರುವಂತಹ ನಿಲಯಕ್ಕೆ ತುಂಬ ಹೃದಯದ ಅಭಿನಂದನೆ ಅಂತ ಹೇಳ್ತಾ ಇದ್ದಾರೆ. ಗೀತಾ ಅವರು ಮೈಸೂರಿನಿಂದ, ಕಾರ್ಯಕ್ರಮ ಸೂಪರ್ ಆಗಿದೆ, ಹಾಡುಗಳು ಚೆನ್ನಾಗಿದೆ, ನನಗೆ ಸನ್ಸೆಟ್ ಸನ್ರೈಸ್ ಎರಡು ಇಷ್ಟ, ಯಾಕಂದರೆ ಎರಡೂ ಸಮಯದಲ್ಲೂ ಪ್ರಕೃತಿ ಬೇರೆಯೇ ಥರ ಇರುತ್ತೆ. ಬೆಳಿಗ್ಗೆ ಹೊತ್ತು ಹಕ್ಕಿಗಳ ಚಿಲಿಪಿಲಿ, ಆ ಒಂದು ಹಿತಕರವಾದ ಮಂಜಿನ ಒಂದು ತಂಪಾದ ವಾತಾವರಣ ಇದ್ದರೆ, ಸಂಜೆ ಹೊತ್ತಲ್ಲಿ ಹಕ್ಕಿಗಳು ಹಾರಾಡ್ತಾ ಇರ್ತವೆ, ಮನೆಗೆ ಹೋಗ್ತಾ ಇರುತ್ತೆ ಆ ಸಂಜೆಗೆಂಪು ಸೂರ್ಯನ ನೋಡೋದಕ್ಕೆ. ಅದರಲ್ಲೂ ಆ ಸಂಜೆಗೆಂಪು ಸೂರ್ಯನ ನೋಡ್ತಾ ಬಿಸಿ ಬಿಸಿಯಾದ ಕಾಫಿ ಕುಡಿತಾ ಜೊತೆಲಿ ಪ್ರೀತಿ ಪಾತ್ರರಿದ್ದರೆ ಅದಿನ್ನೂ ಚಂದ ಅಂತ ಹೇಳ್ತಿದ್ದಾರೆ. ಇನ್ನು ವನಿತಾ ಅವರು ರಾಜಾಜಿನಗರದಿಂದ ಹೇಳ್ತಿದ್ದಾರೆ, ನನಗೆ ಬೆಳಿಗ್ಗೆ ಎದ್ದು ಸನ್ರೈಸ್ ನೋಡ್ತಾ ಕಾಫಿ ಕುಡಿಯೋದಕ್ಕೆ ತುಂಬ ಇಷ್ಟ, ನನ್ನ ದಿನ ಶುರು ಆಗೋದೇ ಹಾಗೆ. ನಾನು ಒಬ್ಬಳೇ ಏಕಾಂತವನ್ನು ಎಂಜಾಯ್ ಮಾಡ್ತೀನಿ ಆ ಟೈಮಲ್ಲಿ, ಮನೇಲಿ ಯಾರೂ ಎದ್ದಿರಲ್ಲ, ನಾನು ಮಾತ್ರ ಎದ್ದು ನಮ್ಮ ಮನೆಯ ಹೊರಗಡೆ ಬಂದು ಬಾಲ್ಕನಿಯಲ್ಲಿ ನಿಂತ್ಕೊಂಡು ಕಾಫಿ ಕುಡಿತಾ ಸನ್ರೈಸ್ ಆಗೋದನ್ನು ನೋಡ್ತೀನಿ. ತುಂಬ ಖುಷಿಯಾಗತ್ತೆ, ಮನಸ್ಸಿಗೆ ಹಿತ ಕೊಡುತ್ತೆ, ದಿನ ಪೂರ್ತಿ ಉತ್ಸಾಹ ಆ ಒಂದು ಸೂರ್ಯ ಹುಟ್ಟೋದನ್ನು ನೋಡುವಾಗ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸಮಯ 7:26 ಆಯಿತು. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಕೂಡ ಹತ್ತಿರ ಬಂದಾಯಿತು. ಸೊ ಇಷ್ಟು ಹೊತ್ತು ಹಾಡಿಗೆ ಮಾತಿಗೆ ನಿಮ್ಮ ಮನಸ್ಸಿನ ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಸನ್ಸೆಟ್ ಆಗಲಿ ಸನ್ರೈಸ್ ಆಗಲಿ ಸಿಕ್ಕಿದಾಗ ಬಿಡಬೇಡಿ, ಎಂಜಾಯ್ ಮಾಡಿ. ಪ್ರಕೃತಿಯ ರಮಣೀಯವಾದ ಕ್ಷಣಗಳನ್ನು ಅನುಭವಿಸೋದು ಕೂಡ ಒಂದು ಕಲೆ. ಆ ಅವಕಾಶ ಸಿಕ್ಕಾಗ ಯಾವತ್ತೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಕೇಳಿ ಬ್ಯಾಕ್ ಟು ಬ್ಯಾಕ್ ಎರಡು ಸೂಪರ್ ಹಿಟ್ ಗೀತೆಗಳು.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯ 7:35 ಆಗ್ತಾ ಇದೆ. ಈಗ ಕೇಳಿ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ, ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ: ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆಯಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ 3ನೇ ಮತ್ತು 4ನೇ ರೈಲ್ವೆ ಮಾರ್ಗಕ್ಕೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು, ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು

0: ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದೂ ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು. ಗದ್ದಲ ಮುಂದುವರಿದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ಗಂಟೆಗೆ ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ಧದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ನೀಟ್ ಪ್ರಶ್ನೆ ಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ಧವಿದೆ. ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರಿಯಲು ಸಾಧ್ಯವಾಗಿಲ್ಲ. ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಾಗಿದೆ. ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು. ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಗ್ಗೆ 11 ಗಂಟೆಗೆ ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದುವರೆಗೆ ಒಟ್ಟು 1,033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. 2015 April 1 2016 June 30 ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ

0: ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿಜೆಪಿಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಎರಡನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರ ವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100 ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ಟಿ20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಚರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು, ಮಹಿಳಾ ಪಂದ್ಯಾವಳಿಯು September 17-22 ಮತ್ತು ಪುರುಷರ ಪಂದ್ಯಾವಳಿಯು September 24-October 1 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ, ಕನ್ನಡ ಕಾಮನವೆಲ್ಲು. ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಯುವರ್ಸ್. ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
2: ನಮಸ್ಕಾರ ಸ್ನೇಹಿತರೆ, FM ರೈನ್ಬೋ 101.3 ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಒಲವಿನ ಆಲಾಪಕ್ಕೆ ಆತ್ಮೀಯ ಸ್ವಾಗತ. ನಾನು ಆರ್ಜಿ ಪ್ರಿಯಾಂಕಾ ಸೋನಲ್. ಇಂದಿನ ವಿಷಯ ಬಹಳ ವಿಶೇಷವಾಗಿದೆ ಸ್ನೇಹಿತರೆ. ಅದೇನಪ್ಪ ಅಂತಿದ್ದೀರಾ? ಅದೇ ಪ್ರೀತಿ. ಸ್ನೇಹಿತರೆ, ಪ್ರೀತಿ ಅನ್ನೋದು ಜಗತ್ತಿನ ಅತ್ಯಂತ ಸುಂದರವಾದಂತಹ ಭಾವನೆ. ಹಣದಿಂದ ಅದನ್ನ ಕೊಳ್ಳೋದಕ್ಕೆ ಸಾಧ್ಯವಿಲ್ಲ, ಹಾಗಂತ ನಾವು ಅದನ್ನ ಬಲವಂತವಾಗಿ ಪಡೆಯೋದಕ್ಕೂ ಸಾಧ್ಯವಿಲ್ಲ. ಅದು ಮನಸ್ಸಿನಿಂದ ಮನಸ್ಸಿಗೆ ನಡೆಯುವಂತಹ ಒಂದು ಸುಂದರ ಪಯಣ. ಆದ್ರೆ ಈ ಪ್ರೀತಿ ಯಾವಾಗ ಹುಟ್ಟುತ್ತೆ? ಕೆಲವರು ಹೇಳ್ತಾರೆ ವರ್ಷಗಳ ಪರಿಚಯದ ನಂತರ ಪ್ರೀತಿ ಬರುತ್ತೆ ಅಂತ, ಮತ್ತೆ ಕೆಲವರು ಹೇಳ್ತಾರೆ ಒಂದು ನೋಟ ಸಾಕು ಅಂತ. ಆದ್ರೆ ಇಲ್ಲಿ ಪ್ರಶ್ನೆ ಒಂದೇ, ಇಷ್ಟೊಂದು ಆಳವಾದ ಭಾವನೆ ಒಂದು ನೋಟದಲ್ಲೇ ಹುಟ್ಟಬಹುದಾ? ಇವತ್ತಿನ ಕಾರ್ಯಕ್ರಮದಲ್ಲಿ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋಣ. ಮೊದಲ ನೋಟದಲ್ಲೇ ಪ್ರೀತಿಯಾಗತ್ತಾ ಅಥವಾ ಜಸ್ಟ್ ಆಕರ್ಷಣೀಯ? ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ FM ರೇನ್ಬೋ, ಕನ್ನಡ ಕಾಮನಬಿಲ್ಲು. ನಿಮಗಾಗಿ ಮೂಡಿ ಬರ್ತಾ ಇದೆ ಈ ಸೊಗಸಾದ ಹಾಡುಗಳು.

ಸ್ನೇಹಿತರೆ, ಹಾಗಿದ್ರೆ ಈ ಮೊದಲ ನೋಟ ಅನ್ನೋದೇನು? ಆ ಒಂದು ಕ್ಷಣ ಏನಾಗುತ್ತೆ? ನೀವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀರಿ, ಅಲ್ಲಿ ನೂರಾರು ಜನ ಬಂದಿರ್ತಾರೆ. ಆ ನೂರಾರು ಜನರ ನಡುವೆ ಒಬ್ಬ ವ್ಯಕ್ತಿ, ಅವನು ಅಥವಾ ಅವಳು ಮಾತ್ರ ನಿಮ್ಮ ಗಮನ ಸೆಳೀತಾರೆ. ಅದು ಯಾಕೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಮನೆಗೆ ಬಂದ ಮೇಲೂ ಅವರ ಮುಖ ನಿಮಗೆ ನೆನಪಾಗುತ್ತೆ, ಅವರ ಕಣ್ಣು ಹಾಗೆ ಅವರ ಸ್ಟೈಲ್ ಎಲ್ಲವೂ ನಿಮ್ಮ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಇದು ಪ್ರೀತಿಯ ಆರಂಭವ ಅಥವಾ ನಮ್ಮ ಮನಸ್ಸಿನ ಒಂದು ಭಾವನೆಯ? ಇತಿಹಾಸದಲ್ಲಿ ಹಾಗೆ ಸಾಹಿತ್ಯದಲ್ಲಿ ಸಿನಿಮಾಗಳಲ್ಲಿ ಮೊದಲ ನೋಟದಲ್ಲೇ ಪ್ರೀತಿಯ ಅನೇಕ ಕಥೆಗಳಿವೆ. ನಾವು ನೀವು ಕೇಳಿದೀವಿ. ಕೆಲವರು ಬಸ್ನಲ್ಲಿ ನೋಡಿದಂತಹ ವ್ಯಕ್ತಿಯನ್ನ, ಹಾಗೆ ಕಾಲೇಜ್ನಲ್ಲಿ ನೋಡಿದಂತಹ ವ್ಯಕ್ತಿಗಳನ್ನೇ ತಮ್ಮ ಜೀವನ ಸಂಗಾತಿಯನ್ನಾಗಿ ಕಂಡಿದ್ದಾರೆ. ನಿಮ್ಮ ಜೀವನದಲ್ಲೂ ಹೀಗೆ ಆಗಿದೆಯಾ? ಈ ಹಾಡುಗಳನ್ನ ಕೇಳ್ತಾ ಆ ಸುಂದರ ಕ್ಷಣಗಳನ್ನ ಮೆಲುಕು ಹಾಕಿ ಬನ್ನಿ.

ಸ್ನೇಹಿತರೆ, ಒಂದಿಷ್ಟು ಸಿಹಿ ನೆನಪುಗಳನ್ನ ನಿಮ್ಮ ಮೆದುಳು ಹೊರಹಾಕಿರುತ್ತೆ ಅಲ್ವಾ? ಮೊದಲ ಪ್ರೀತಿ ನಮ್ಮ ಜೀವನದ ಮೊದಲ ಮಳೆ ಇದ್ದ ಹಾಗೆ, ಮೊದಲ ಬಾರಿ ಹೃದಯದ ಬಡಿತದ ಅನುಭವವಾಗುತ್ತೆ ಹಾಗೆ, ಮೊದಲ ಬಾರಿ ಯಾರೋ ಮೆಸೇಜ್ಗಾಗಿ ಕಾಯುವಂತಹದ್ದು ಹಾಗೆ, ಮೊದಲ ಬಾರಿ ಯಾರನ್ನೋ ನೋಡೋದಕ್ಕೆ ಕಾರಣ ಹುಡುಕೋದು, ಇವೇ ಮೊದಲ ಪ್ರೀತಿಯ ವಿಶೇಷ. ನಾವು ಪ್ರೀತಿಯಲ್ಲಿ ಬಿದ್ದಾಗ ಯಾರ್ಯಾರೋ ನಮಗೆ ಸಲಹೆ ಕೊಡ್ತಾರೆ, ಅವನು ಅಥವಾ ಅವಳು ಸರಿಯಿಲ್ಲ, ಅವನ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಿ ನೋಡು. ಆದ್ರೆ ಹೃದಯ ಕೇಳಬೇಕಲ್ಲ, ಹೃದಯ ಯಾರ ಮಾತನ್ನು ಕೇಳಲ್ಲ. ಯಾಕೆ ಸ್ನೇಹಿತರೆ, ನನಗಂತೂ ಗೊತ್ತಿಲ್ಲ, ನಿಮಗೆ? ಇದೀಗ ನಿಮಗಾಗಿ ಮೂಡಿ ಬರ್ತಾ ಇದೆ ಬ್ಯೂಟಿಫುಲ್ ಹಾಡುಗಳು, ಟ್ಯೂನ್ ಮಾಡಿ ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲು.

ಸ್ನೇಹಿತರೆ, ವಿಜ್ಞಾನ ಮತ್ತು ಪ್ರೀತಿ ಏನ್ ಹೇಳುತ್ತೆ ಗೊತ್ತಾ? ಮನೋವಿಜ್ಞಾನಿಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಬಗ್ಗೆ ಮೊದಲ ಅಭಿಪ್ರಾಯ ರೂಪಿಸಿಕೊಳ್ಳೋದಕ್ಕೆ ಕೆಲವೇ ಕೆಲವು ಸೆಕೆಂಡ್ಗಳು ಸಾಕಂತೆ. ಅವರ ಮುಖ, ದೇಹ ಭಾಷೆ ಹಾಗೆ ಆತ್ಮವಿಶ್ವಾಸ ನಮ್ಮನ್ನ ಸೆಳಿಬಹುದು. ಆದರೆ ಅದು ನಿಜವಾದ ಪ್ರೀತಿ ಅಲ್ಲ, ಅದು ಆರಂಭ ಮಾತ್ರ. ಯಾಕಂದ್ರೆ ಪ್ರೀತಿಗೆ ಕೇವಲ ಕಣ್ಣು ಸಾಕಾಗುವುದಿಲ್ಲ, ಹೃದಯವೂ ಬೇಕು ಅಲ್ವಾ? ಸ್ನೇಹಿತರೆ, ಈಗ ನಿಮ್ಮ ಸರದಿ. ನಿಮ್ಮ ಜೀವನದಲ್ಲಿ ಮತ್ತೆ ಒಂದು ಅವಕಾಶ ಸಿಕ್ಕರೆ ಮೊದಲು ನೋಟದಲ್ಲೇ ಇಷ್ಟವಾದಂತಹ ವ್ಯಕ್ತಿಗೆ ನಿಮ್ಮ ಮನಸ್ಸಿನ ಮಾತನ್ನ ಹೇಳ್ತೀರಾ ಅಥವಾ ಇಲ್ವಾ ಅನ್ನೋದನ್ನ ಸಂದೇಶದ ಮೂಲಕ ನಮಗೆ ಕಳುಹಿಸಿಕೊಡಿ. ಅಷ್ಟಲ್ಲೇ ಸೊಗಸಾದ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು ನಿಮಗಾಗಿ ಮೂಡಿ ಬರುತ್ತೆ.

ಸ್ನೇಹಿತರೆ, ಪ್ರೀತಿ ಆಗೋದು ಸುಲಭ, ಆದರೆ ಅದನ್ನ ಉಳಿಸಿಕೊಳ್ಳೋದು ತುಂಬಾ ಕಷ್ಟ. ಮೊದಲ ನೋಟದಲ್ಲೇ ಪ್ರೀತಿಯಾದಂತ ಹಲವರು ಮದುವೆ ಆಗಿದ್ದಾರೆ. ಅದೇ ರೀತಿ ಹಲವರ ಕಥೆ ಅರ್ಧದಲ್ಲೇ ನಿಂತು ಹೋಗಿದೆ. ಯಾಕೆ ಗೊತ್ತಾ? ಯಾಕಂದ್ರೆ ಪ್ರೀತಿಗೆ ಕೇವಲ ಭಾವನೆ ಸಾಕಾಗೋದಿಲ್ಲ ನೋಡಿ, ನಂಬಿಕೆ ಬೇಕಾಗುತ್ತೆ, ಸಮಯ ಬೇಕಾಗುತ್ತೆ, ಹಾಗೆ ಪರಸ್ಪರ ಗೌರವವೂ ಕೂಡ ಬೇಕಾಗುತ್ತೆ. ಇವು ಇಲ್ಲದೆ ಇದ್ರೆ ಪ್ರೀತಿ ಎಷ್ಟೇ ಆಳವಾಗಿದ್ರೂ ಉಳಿಯೋದಕ್ಕೆ ಸಾಧ್ಯವಿಲ್ಲ.

ಸ್ನೇಹಿತರೆ, ಪ್ರೀತಿ ವರ್ಸಸ್ ಆಕರ್ಷಣೆ ಬಗ್ಗೆ ಹೇಳೋದಾದ್ರೆ, ಒಬ್ಬರ ರೂಪ ಇಷ್ಟ ಆಗೋದು ಆಕರ್ಷಣೆ, ಅವರು ದುಃಖದಲ್ಲಿದ್ದಾಗ ನಿಮಗೂ ನೋವಾಗೋದು ಪ್ರೀತಿ, ಅವರು ಯಶಸ್ವಿಯಾದಾಗ ನಿಮಗೆ ಸಂತೋಷವಾಗೋದು ಪ್ರೀತಿ, ಅವರು ಇಲ್ಲದೇ ಇರುವಾಗ ಅವರ ಕೊರತೆ ಕಾಡುತ್ತಲ್ವಾ, ಅದು ಕೂಡ ಪ್ರೀತಿ. ಹಾಗಿದ್ರೆ ಮೊದಲ ನೋಟದಲ್ಲೇ ಆಗೋದು ಆಕರ್ಷಣೆನಾ ಅಂತ ಕೇಳೋದಾದ್ರೆ ನಾನು ಮೌನಿ. ಹಾಗೆ ಪ್ರೀತಿಯೂ ಆಗ್ಬಹುದಾ ಅಂತ ಕೇಳೋದಾದ್ರೆ ನಾನು ಖಂಡಿತ ಅಂತ ಕೂಡ ಹೇಳಲಾರೆ. ಈ ಪ್ರಶ್ನೆಗೆ ಉತ್ತರ ಕೊಡೋದು ನಮ್ಮ ಜೀವನದ ಕೆಲವು ಅನುಭವಗಳು. ಕೆಲವರು ಮೊದಲ ನೋಟದಲ್ಲೇ ಕಂಡವರನ್ನ ಮದುವೆಯಾಗಿದ್ದಾರೆ, ಮತ್ತೆ ಕೆಲವರಿಗೆ ಅದು ಹಲವು ವರ್ಷಗಳ ನಂತರ ಗೊತ್ತಾಗಿದೆ ಪ್ರೀತಿ ಅಲ್ಲ ಅದು ಆಕರ್ಷಣೆ ಅಂತ. ಹಾಗಾಗಿ ಮೊದಲ ನೋಟದ ಪ್ರೀತಿ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯವೇನು? ಲವ್ ಅಟ್ ಫಸ್ಟ್ ಸೈಟ್ ಬಗ್ಗೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಈ ಹಾಡುಗಳ ನಂತರ.

ಸ್ನೇಹಿತರೆ, ಮೊದಲ ಪ್ರೀತಿ ಎಂದಿಗೂ ಸ್ಪೆಷಲ್ ಆಗಿರುತ್ತೆ. ನಮ್ಮಲ್ಲಿ ಅದೆಷ್ಟೋ ಜನ ಮೊದಲ ಪ್ರೀತಿಯ ಅನುಭವವನ್ನ ಪಡೆಯದೇ ಇರಬಹುದು, ಆದ್ರೆ ಈ ಮೊದಲ ಪ್ರೀತಿಯನ್ನ ಮರೆತವರ ಸಂಖ್ಯೆ ತುಂಬಾ ಕಡಿಮೆ ಅನ್ಸುತ್ತೆ. ಮೊದಲ ನೋಟದಲ್ಲೇ ಇಷ್ಟವಾದಂತಹ ವ್ಯಕ್ತಿ ಇವತ್ತು ನಮ್ ಜೊತೆ ಇರದೇ ಇರಬಹುದು, ಆದ್ರೆ ಅವರ ನೆನಪು ಇನ್ನೂ ಎಲ್ಲೋ ನಮ್ಮ ಮನಸ್ಸಿನ ಮೂಲೆಯಲ್ಲೇ ಇರುತ್ತೆ. ಮೊದಲ ಕ್ರಶ್ ಅಂದ್ರೇನೆ ಹಾಗೆ, ಮಧುರವಾದಂತಹ ನೆನಪು, ಸಿಕ್ಕರೂ ನೆನಪು, ಸಿಗದೇ ಇದ್ರೂ ನೆನಪು. ಸದ್ಯಕ್ಕೆ ಆ ನೆನಪು ನಿಮಗೂ ಕಾಡ್ತಿರ್ಬೇಕಲ್ವಾ? ಅಷ್ಟಲ್ಲೇ ಸೊಗಸಾದ ಹಾಡುಗಳನ್ನ ಪ್ಲೇ ಮಾಡುವ ಮೂಲಕ ನಿಮ್ಮ ನೆನಪುಗಳಿಗೆ ಜೀವ ನೀಡೋಣ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಮೊದಲ ನೋಟದಲ್ಲೇ ಆದಂತಹ ಪ್ರೀತಿ ಇರಬಹುದು ಅಥವಾ ವರ್ಷಾನುಗಟ್ಟಲೆ ಆದಂತಹ ಪ್ರೀತಿ ಇರಬಹುದು, ಆ ಪ್ರೀತಿ ನಮಗೆ ತಾಳ್ಮೆಯನ್ನ ಕಲಿಸುತ್ತೆ, ಕಾಯೋದನ್ನ ಕಲಿಸುತ್ತೆ, ಹಾಗೆ ಇನ್ನೊಬ್ಬರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನ ಹುಡುಕೋದನ್ನ ಕಲಿಸುತ್ತೆ, ಕೆಲವೊಮ್ಮೆ ತ್ಯಾಗವನ್ನ ಕಲಿಸುತ್ತೆ. ಈಗಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಪ್ರೀತಿ ನೋಡದೆಯೂ ಪ್ರಾರಂಭವಾಗುತ್ತೆ ಅಂತ ನೀವು ನನ್ನನ್ನ ಕೇಳಬಹುದು. ಖಂಡಿತವಾಗಿಯೂ, ಲವ್ ಇಸ್ ಫಸ್ಟ್ ಸೈಟ್ ಅನ್ನೋದನ್ನ ಬಿಟ್ಟು ನಾವು ಪ್ರೀತಿ ಕುರುಡು ಅನ್ನೋ ಹಾಗ ಆಗ್ಬಿಟ್ಟಿದೆ. ಯಾಕಂದ್ರೆ ಇತ್ತೀಚೆಗೆ ವಾಟ್ಸ್ಆಪ್ ಹಾಗೆ ಇನ್ಸ್ಟಾ, ಫೇಸ್ಬುಕ್ ಹೀಗೆ ಕೇವಲ ಅವರ ಒಂದು ಮೆಸೇಜ್ಗಳಿಂದ ಪ್ರೀತಿ ಹುಟ್ಕೊಳ್ತಾ ಇದೆ. ಹೌ ಇಟ್ ಪಾಸಿಬಲ್ ಅಂತ ಅಂದ್ರೆ ನನಗೂ ಉತ್ತರ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಲವ್ ಇಸ್ ಫಸ್ಟ್ ಸೈಟ್, ಲವ್ ಇಸ್ ಬ್ಲೈಂಡ್, ಇವೆರಡರಲ್ಲೂ ಇರುವಂತಹ ಭಾವನೆ ಮಾತ್ರ ಒಂದೇ, ಅದು ಪ್ರೀತಿ.

ಸ್ನೇಹಿತರೆ, ನಿಜವಾದ ಪ್ರೀತಿ ಉಳಿಯೋದು ನಂಬಿಕೆ, ಗೌರವ ಹಾಗೆ ಕಾಳಜಿ ಇದ್ದಾಗ ಮಾತ್ರ. ಒಂದು ನೋಟ ಪ್ರೀತಿಯನ್ನ ಆರಂಭ ಮಾಡಬಹುದು, ಆದ್ರೆ ಒಂದು ಬ್ಯೂಟಿಫುಲ್ ಜೀವನ ಮಾತ್ರ ಅದನ್ನ ಪರಿಪೂರ್ಣಗೊಳಿಸಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳು ಬರಲಿ. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ಸುಂದರ ವಿಶೇಷ ಕಾರ್ಯಕ್ರಮದೊಂದಿಗೆ. ಅಲ್ಲಿಯವರೆಗೂ ಪ್ರೀತಿಸಿ, ಪ್ರೀತಿಸಲ್ಪಡಿ. ನಾನು ನಿಮ್ಮ ಆರ್ಜೆ ಪ್ರಿಯಾಂಕಾ ಸೋನಲ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬಾನಲ್ಲಿ
2: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು, ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ
1: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
2: ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
1: ಟ್ಯೂನ್ ಮಾಡಿ 101.3 ಎಫ್ಎಂ. ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವೆಲ್ಲೂ ಮ್ಯಾಜಿಕಲಿ ಯುವರ್ಸ್ ಮ್ಯೂಸಿಕಲಿ ಯುವರ್ಸ್. ಸಮಯ 8:45 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ಕೇಳಬಹುದು ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸುಕೂನ್ ಕೆ ಪಾಲ್ ಕಾರ್ಯಕ್ರಮಕ್ಕೆ. ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳನ್ನು ಕೇಳಬಹುದು. ಮೊದಲ ಗೀತೆ ಮೂಡಿ ಬರ್ತಿದೆ. ಶ್ರೀ 420 ಚಿತ್ರದಿಂದ ಮನ್ನಾಡೆ ಹಾಗೂ ಲತಾ ಮಂಗೇಶ್ಕರ್ ಈ ಹಾಡನ್ನು ಹಾಡಿದ್ದಾರೆ. ಶೈಲೇಂದರ್ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಮೂಡಿ ಬರ್ತಿದೆ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮಜ್ರೂ ಅವರ ಸಾಹಿತ್ಯ, ಎಸ್ ಡಿ ಬುರ್ಮನ್ ಅವರ ಸಂಗೀತ ಸಂಯೋಜನೆ.

ಸುಕೂನ್ ಕೆ ಪಾಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಕಿಶನ್ ರೋಷನ್, ಶುಭರಾಣಿ, ಹನುಮಂತೇಗೌಡ ಹಡ್ಲಿ ತಾಲೂಕು ಮಳವಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಚಂದ್ರಶೇಖರ್ ನಾಯಕ್ ಬಿ ಜೀವನ್ ಭೀಮಾನಗರ ದಾವಣಗೆರೆಯಿಂದ ಮಧುರವಾದ ಹಾಡುಗಳಿಗೆ ನನ್ನದೊಂದು ಸಲಾಂ ಅಂತ ಹೇಳ್ತಿದ್ರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ಧನಿ ಅವರು, ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ, ಹಾಡುಗಳು ಮನಸ್ಸಿಗೆ ಮುದ ನೀಡ್ತಾ ಇದೆ ಅಂತಿದ್ದಾರೆ. ಆನಂದ ಕುಲಕರ್ಣಿ ಸುಲೇಪೇಟೆಯಿಂದ, ಸುಕೂನ್ ಕೆ ಪಾಲ್ ಹಾಡುಗಳು ಸೂಪರ್ ಆಗಿದೆ ಸ್ವಾತಿ ಮೇಡಮ್, ನಿಲಯಕ್ಕೂ ನಿಮಗೂ ಧನ್ಯವಾದ ಅಂತ ಹೇಳ್ತಿದ್ರೆ, ಶಾಂತಾಚಾರ ಬಡಗೀರ ಕೊಕ್ಕನೂರು ಹರಿಹರದಿಂದ ನಮಸ್ತೆ, ಸುಕೂನ್ ಕೆ ಪಾಲ್ ಕಾರ್ಯಕ್ರಮ ಸೂಪರ್ ಆಗಿ ಮೂಡಿ ಬರ್ತಿದೆ, ಈ ತಂಪಾದ ರಾತ್ರಿ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನು ಕೇಳ್ತಾ ದಿನವಿಡೀ ಆದ ಆಯಾಸ ಒತ್ತಡ ಎಲ್ಲ ಮರ್ತೋಯ್ತು ಅಂತ ಹೇಳ್ತಾ ಇದ್ದಾರೆ. ಕಾರ್ಯಕ್ರಮ ಮುಗಿಸುವಂಥ ಸಮಯ ಬಂದಾಯಿತು. ಕೊನೆಯ ಗೀತೆ ಮೂಡಿ ಬರ್ತಿದೆ ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ. ಮತ್ತೆ ಸಿಗ್ತೀನಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕನಸಿನ ಲೋಕ ಕಾರ್ಯಕ್ರಮಕ್ಕೆ. ಇವತ್ತಿನ ಕನಸಿನ ಲೋಕ ಕಾರ್ಯಕ್ರಮದ ವಿಷಯ ಏನು ಗೊತ್ತಾ? ನಮ್ಮ ಮನುಷ್ಯರಲ್ಲಿ ಜನರಲ್ಲಿ ಎರಡು ಥರ ಒಂದು ವೆರೈಟೀಸ್ ಆಫ್ ಪೀಪಲ್ ಇರ್ತಾರೆ. ಯಾರ್ಯಾರು ಅಂತ ಅಂದರೆ, ಈಗ ಯಾವುದೋ ಒಂದು ಕೆಲಸ ಮಾಡಬೇಕು ಅಂದರೆ ಅವರಿಗೆ ಆ ಟೈಮಲ್ಲಿ ಆಗ್ಬಿಡ್ಬೇಕದು, ಅವತ್ತಿನ ಕೆಲಸ ಅವತ್ತೇ ಮುಗಿಸಿ ನೈಟು ನೆಮ್ಮದಿಯಿಂದ ನಿದ್ದೆ ಮಾಡೋರು ಒಬ್ಬರು. ಇನ್ನೊಬ್ಬರು, ಅಯ್ಯೋ ಇರಲಿ ಇನ್ನೂ ಡ್ಯೂ ಡೇಟ್ ಇದೆ ಅಲ್ವಾ, ಯಾವುದೋ ಬಿಲ್ ಕಟ್ಟಬೇಕು, ಅಯ್ಯೋ ಇನ್ನೂ ಈ ಮಂತ್ ಫುಲ್ ಟೈಮ್ ಇದೆ, ಯಾರನ್ನೋ ಮೀಟ್ ಮಾಡಬೇಕು, ಸಾಕು ಆರಾಮಾಗಿ ಮಾಡೋಣ, ಟೈಮ್ ಇದೆ ಅಲ್ವಾ, ಡ್ಯೂ ಡೇಟ್ ಇದೆ ಅಲ್ವಾ, ಅಥವಾ ಇನ್ಯಾವುದೋ ಮೀಟಿಂಗ್ ಅಟೆಂಡ್ ಮಾಡಬೇಕು, ಯಾವುದೋ ಕೆಲಸ ಮಾಡಬೇಕು, ಎಲ್ಲದಕ್ಕೂ ಡ್ಯೂ ಡೇಟ್ ನೋಡೋರು ಇನ್ನೊಂದು ಥರ. ಸೊ ನೀವು ಯಾವ ಥರ ಕೆಟಗರಿಗೆ ಬರ್ತೀರಾ? ಅವತ್ತಿನ ಕೆಲಸ ಅವತ್ತೇ ಪಟಪಟ ಅಂತ ಮುಗಿಸಿ ಆರಾಮಾಗಿರ್ತೀರಾ, ಅಥವಾ ನಾಳೆ ಮಾಡಿದ್ರಾಯ್ತು ನಾಡಿದ್ದು ಮಾಡಿದ್ರಾಯ್ತು ಡ್ಯೂ ಡೇಟ್ಗೆ ಕಾಯ್ಕೊಂಡು ಕೂರುವಂತಹ ಜನನ? ಯಾವ ಥರ, ಯಾಕೆ ಆ ಥರ ಯೋಚನೆ ಮಾಡ್ತೀರಾ ಅದನ್ನು ಕೂಡ ಬರೆದು ಕಳಿಸ್ಬೋದು. ನಮ್ಮ ವಾಟ್ಸಪ್ 9480901013 9480901013 ಅಂತ ಹೇಳ್ತಾ ನಿಮ್ಮೆಲ್ಲರ ಮನಸ್ಸಿನ ಮಾತನ್ನು ಕೇಳೋದಕ್ಕೆ ಓದೋದಕ್ಕೆ ನಾನಂತೂ ನಿಮ್ಮ ಜೊತೆಗೆ ಇರ್ತೀನಿ, ನಿಮ್ಮ ಆರ್ ಜೆ ಸ್ವಾತಿ. ಸೂಪರ್ ಆಗಿರುವಂಥ ಹಾಡುಗಳು ಕೂಡ ನಿಮ್ಮ ಜೊತೆಯಾಗತ್ತೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ. ಟ್ಯೂನ್ ಮಾಡಿ ಕೇಳ್ತಾ ಇರಿ, ಇದು 101.3 FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು, ಮ್ಯಾಜಿಕಲಿ ಯುವರ್ಸ್, ಮ್ಯೂಸಿಕಲಿ ಕೂಡ ನಿಮ್ಮದೇನೆ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಒಂದು ಪ್ರಶ್ನೆ ಕೇಳಿದೆ. ಇವತ್ತಿನ ಕೆಲಸ ಇವತ್ತೇ ಮಾಡಬೇಕು ಅಂತ ಗೊತ್ತೀರಾ, ಅಥವಾ ಪರವಾಗಿಲ್ಲ ಟೈಮ್ ಇದೆ ಆರಾಮಾಗಿ ಮಾಡೋಣ, ನಾಳೆ ನಾಡಿದ್ದು ಡ್ಯೂ ಡೇಟ್ ಇನ್ನೂ ಇದೆ ಅಲ್ವಾ ಅಂತ ಅಂದ್ಕೊಳ್ತೀರಾ ಅಂತ ಕೇಳಿದ್ದೆ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಮಂಜುಳಾ ಕುಮಾರಿ ಎಂ ಪಿ ಅಂಜನಾಪುರದಿಂದ ಹೇಳ್ತಿದ್ದಾರೆ, ನಾನು ಇವತ್ತಿನ ಕೆಲಸ ಇವತ್ತೇ ಮುಗಿಸ್ತೀನಿ, ಇಲ್ಲ ಅಂದರೆ ನಿದ್ದೆ ಬರೋದು ಇಲ್ಲ, ಹಾರ್ಟ್ ಹೊಡ್ಕೋತಾನೆ ಇರುತ್ತೆ, ಕೆಲಸ ಇದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಶೇಖರ ನಾಯ್ಕ ಜೀವನ್ ವಿಭಾ ನಗರ ದಾವಣಗೆರೆಯಿಂದ, ನನಗೆ ಇಂದಿನ ಕೆಲಸ ಹಿಂದೆ ಆಗಬೇಕು ಮೇಡಮ್, ಅನ್ನುವಂತಹ ಕೆಟಗರಿಗೆ ಸೇರಿದವ್ ನಾನು ಅಂತ ಹೇಳ್ತಿದ್ದಾರೆ. ನಮಸ್ತೆ ಮೇಡಮ್, ನಡೆಸ್ಕೊಡ್ತಿರೋ ಕನಸಿನ ಲೋಕ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತಿದೆ, ಕುಟುಂಬದವರೆಲ್ಲರೂ ಸೇರಿ ಊಟ ಮಾಡ್ತಾ ನೀವು ಪ್ರಸಾರ ಮಾಡೋ ಗೀತೆನ ಕೇಳ್ತಾ ಇದ್ದೀವಿ ಅಂತಿರೋದು ಗಿರೀಶ್ ಅಂಬೇಕರ್ ಹರಿಹರದಿಂದ. ನಾನು ಅವತ್ತಿನ ಕೆಲಸ ಅವತ್ತೇ ಆಗಬೇಕು ಅನ್ನೋ ಕೆಟಗರಿಗೆ ಸೇರ್ತೀನಿ, ಯಾಕಂದರೆ ನಾಳೆ ಅನ್ನೋದು ಹಾಳು ಅನ್ನೋ ಹಿರಿಯರ ಹಿತ ನುಡಿನ ಪಾಲಿಸ್ತೀನಿ ಅಂತ ಹೇಳ್ತಿರೋದು ಗುಣವತಿ ಭೀಮಪ್ಪ ದಾವಣಗೆರೆಯಿಂದ. ಸೊ ನೀವು ಕೆಲಸ ಏನೋ ಸರಿ, ಆದರೆ ಎಷ್ಟೋ ಸಲ ಯಾರನ್ನೋ ಭೇಟಿ ಆಗಬೇಕಾಗಿರತ್ತೆ, ಅಥವಾ ಯಾರದೋ ಜೊತೆ ಫೋನಲ್ಲಿ ಮಾತಾಡಬೇಕಾಗಿರುತ್ತೆ. ತುಂಬ ದಿನ ಆಗಿರುತ್ತೆ ನಿಮ್ಮ ಪ್ರೀತಿಯ ಬೆಸ್ಟ್ ಫ್ರೆಂಡ್ಸ್ಗೆ ಫೋನ್ ಮಾಡಿದೆ, ಯಾರೋ ತುಂಬ ಪ್ರೀತಿಪಾತ್ರರಿಗೆ ಕಾಲ್ ಮಾಡಿದೆ ತುಂಬ ದಿನ ಆಗಿರುತ್ತೆ, ಭೇಟಿ ಮಾಡಿದೆ ತುಂಬ ದಿನ ಆಗಿರುತ್ತೆ. ಅದನ್ನು ಅವತ್ತಿನವತ್ತೇ ಮುಗಿಸ್ತೀರಾ, ಅಥವಾ ಅದನ್ನು ಮುಂದೆ ಹಾಕ್ತೀರಾ, ಏ ಯಾವುದೋ ಫಂಕ್ಷನ್ ಬರುತ್ತೆ ಆಗ ಮೀಟ್ ಮಾಡಿದ್ರೆ ಆಯಿತು, ನಾಳೆ ಮೀಟ್ ಮಾಡಿದ್ರೆ ಆಯಿತು, ಇನ್ಯಾವತ್ತೋ ಮುಂದಿನ ತಿಂಗಳು ಹೋಗೋಣ ಅವ್ರ ಮನೆಗೆ. ಹೀಗೆ ಬರೀ ಕೆಲಸ ಅಂತ ಅಲ್ಲ, ನಮ್ಮ ಮನುಷ್ಯನ ಪ್ರೀತಿಯ ಸಂಬಂಧಗಳಿಗೂ ಕೂಡ ನೀವು ಇವತ್ತೇ ಆಗಬೇಕು ಅಂತ ಯೋಚನೆ ಮಾಡ್ತೀರಾ? ಹೇಗೆ ಏನು ಎಲ್ಲ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 9408010013 ಅಂತ ಹೇಳ್ತಾ ಮತ್ತೊಂದು ಬ್ಯೂಟಿಫುಲ್ ಗೀತೆ ನಿಮ್ಮೆಲ್ಲರಿಗೋಸ್ಕರ.

ಎಷ್ಟೋ ಸಲ ಯಾವುದಾದ್ರೂ ಒಂದು ಕೆಲಸನ ಅಥವಾ ಯಾರನ್ನಾದರೂ ಭೇಟಿ ಮಾಡುವಂಥ ಒಂದು ಅವಕಾಶವನ್ನು ನಾವು ಮುಂದೂಡ್ತಾನೆ ಬರ್ತಾ ಇರ್ತೀವಿ. ಭೇಟಿ ಮಾಡಬಾರ್ದು ಅಂತ ಅಲ್ಲ, ಅಥವಾ ಕೆಲಸನ ಕಂಪ್ಲೀಟ್ ಮಾಡಬಾರ್ದು ಅನ್ನೋ ಉದ್ದೇಶ ನಮಗಿರಲ್ಲ. ಆದರೂ ನಮ್ಮ ಮನಸ್ಸಿದೆ ಅಲ್ಲ, ಅದೊಂಥರ ಸೋಂಬೇರಿ ಕೆಲವು ಟೈಮ್ನು ನಮ್ಮನ್ನು ಹೇಳುತ್ತೆ, ಏ ಇರಲಿ, ತೊಂದರೆ ಇಲ್ಲ, ಟೈಮ್ ಇದೆ ಅಲ್ವಾ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ಕೊಳ್ತೀಯ ಅಂತ ನಮ್ಮನ್ನೇ ಅದು ಮನಸ್ಸನ್ನು ಚಂಚಲ ಮಾಡಿಬಿಡತ್ತೆ. ಸೊ ನಾವೇನು ಮಾಡ್ತೀವಿ, ಓಕೆ ಇನ್ನೂ ಡ್ಯೂ ಡೇಟ್ ಇದೆ, ಈ ಮಂತ್ ಫುಲ್ ಟೈಮ್ ಇದೆ, ಆಮೇಲೆ ಸಬ್ಮಿಟ್ ಮಾಡಿದ್ರಾಯಿತು. ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಇರ್ಬೋದು, ಅಥವಾ ಆಫೀಸಲ್ಲಿ ಕೆಲಸದ ಒಂದು ಸ್ಥಳದಲ್ಲಿ ಡೆಡ್ಲೈನ್ ಇರ್ಬೋದು, ಏನಾದರೂ ಒಂದು ಇರ್ಬೋದು, ಅಥವಾ ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇರ್ಬೋದು, ಏನೋ ರಿಪೋರ್ಟ್ಸ್ ಬಂದಿರತ್ತೆ, ಡಯಟ್ ಮಾಡಬೇಕು, ವಾಕ್ ಮಾಡಬೇಕು ಅಂತೆಲ್ಲ ಇರುತ್ತೆ. ಬಿಡು, ನಾಳೆಯಿಂದ ಮಾಡಿದ್ರಾಯಿತು, ನಾಳೆಯಿಂದ ಖಂಡಿತ

ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಹೇಳಿ ಹೇಳಿ ಆ ನಾಳೆ ಬರೋದೇ ಇಲ್ಲ ಎಷ್ಟೋ ಸರಿ. ಕೊನೆಗೆ ಒಂದು ದಿವಸ ಆ ಒಂದು ಡೆಡ್ಲೈನ್ ಮೀರಿ ಡೇಂಜರ್ ಝೋನ್ಗೆ ಬರ್ತೀವಲ್ಲ, ಆಗ ಒಂದು ಪಶ್ಚಾತ್ತಾಪ ಆಗುತ್ತೆ, ಗಿಲ್ಟ್ ಕಾಡುತ್ತೆ, ಛೇ ನಾನು ಅವತ್ತೆ ಆ ಕೆಲಸ ಮಾಡಿ ಮುಗಿಸ್ಬಿಟ್ಟಿದ್ದಿದ್ರೆ ಆಗ ಹೋಗೋದಲ್ವಾ, ಇವತ್ತು ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಲ್ವಾ ಅನ್ನುವಂಥ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆ ಥರ ಸಿಚುವೇಶನ್ನ ನಾವು ಫೇಸ್ ಮಾಡಿರ್ತೀವಿ. ಬಟ್ ಸ್ಟಿಲ್ ಅದನ್ನು ಚೇಂಜ್ ಮಾಡ್ಕೊಂಡಿರಲ್ಲ, ಮತ್ತೆ ನಾಳೆ ಮಾಡಿದ್ರಾಯ್ತು ಅನ್ನೋಂಥ ಒಂದು ಕ್ಯಾಟಗರಿಯಲ್ಲಿ ಕೆಲವೊಂದಷ್ಟು ಜನ ಇರ್ತಾರೆ. ಇನ್ನು ಯಾರನ್ನೋ ಭೇಟಿ ಮಾಡಬೇಕು ಅಂದ್ಕೊಂಡಿರ್ತೀರಾ, ಯಾರಿಗೋ ಫೋನ್ ಮಾಡಿ ಮಾತಾಡಬೇಕು ಅಂದ್ಕೊಂಡಿರ್ತೀರಾ, ಆ ನಾಳೆ ಬರೋದೇ ಇಲ್ಲ. ಒಂದು ದಿವಸ ಆ ವ್ಯಕ್ತಿ ಜಗತ್ತನ್ನ ಬಿಟ್ಟು ಹೋದ್ಮೇಲೆ ಛೇ ನಾನು ಅವತ್ತು ಹೋಗಿ ಅವರನ್ನು ಮಾತಾಡಿಸ್ಬೇಕಿತ್ತು, ನೋಡಬೇಕಿತ್ತು ಅಂತ ಎಷ್ಟೋ ಜನ ಫೀಲ್ ಮಾಡೋದನ್ನು, ಗಿಲ್ಟಲ್ಲಿ ಕಾಡೋದನ್ನು ನೋಡ್ತಾ ಇರ್ತೀವಿ. ನೀವು ಯಾವ ಥರ, ಇಲ್ಲ ಇವತ್ತಿನ ಕೆಲಸ ಇವತ್ತು ಮಾಡಿ ಮುಗಿಸ್ಬೇಕು, ವಿತಿನ್ 2 ಡೇಸ್ ಆದರೂ ಮುಗಿಸ್ಬಿಡ್ಬೇಕಪ್ಪ, ಆ ಟೆನ್ಷನ್ ಇರಲ್ಲ ಮನಸ್ಸಲ್ಲಿ, ಇಲ್ಲಾಂದರೆ ಅದು ಕಾಡ್ತಾ ಇರುತ್ತೆ, ಮಾಡಿಲ್ಲ ಮಾಡಿಲ್ಲ ಅಂತ ಅಂತ ಅನ್ನೋಂಥ ಜನನ, ಅಥವಾ ನಿಧಾನಕ್ಕೆ ಹೋಗೋಣ ಆರಾಮಾಗಿ ಮಾಡೋಣ ಅನ್ನುವಂತಹ ಒಂದು ಯೋಚನೆ ಮಾಡುವಂಥ ಜನನ, ಯಾವ ಥರ ಏನು ಎಲ್ಲದನ್ನು ಬರೆದು ಕಳಿಸಿ. ಖಂಡಿತ ನಿಮ್ಮೆಲ್ಲರ ಸಂದೇಶ ಓದ್ತೀನಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅದೇ ದಿನ ಕೆಲಸ ಮುಗಿಸೋದು ಮನಸ್ಸಿಗೆ ಶಾಂತಿ ನೀಡುತ್ತೆ ನಿಜ, ಆದರೆ ನಾನು ಒಂಥರ ಮಧ್ಯದಲ್ಲಿರುವಂತಹ ವ್ಯಕ್ತಿ, ಸೊ ಮೊದಲು ಯಾವುದು ಅಗತ್ಯ ಇದೆ ಅನ್ನೋದನ್ನು ನೋಡಿ ಆಮೇಲೆ ಕೆಲಸ ಮಾಡ್ತೀನಿ. ಹಾಗೆಯೇ ಏನೇ ಕೆಲಸ ಮಾಡಿದ್ರು ಅದರದ್ದು ಒಂದು ಫೋಟೋ ಕಾಪಿ, ಜೆರಾಕ್ಸ್ ಕಾಪಿಯನ್ನು ತಗೊಂಡು ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ. ಕನಸಿನ ಲೋಕ ಕಾರ್ಯಕ್ರಮದ ವಿಷಯದ ಬಗ್ಗೆ ಹೇಳೋದಾದರೆ, ನಾಳೆ ಮಾಡೋ ಕೆಲಸ ಹಿಂದೆ ಮಾಡು, ಇಂದು ಮಾಡೋ ಕೆಲಸ ಈಗಲೇ ಮಾಡು ಅನ್ನೋ ಮಾತಿದೆ. ಅದು ತುಂಬಾ ಅರ್ಥಪೂರ್ಣವಾಗಿದೆ. ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಹೇಳ್ತಾ ಹೋದರೆ ಯಾವ ಕೆಲಸನೂ ಆಗೋದಿಲ್ಲ ಮೇಡಮ್. ಹಾಗಾಗಿ ಇವತ್ತಿನ ಕೆಲಸ ಇವತ್ತೇ ಮಾಡೋದು ನನ್ನ ಅನಿಸಿಕೆ ಅಂತಿರೋದು ಬಿಂದುಮತಿ ಯಲಹಂಕದಿಂದ. ಆನಂದ್ ಕುಲಕರ್ಣಿ ಸೂಲೆಪೇಟೆಯಿಂದ ಸ್ವಾತಿ ಮೇಡಮ್, ಯಾವುದೇ ಕೆಲಸ ಆಗಲಿ, ಯಾರನ್ನೇ ಭೇಟಿಯಾಗೋದಾಗಲಿ, ಯಾವುದನ್ನು ನಾನು ಮುಂದೂಡೋದಿಲ್ಲ. ಯಾವುದೇ ಕಾರಣಕ್ಕೂ ಹಿಂದೆ ಮಾಡಬೇಕು ಏನೋ, ಜಾಹೀರಾತಿನ ಮನುಷ್ಯ ನಾನು. ನಾಳೆ ನಾವು ಇರ್ತೀವೋ ಬಿಡ್ತೀವೋ ಯಾರಿಗೊತ್ತು, ಹಾಗಾಗಿ ಇವತ್ತೇ ಮುಗಿಸೋದು ಒಳ್ಳೇದಲ್ವಾ, ನೀವೇನಂತೀರಾ ಅಂತ ಕೇಳ್ತಿದ್ದಾರೆ. ಮಂಜುಳಾ ಕುಮಾರಿ ಅವರು, ಏನು ಮಾಡೋದು ಮೇಡಮ್, ಈ ಬ್ಯುಸಿ ಲೈಫ್ನಲ್ಲಿ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಟೈಮೇ ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಚಿದಾನಂದ ಅವರು, ಟಿವಿ ಸರ್ಕಲ್ ಹೊಸದುರ್ಗದಿಂದ, ತಾಳಿದವನು ಬಾಳಿಯನು ಅನ್ನೋ ಹಾಗೆ ನಾನು ಮೇಡಮ್, ಎಲ್ಲದರಲ್ಲೂ ಸ್ವಲ್ಪ ನಿಧಾನ. ಹಾಗೆಯೇ SSLC ಪರೀಕ್ಷೆಯನ್ನು ಕೂಡ ಎರಡೆರಡು ಬಾರಿ ನಿಧಾನವಾಗಿ ಬರೆದು ಇವತ್ತು ವ್ಯಾಪಾರ ಮಾಡ್ತಾ ಇದ್ದೀನಿ. ಅವಸರವೇ ಅಪಘಾತಕ್ಕೆ ಕಾರಣ, ಹಾಗಾಗಿ ನಿಧಾನಕ್ಕೆ ಹೋಗ್ತೀನಿ ಮೇಡಮ್ ನಾನು ಅಂತ ಅವ್ರು ಹೇಳ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಹೇಳ್ತಿದ್ದಾರೆ, ಕನಸಿನ ಲೋಕದ ಹಾಡುಗಳನ್ನು ಆಲಿಸ್ತಾ ಆನಂದಿಸ್ತಾ ಇದ್ದೀವಿ, ಕಾರ್ಯಕ್ರಮ ಖುಷಿ ನೀಡ್ತಾ ಇದೆ ಅಂತ ಇದ್ದರೆ, ಯಶಸ್ವಿನಿ ಗಿರ್ಜಮ್ಮ ಅನ್ನಪೂರ್ಣ, NS ಬಡಾವಣೆ ಹೊಸದುರ್ಗದಿಂದ, ಒಳ್ಳೆ ವಿಷಯ ತಗೊಂಡಿದ್ದೀರಾ, ಜೊತೆಗೆ ಹಾಡುಗಳು ಕೂಡ ಸೂಪರ್ ಆಗಿದೆ. ನಮ್ಮ ಪಾಲಿಸಿ ಏನು ಅಂದರೆ, ಅವತ್ತಿನ ಕೆಲಸ ಅವತ್ತೇ ಆಗ್ಬಿಡ್ಬೇಕಪ್ಪ, ನಾಳೆ ಅನ್ನೋದು ಹಾಳು ಅಲ್ವಾ ಮೇಡಮ್ ಅಂತಿದ್ದಾರೆ. ನಿಧಾನಕ್ಕೆ ನಾಳೆ ನೋಡೋಣ ಅನ್ನೋ ಮನೋಭಾವ ನನ್ನದು. ಈಗ ಎಂಡಿಂಗ್ ಸ್ಟೇಜ್ ಇದು ಬಹಳ ಕೆಟ್ಟದು, ಶ್ರೀನಾಥ್ ಅವರು KP ಅಗ್ರಹಾರದಿಂದ ಹೇಳ್ತಾ ಇದ್ದಾರೆ. ಅಂಜನಪ್ಪಯ್ಯನ್ ಮಲ್ಮಾಚನಹಳ್ಳಿಯಿಂದ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಒಳ್ಳೆ ಸುಮಧುರ ಹಾಡುಗಳು ಪ್ರಸಾರವಾಗ್ತಾ ಇದೆ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರದಿಂದ, ಅಂದ್ಕೊಂಡು ಕೆಲಸ ಮಾಡಿ ಮುಗಿಸೋವರೆಗೂ ಬಿಡಲ್ಲ, ಇವತ್ತು ಅರ್ಧ ಆದರೂ ನಾಳೆ ಅದನ್ನು ಪೂರ್ತಿ ಮಾಡಿ ನಿಶ್ಚಿಂತೆಯಿಂದ ಆರಾಮಾಗಿರ್ತೀನಿ ಅಂತ ಹೇಳ್ತಿದ್ದಾರೆ. ಸಾಕಷ್ಟು ಜನ ಸಂದೇಶ ಕಳಿಸ್ತಾ ಇದ್ದಾರೆ, ಎಲ್ಲ ಸಂದೇಶ ಓದ್ತೀನಿ. ಸದ್ಯಕ್ಕೆ ಈ ಗೀತೆಯನ್ನು ಕೇಳಿ, ಕನಸಿನ ಲೋಕದಲ್ಲಿ ನಿಮ್ಮ ಕನಸಿಗೆ ಜೊತೆಯಾಗಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಇವತ್ತಿನ ಕೆಲಸ ಇವತ್ತೇ ಮಾಡ್ತೀರಾ ಅಥವಾ ನಾಳೆ ನಾಡಿದ್ದು ಅಂತ ಡ್ಯೂ ಡೇಟ್ ಆಗೋ ತನಕ ಕಾಯ್ತಾ ಕೂರ್ತೀರಾ ಅಂತ ಕೇಳಿದ್ದೆ. ಪುಷ್ಪ ಅವರು ಶಾನ್ ಭೋಗದ ಗದಗದಿಂದ ಹೇಳ್ತಿದ್ದಾರೆ, ಇವತ್ತಿನ ಕೆಲಸ ಇವತ್ತೇ ಮಾಡ್ತೀನಿ ಮೇಡಮ್, ಈಗಲೂ ಕೂಡ ಹಾಡುಗಳನ್ನು ಕೇಳ್ತಾ ಪಾತ್ರೆ ತೊಳಿತಾ ಇದ್ದೀನಿ ಅಂತ ಹೇಳ್ತಿದ್ದಾರೆ. ಇನ್ನು ಅನುಷಾ ಅವರು ಹೇಳ್ತಿದ್ದಾರೆ, ನಾಳೆಗೆ ಮುಂದೂಡೋ ಬದಲು ಈಗಲೇ ಮಾಡಬೇಕು. ನನಗೂ ಹೀಗೆ ಒಂದು ಅನುಭವ ಆಗಿತ್ತು, ಸಣ್ಣವಳಿದ್ದಾಗ ಆಗಿದ್ದು.

ಪ್ರತಿ ಸಲ ಅಜ್ಜಂಗೆ ಹುಷಾರಿಲ್ಲ ಅಂದಾಗ ಶಾಲೆಗೆ ರಜೆ ಹಾಕಿ ಹೋಗ್ತಾ ಇದ್ದೆ. ಆದರೆ ಅವತ್ತು ಪರೀಕ್ಷೆ ನಡೀತಾ ಇತ್ತು, ಸೊ ಪರೀಕ್ಷೆ ಮುಗಿದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಆದರೆ ಊಹಿಸೋಕ್ಕೆ ಆಗದೆ ಇರೋ ಹಾಗೆ ಅವರು ಕಾಲವಾಗಿ ಹೋಗ್ಬಿಟ್ರು. ಇವತ್ತಿಗೂ ಆ ಒಂದು ವಿಷಯದಲ್ಲಿ ಬೇಜಾರಿದೆ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೆರೆ ಕೊಕ್ಕನೂರು ಹರಿಹರದಿಂದ ಕಾರ್ಯಕ್ರಮ ಸೂಪರಾಗಿ ಮೂಡಿ ಬರ್ತದೆ. ನಿರೂಪಕರಿಗೆ ಧನ್ಯವಾದ. ಈ ದಿನ ಪ್ರಸಾರವಾದ ಅಪರೂಪದ ಹಳೆಯ ಮಧುರವಾದ ಹಾಡು ಕೇಳಿ ಖುಷಿಯಾಯಿತು. ಹಳೆಯ ಹಾಡು ಅಂದರೆ ಮನಸ್ಸಿಗೆ ಮುದ, ನೆನಪುಗಳಿಗೆ ಹೊಸ ಜೀವ. ಇಂತಹ ಮನಮೋಹಕ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ, ಧನ್ಯವಾದ ಅಂತ ಹೇಳ್ತಿದ್ದಾರೆ. ಇವತ್ತಿನ ಕೆಲಸ ಹಿಂದೆ ಮಾಡಬೇಕು, ನಾಳೆ ಅನ್ನೋದು ಮನೆ ಹಾಳು ಅನ್ನೋ ಮನೋಭಾವ ನಮ್ಮದು ಅಂತ ಹೇಳ್ತಿರೋದು ಕೀರ್ತನ ಗೀತ ಮಾಗಡಿ ರೋಡ್ನಿಂದ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದಾನಿ ಅವರು ಮೈಸೂರು ಸೀಮೆ ಹೆಣ್ಣು ನೋಡು ಹಾಡು ಕೇಳಿ ಮಧುರವಾದ ಒಂದು ಕನಸಿನ ಲೋಕದಲ್ಲಿ ತೇಲಾಡಿದತ್ತಾಯಿತು, ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತಿದ್ದಾರೆ. ಇನ್ನು ನಾಗರತ್ನ, ನಾಗರಾಜು, ಹೇಮಾ, ಅಶ್ವಿನಿ, ರೋಹಿಣಿ ಲಗ್ಗೆರೆಯಿಂದ ಕಾರ್ಯಕ್ರಮದ ಟಾಪಿಕ್ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಅವರು ಇವತ್ತೇ ಕೆಲಸ ಮುಗಿಸ್ತಾರಾ ನಾಳೆಗೆ ಮುಂದೂಡ್ತಾರಾ ಅಂತ ಹೇಳಿಲ್ಲ. ಸೊ ನೀವೇನು ಮಾಡ್ತೀರಾ, ಬೇಗ ಬೇಗ ಬರೆದು ಕಳಿಸಿ. ಸಮಯ 10:51 ಆಗೇ ಹೋಯಿತು. ಮುಂದಿನ ಗೀತೆ ಮೂಡಿ ಬರ್ತಿದೆ, ಕೇಳಿ ಎಂಜಾಯ್ ಮಾಡಿ.

ಈ ಬರೋದು 9 ಕಾಲ ಆಯಿತು, ಫ್ರೆಂಡ್ಸ್ ಜೊತೆ ಮಾತು ಮಾಡಿ ನಿಮ್ಮ ನಿರೂಪಣೆ ಮಾಹಿತಿ ಕೇಳಿ ಊಟ ಮಾಡಿ ಮಲ್ಕೋತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೂಪರ್ ಎಕ್ಸಲೆಂಟ್ ಹಾಡಿಗೆ ಥ್ಯಾಂಕ್ಸ್. ಇವತ್ತಿನ ಕೆಲಸ ಇಂದೇ ಮಾಡಬೇಕು ಅನ್ನೋದು ನನ್ನ ಪಾಲಿಸಿ ಅಂತಿರೋದು ಶ್ರೀನಾಥ್ ರಂಗನಾಥ್ ಸಾಯಿ ಪ್ರಕಾಶ್ ಕೆ ಪಿ ಅಗ್ರಹಾರದಿಂದ. ಸೊ ಕೊನೆಯದಾಗಿ ಹೇಳೋದು ಏನಂದರೆ, ಇವತ್ತಿನ ಕೆಲಸ ಇಂದೇ ಮಾಡಿ ಮುಗಿಸಿದ್ರೆ ಒಂಥರ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ನೆಮ್ಮದಿ ಇರುತ್ತೆ. ಹಬ್ಬ, ಇವತ್ತಿನ ಪೆಂಡಿಂಗ್ ವರ್ಕ್ ಎಲ್ಲ ಮುಗೀತು ಅನ್ನೋ ಒಂದು ಮನಸ್ಸಿಗೆ ಸಮಾಧಾನ ಇರುತ್ತೆ. ನಾಳೆ ನಾವು ಇರ್ತೀವೋ ಬಿಡ್ತೀವೋ ಯಾರಿಗೊತ್ತು? ನಾಳೆ ನಮ್ಮ ಆರೋಗ್ಯ ಹೇಗಿರುತ್ತೆ, ನಮ್ಮ ಹಣಕಾಸಿನ ಪರಿಸ್ಥಿತಿ ಹೇಗಿರುತ್ತೆ, ಸಮಯ ಹೇಗಿರುತ್ತೆ, ನಮ್ಮ ಪ್ರೀತಿಪಾತ್ರರು ನಮ್ಮ ಜೊತೆ ಇರ್ತಾರೋ ಇಲ್ವೋ ಏನೋ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಯಾವತ್ತು ಆದಷ್ಟು ಮಾಡಬೇಕಾದಾಗ ಮಾಡಿಬಿಡಿ, ನಾಳೆ ಅಂತ ಮುಂದೂಡೋದನ್ನು ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೊನೆಯದಾಗಿ ಲಾಲಿ ಹಾಡಂತೂ ಮಿಸ್ ಮಾಡೋಂಗೆ ಇಲ್ಲ. ಬೆಚ್ಚಗೊತ್ಕೊಳ್ಳಿ, ಸಿಹಿ ನಿದ್ದೆ ಸವಿ ಕನಸು ನಿಮ್ದಾಗಲಿ. ನಗ್ತಾ ಇರಿ, ಬೇರೆಯವ್ರನ್ನ ನಗಿಸ್ತಾ ಇರಿ, ಖುಷಿ ಖುಷಿಯಾಗಿರಿ. ನೀವು ಅಂದ್ಕೊಂಡ ಕೆಲಸ ಎಲ್ಲ ಯಶಸ್ವಿಯಾಗಿ ನೆರವೇರಲಿ ಅಂತ ಆಶಿಸ್ತಾ ಟಾಟಾ ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ ಅಂತ ಹೇಳುವಂಥ ಸಮಯ ಬಂದಾಯಿತು. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟ್ಯೂನ್ ಮಾಡಿ ಕೇಳ್ತಾರೆ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ಸ್ವಾತಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ನಮಸ್ತೆ ಮೇಡಮ್, ಎಲ್ಲ ಹಾಡು ಸೂಪರ್ ಅಂತಿರೋದು ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರದಿಂದ. ಹಾಗೆಯೇ ನಾಳೆ ಸಮಯ ಇದ್ದರೆ ಮಾಡ್ಬೋದು, ಇಲ್ದಿದ್ರೆ ಇವತ್ತೇ ಮಾಡೋದು ಬೆಸ್ಟ್ ಅಂತಿರೋದು ಶ್ರೀನಾಥ್ ಅವರು ರಾಮಾನುಜಂ ಶರ್ವನ್ ರಾಜನಕುಂಟೆಯಿಂದ. ಸತೀಶ್ ಅವರು ಎನ್ ಎಚ್ ನಗರಕೆರೆಯಿಂದ. ಟ್ರಾಫಿಕ್ ಜಾಮ್